ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ ಒಂದನೇ ದಿನ ಅಂದರೆ 2026 ಇಸ್ವಿ ಮೇ ತಿಂಗಳ 22 ತಾರೀಕು ಶುಕ್ರವಾರ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:08:49. ಪ್ರೀತಿಯ ಕೇಳುಗರ ಬಳಗಕ್ಕೆ ನಾಗರಾಜ್ ವಸಿಷ್ಠ ಮಾಡುವ ಪ್ರೀತಿಯ ನಮಸ್ಕಾರ ಹಾಗೆ ಶುಭೋದಯ. ಇಂದಿನ ಎಲ್ಲಾ ಕಾರ್ಯಗಳು ಮಂಗಳಕರವಾಗಿರಲಿ ಎಂದು ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಸಮಯ 6 ಗಂಟೆ ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಇದೀಗ ಇಂದು ನಿಲಯದಿಂದ ಪ್ರಸಾರ ಆಗುವ ಕಾರ್ಯಕ್ರಮದ ವಿವರ. ಬೆಳಗ್ಗೆ 6:10 ಗೀತಾರಾಧನಾ ಕಾರ್ಯಕ್ರಮ, ಬೆಳಗ್ಗೆ 6:30 ಚಿಂತನ, 6:35 ಕರುನಾಡು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಕಿ ಅವರಿಂದ ಕರುನಾಡು ಬಾಬೆಳಕೆ ಕಥನ. ಇಂದಿನ ಸಂಚಿಕೆ ಜೀವನದಲ್ಲಿ ಎತ್ತರವಾದ ಗುರಿ ಇರಬೇಕು. ಬೆಳಗ್ಗೆ 6:40 ನೇಗಿಲ ಮಿಡಿತ. ಇಂದಿನ ವಿಷಯ ರೈತ ಸಿರಿ ಯೋಜನೆ ಕುರಿತು ಮಾಹಿತಿ. ತಜ್ಞರಾದ ಡಾಕ್ಟರ್ ಪಿಎಸ್ ಧನಂಜಯ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಮೂಡಿಗೆರೆ ಇವರಿಂದ ಮಾಹಿತಿ. 6:45 ಹೆಲ್ತ್ ಹ್ಯಾಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ರೇಬಿಸ್ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ವಿನೋದ್ ಕುಮಾರ್. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. 7:15 ಭಾವಗೀತೆಗಳ ಕಾರ್ಯಕ್ರಮ. ಇನ್ನು 7:45 ಚಿತ್ರಗೀತೆಗಳು. 8:30 ಮಿಕ್ಸ್ ಮೆಲೋಡಿ. 9:05 ಗೆಲುವಿನ ಗುಟ್ಟು. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ವಿಜಯದ ಹೆಜ್ಜೆ ಬದುಕು. ವಿಜಯಲಕ್ಷ್ಮಿ ದೇಶಮಾನೆ ಅವರ ಕುರಿತು ಪಿಎಸ್ ಐಟಿಎಂನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ ಜಿಪಿ ಅವರಿಂದ ಮಾಹಿತಿ.

ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ನಿವೇದಿತಾ ಜೈನ್ ಇವರನ್ನ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಸಿ ಭೀಮಸೇನ್ ರಾವ್ ಕಾನೂನು ಮಹಾವಿದ್ಯಾಲಯ ಶಿವಮೊಗ್ಗ. ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ, ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಹನ್ನೊಂದು 23rd ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇನ್ವೆಸ್ಟಿಟ್ಯೂಟ್ ಸೆರೆಮನಿ ಈ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ, 11:45 ಜನಪದ ಗೀತೆ ಕಾರ್ಯಕ್ರಮದಲ್ಲಿ ಗುಣಸಾಗರಿ ಪದ, ಚಿತ್ರದುರ್ಗ ಜಿಲ್ಲೆ ಬೆನಕನಹಳ್ಳಿ ಶ್ರೀಮತಿ ಪಾಪಮ್ಮ ಮತ್ತು ತಂಡದಿಂದ. 12:05 ವನಿತಾ ವಿಹಾರ, ಆಹಾರ ತಜ್ಞರಾದ ತನುಶ್ರೀ ಉದಯ ರವಿ ಅವರೊಂದಿಗೆ ಸಂದರ್ಶನ. 12:35 ಹೆಲ್ತ್ ಪ್ರೋಗ್ರಾಂ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯಕ್ ಅವರೊಂದಿಗೆ ಸಂದರ್ಶನ. 12:00 ಪ್ರಗತಿ ಪಥ, 12:20 ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. 1:45 ಚಿತ್ರಗೀತೆಗಳು, 2:40 ಭಾವಗೀತೆಗಳ ಕಾರ್ಯಕ್ರಮ. 12:01 ಚಾಟ್ ಶೋ ಓನ್ಲಿ ಆನ್ 101.4 FM. 4:00 ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಚಿತ್ರಗೀತೆಗಳು, 5:30 ಚಿತ್ರಗೀತೆಗಳ ಕಾರ್ಯಕ್ರಮ 101.4 ಹಾಗೂ 103.5 FM ನಲ್ಲಿ. 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ. ಸಮಯ 6:05 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸಮಯ 6:10 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಇದೀಗ ಗೀತಾರಾಧನಾ ಕಾರ್ಯಕ್ರಮ. ಗೀತಾರಾಧನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ ವಸಿಷ್ಠ. ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಅಫ್ಕೋರ್ಸ್ ಪ್ರತಿ ಶುಕ್ರವಾರ ಒಂದು ವಿಶೇಷವಾದಂತಹ ಶಕ್ತಿಪೀಠದ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ವಿ. ಇವತ್ತು ಕೂಡ ಒಂದು ವಿಶೇಷವಾದಂತಹ ಶಕ್ತಿಪೀಠದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇನೆ. ಇವತ್ತು ನಾನು ಪರಿಚಯ ಮಾಡ್ತಾ ಇರುವಂತಹ ಶಕ್ತಿಪೀಠ ಒಡಿಶಾದಲ್ಲಿದೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ಸಾಮಾನ್ಯವಾಗಿ ನಾವು ಗಯಾಗೆ ಹೋಗಿ ಪಿಂಡ ಪ್ರದಾನವನ್ನ ಪಿತೃಗಳ ಹೆಸರಲ್ಲಿ ಮಾಡ್ತೇವೆ, ಆದರೆ ಈ ಶಕ್ತಿಪೀಠದಲ್ಲೂ ಕೂಡ ಪಿಂಡ ಪ್ರದಾನವನ್ನ ಮಾಡಲಾಗುತ್ತೆ. ಅದಕ್ಕೂ ಗಯೆನಲ್ಲಿ ಮಾಡಿದಂತಹ ಪಿಂಡ ಪ್ರದಾನದ ಶ್ರೇಷ್ಠತೆ ಇಲ್ಲಿ ಮಾಡಿದ್ರು ಕೂಡ ಇದೆ ಅಂತ ಇಲ್ಲಿಯ ಸ್ಥಳ ಪುರಾಣ ಹೇಳುತ್ತೆ. ಹಾಗಾದ್ರೆ ಆ ಶಕ್ತಿಪೀಠ ಯಾವುದು, ಒಡಿಶಾದ ಯಾವ ಭಾಗದಲ್ಲಿ ಇದೆ ಈ ಶಕ್ತಿಪೀಠ, ಇಲ್ಲಿ ಜಗನ್ಮಾತೆಯನ್ನ ಯಾವ ರೀತಿ ಆರಾಧನೆ ಮಾಡಲಾಗುತ್ತೆ, ಯಾವ ಸ್ವರೂಪದಲ್ಲಿ ಆರಾಧನೆ ಮಾಡಲಾಗುತ್ತೆ, ಎಲ್ಲವನ್ನ ತಿಳಿದುಕೊಳ್ಳೋಣ ಈ ಭಕ್ತಿ ಗೀತೆಯ ನಂತರ. ಹೆಜ್ಜೆಯ ಮೇಲೆ ಮಂಜುಳಾ ಕೆಎಚ್ ಅವರ ರಚನೆ, ಸುರೇಖಾ ಹೆಗಡೆ ಅವರ ದನಿಯಲ್ಲಿ.

ಯಾ ದೇಹದ ಒಂದು ಭಾಗ, ದೇಹದ ಅನೇಕ ಭಾಗಗಳು ಭಾರತ ಭೂಮಿಯಲ್ಲಿ ಅನೇಕ ಕಡೆ ಬಿದ್ದಿದೆ. ಆ ಬಿದ್ದಂತಹ ಕ್ಷೇತ್ರ ಎಲ್ಲ ಶಕ್ತಿಪೀಠಗಳಾಗಿದೆ. ಅದರಲ್ಲಿ ನಾಭಿ ಬಿದ್ದಂತಹ ಕ್ಷೇತ್ರ, ಈ ಕ್ಷೇತ್ರ ಇದು ಒಡಿಶಾದ ಜಾಜ್ಪುರದ ಕ್ಷೇತ್ರ. ಅಲ್ಲಿ ಬಿರಾಜಾದೇವಿ ಅಂತ ಹೇಳಿ ಈಕೆಯನ್ನ ಕರೆಯಲಾಗುತ್ತೆ. ಅಷ್ಟಾದಶ ದೇವಿ ಪೀಠಗಳಲ್ಲಿ ಇದು ಒಂದು ಅತ್ಯಂತ ಹಳೆಯ ತಾಂತ್ರಿಕ ಪೀಠವೂ ಹೌದು. ಹಾಗೆ ಇಲ್ಲಿ ಜಗನ್ಮಾತೆಯನ್ನ ದುರ್ಗಾದೇವಿ ಸ್ವರೂಪದಲ್ಲಿ ಪೂಜಿಸಲಾಗುತ್ತೆ. ಇನ್ನು ಪ್ರಧಾನ ವಿಗ್ರಹ ಸಿಂಹದ ಮೇಲೆ ನಿಂತಿರುವ ಎರಡು ಕೈಗಳು ಹಾಗೆ ದುರ್ಗಾದೇವಿಯ ಸ್ವರೂಪ ಇದೆ. ತನ್ನ ಕೈಯಿಂದ ಮಹಿಷಾಸುರನ ಎದೆಯನ್ನು ತ್ರಿಶೂಲದಿಂದ ಇರಿಯುತ್ತಿರುವ ವಿಶಿಷ್ಟವಾದ ರೂಪವನ್ನ ಇಲ್ಲಿ ಕಾಣಬಹುದು. ಇನ್ನು ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷ ಇದೆ. ಶಿವನನ್ನು ಇಲ್ಲಿ ಜಗನ್ನಾಥನ ರೂಪದಲ್ಲಿ ಪೂಜಿಸಲಾಗುತ್ತೆ. ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಎಲ್ಲಾ ಶಕ್ತಿ ಪೀಠಗಳಲ್ಲೂ ಎಲ್ಲೆಲ್ಲಿ ಶಿವನಿದ್ದಾನೋ ಅಲ್ಲಲ್ಲಿ ಶಿವೆ ಇರುತ್ತಾಳೆ, ಎಲ್ಲೆಲ್ಲಿ ಶಿವೆ ಇರುತ್ತಾಳೋ ಅಲ್ಲೆಲ್ಲ ಕಡೆ ಶಿವನು ಇರುತ್ತಾನೆ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ದೇವಸ್ಥಾನ ದೇವಾಲಯ ಗರ್ಭಗುಡಿ ಇತ್ಯಾದಿಗಳಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಒಂದು ಶಿವೆಗೆ ಹೆಚ್ಚು ಶಕ್ತಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟರೂ ಕೂಡ ಶಿವ ಅಲ್ಲೂ ಪೂಜೆಗೆ ಒಳಪಡ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಶಿವ ಜಗನ್ನಾಥನ ಸ್ವರೂಪದಲ್ಲಿ ಪೂಜಿಸಲಾಗುತ್ತೆ. ಹಾಗೆ ಆದಿಶಂಕರಾಚಾರ್ಯರು ಅಷ್ಟಾದಶ ಶಕ್ತಿಪೀಠ ಸ್ತುತಿಯನ್ನ ಬರೆದು ಇಲ್ಲಿ ಗಿರಿಜಾದೇವಿ, ವಿರಾಜಾದೇವಿ ಅಂತ ಒಂದು ಹೆಸರಿದ್ರೆ ಇನ್ನೊಂದು ಕಡೆ ಗಿರಿಜಾದೇವಿ ಅಂತ ಕೂಡ ಈಕೆಯನ್ನು ಕರೀತಾರೆ. ಗಿರಿಜಾದೇವಿಯನ್ನ ಇಲ್ಲಿ ಸ್ತುತಿ ಮಾಡಿದ್ದರು. ಬಿರಜಾದೇವಿ, ಬಿರಾಜ, ವಿರಾಜ ಅಥವಾ ಗಿರಿಜಾ ಇಷ್ಟು ಹೆಸರಿಂದಲೂ ಕೂಡ ಈಕೆಯನ್ನ ಕರೀತಾರೆ. ಇನ್ನೂ ಒಂದು ವಿಶೇಷತೆ ಇದೆ, ಏನು ಅನ್ನೋದನ್ನ ಈ ಗೀತೆಗೆ ನಂತರ ಹೇಳ್ತೀನಿ. ಭಾರತೀ ದೇವಿಯ ಪುರಂದರದಾಸರ ರಚನೆ, ಪಲ್ಲವಿ ಎಂ ಭಟ್ ಅವರ ದನಿಯಲ್ಲಿ.

ಸಮಯ 6:23 ಆಗ್ತಾ ಇದೆ. ಗೀತಾರಾಧನಾ ಕಾರ್ಯಕ್ರಮ ಸಾಗ್ತಾ ಇದೆ. ವಿರಾಜಾ ದೇವಿ ಅಥವಾ ಗಿರಿಜಾ ದೇವಿಯ ಸಮೀಪದಲ್ಲಿ ಬಾಗಲಾಮುಖಿ ದೇವತೆ ಕೂಡ ಇದ್ದಾಳೆ. ಈ ಬಗಲಾಮುಖಿ ಅಥವಾ ಬಾಗಲಾಮುಖಿ ವಿರಾಜಾ ದೇವಿಯ ಬಲಭಾಗದಲ್ಲಿ ನೆಲೆ ನಿಂತಿದ್ದಾಳೆ. ದಶಮಹಾವಿದ್ಯೆಯಲ್ಲಿ ಈಕೆಗೆ ಒಂದು ವಿಶೇಷ ಸ್ಥಾನ ಇದೆ. ಇನ್ನು ಇಲ್ಲಿ ನಾಭಿಗಯ ಬಾವಿ ಕೂಡ ಇದೆ ದೇವಸ್ಥಾನದ ಸಮೀಪದಲ್ಲೇ. ಇದು ಗಯಾಸುರನ ನಾಭಿರುವ ಸ್ಥಳ. ಇಲ್ಲಿ ಶ್ರಾದ್ದಗಳನ್ನು ನಡೆಸಲಾಗುತ್ತೆ. ಇದು ಭಾರತದ ಪಂಚಗಯಾ ಕ್ಷೇತ್ರಗಳಲ್ಲಿ ಒಂದು. ದಿನವಿಡೀ ಪಿಂಡಗಳನ್ನು ಅರ್ಪಿಸಿ ಸಮೀಪದಲ್ಲಿರುವಂತಹ ನಾಭಿ ಬಾವಿಗೆ ಹಾಕಲಾಗುತ್ತೆ. ವಿಶೇಷ ಏನು ಹಾಗೆ ನಿಗೂಢ ಏನು ಅಂದ್ರೆ, ಮರುದಿನ ಬೆಳಗ್ಗೆ ಹಿಂದಿನ ದಿನ ಎಷ್ಟೆಲ್ಲ ಪಿಂಡಗಳನ್ನು ಹಾಕಿದ್ದರೂ ಕೂಡ ಮಾರನೆಯ ದಿನ ಎಲ್ಲವೂ ಕಣ್ಮರೆಯಾಗಿರುತ್ತೆ. ಎಲ್ಲಿ ಹೋಗುತ್ತೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಇನ್ನು ದೇವಾಲಯದ ಸಮೀಪ 1 ಕೋಟಿ ಅಥವಾ ಕೋಟಿಲಿಂಗ ದೇವಾಲಯ ಕೂಡ ಇದೆ. 1 ಕೋಟಿಗೂ ಹೆಚ್ಚು ಶಿವಲಿಂಗಗಳ ಆಕರ್ಷಕ ಸಂಗ್ರಹಕ್ಕೆ ನೆಲೆಯಾಗಿದೆ. ಇದು ಶಿವನ ಸರ್ವವ್ಯಾಪಿತ್ವದ ಸಂಕೇತ ಅಂತ ಹೇಳಲಾಗುತ್ತೆ. ಇನ್ನು ಹತ್ತಿರದಲ್ಲಿ ಬ್ರಹ್ಮಕುಂಡ, ದಶಾಶ್ವಮೇಧ ಘಾಟ್, ಸಪ್ತಮಾತೃಕಾ ದೇವಾಲಯ, ಜಗನ್ನಾಥ ದೇವಾಲಯ, ವರಾಹನಾಥ ದೇವಸ್ಥಾನ ಅಥವಾ ಯಜ್ಞವರಾಹ ದೇವಸ್ಥಾನ ಇಷ್ಟು ಇದೆ. ಬೆಳಗ್ಗೆ 5:30 ಮಧ್ಯಾಹ್ನ 1:30 ಸಂಜೆ 3:00 to 9:00 ದೇವಸ್ಥಾನ ಬಾಗಿಲನ್ನು ತೆಗೆದಿರುತ್ತೆ. ನವೆಂಬರ್ನಿಂದ ಫೆಬ್ರವರಿ ತಿಂಗಳು ಈ ದೇವಾಲಯಕ್ಕೆ ಭೇಟಿ ನೀಡಲು ಉತ್ತಮ ಸಮಯ. ಹಾಗೆ ನವರಾತ್ರಿಯಲ್ಲಿ ಬಹಳ ವಿಶೇಷವಾದಂತಹ ಉತ್ಸವವನ್ನು ಮಾಡಲಾಗುತ್ತೆ. ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ, ಸಾವಿತ್ರಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇಲ್ಲಿ ವಿಶೇಷವಾದಂತಹ ಪೂಜೆಯನ್ನ ನಡೆಸಲಾಗುತ್ತೆ. ಜಗನ್ನಾಥ, ಪುರಿ ಜಗನ್ನಾಥ ದೇವಾಲಯಕ್ಕೆ ಆ ಯಾತ್ರೆಗೆ ಹೋದಾಗ ವಿರಜಾದೇವಿಯ ಯಾತ್ರೆಯನ್ನು ನೀವು ಮುಗಿಸ್ಕೊಂಡು ಬರಬಹುದು. ಅತ್ಯಂತ ಶ್ರೇಷ್ಠವಾದಂತಹ, ತಾಂತ್ರಿಕತೆಗೆ ಹೆಚ್ಚು ಒತ್ತನ್ನು ನೀಡಿದಂತಹ ಶಕ್ತಿಪೀಠಗಳಲ್ಲಿ ಈ ದೇವಾಲಯವು ಒಂದು. ಒಡಿಶಾಗೆ ಹೋದಾಗ ದೇವಾಲಯಕ್ಕೆ ಭೇಟಿ ಕೊಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಕೊನೆಯ ಭಕ್ತಿಗೀತೆ ಇಂಥ ನಗರದಳು. ಭಕ್ತಿಗೀತೆ ಇದು ವೃಂದಗಾನ.

0: ಕೆಲವೇ ಕ್ಷಣಗಳಲ್ಲಿ ಚಿಂತನ.
1: ಇರಿದೋಳು ನಗತ ನಿತ್ಯಮ್ಮ ಬಾದೇವಿ ಬಾ ನನ್ನ
2: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು, ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ, ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯ ಸಿದ್ಧಿ

0: ಅಂತ ಮತ್ತೆ ಸೈನ್ ಮಾಡೋಕ್ ಶುರು ಮಾಡಿದ. ಮತ್ತೊಂದು ನಿಮಿಷ ಮತ್ತೆ ಕೈ ಬಿಡದೆ ಅವನು. ಈ ಸಲ ವಿಲ್ಸನ್ ಕೋಪ ಬಂತು, ಯಾಕೋ ತಿರ್ಗಾ ಮರ್ಕ ಕೈ ಪಡಿತೆ ನೀನು, ಏನ್ ಬೇಕಾಗಿತ್ತು ನಿನಗೆ ಹೇಳ ನೋಣ ಅಂದ. ಆ ಹುಡುಗ ಒಂದ್ ಚೂರು ಗಾಬರಿ ಆದಂಗ ಅನಿಸ್ತು. ಅವನು ಹೇಳ್ದ, ಸರ್ ನೀವೇನೇನ್ ಇದುವರೆಗೂ ಸಾಧನೆ ಮಾಡಿದ್ದೀರೋ, ಯಾವ ಮ್ಯಾಚ್ ಅಲ್ಲಿ ಎಷ್ಟು ಗೋಲ್ ಹೊಡೆದಿದ್ದೀರೋ, ಎಲ್ಲವನ್ನೂ ಬರೆದಿಟ್ಕೊಂಡಿದ್ದೀನಿ ಸರ್ ಮನೇಲಿ. ನಿಮ್ಮ ಸಾಧನೆಗಳ ದಾಖಲೆ ಎಲ್ಲ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ ಸರ್, ಮನೆ ಮೇಲೆ ನೋಡ್ತಾ ಇರ್ತೀನಿ ಸರ್ ಅಂದ. ವೆರಿ ಗುಡ್ ವೆರಿ ಗುಡ್, ಮಾಡು. ಮತ್ತೆ ಸೈನ್ ಮಾಡೋಕ್ ಶುರು ಮಾಡಿದ. ಮತ್ತೊಂದು ನಿಮಿಷ ಮತ್ತೆ ಕೈ ಬಿಡದ ಅವನು. ಈ ಸಲ ಅಂತೂ ರೇಗ್ ಹೋಗ್ಬಿಡುತ್ತ ಅವನಿಗೆ. ಏನ್ ತಿರ್ಗಾ ಮರ್ ಕೈ ಬಡಿತಿಯಲ್ಲ ನೀನು, ಇನ್ನೊಂದ್ಸಲ ನನ್ನ ಕೈ ಮುಟ್ಟಿಗೆ ಹೊರಗೆ ಹಾಕ್ಬಿಡ್ತೀನಿ, ಏನ್ ಹೇಳು ಕಡೆ ಸಲ ಹೇಳು ನೀನು ಅಂದ. ಆ ಹುಡುಗ ಒಂದ್ ಹೆಜ್ಜೆ ಹಿಂದ್ ಸರಿದು ವಿಲ್ಸನ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ದ, ಸರ್ ಮರಿಬೇಡಿ ಸರ್, ಒಂದಲ್ಲ ಒಂದ್ ದಿವಸ ನಿಮ್ ಎಲ್ಲಾ ದಾಖಲೆ ನಾನೇ ಮುರಿತೀನಿ ಸರ್ ಅಂದ. ವಿಲ್ಸನ್ ಸಹಿ ಮಾಡೋದನ್ನ ನಿಲ್ಲಿಸ್ಬಿಟ್ಟ. ಹುಡುಗನೇ ನೋಡ್ತಾ ಇದ್ದ. ಈ ನಿಂತ್ಕೊಳ್ಳೋಕ್ ಶಕ್ತಿ ಇಲ್ಲ ಹುಡುಗನಿಗೆ, ಕೈ ಕಾಲ್ ಕಡ್ಡಿ ಆಗಿದೆ, ಹೊಟ್ಟೆ ಊದ್ಕೊಂಡಿದೆ. ಅವನ್ ಹೇಳೋದು ನಿಮ್ ಎಲ್ಲಾ ದಾಖಲೆ ನಾನೇ ಮುರಿತೀನಿ ಸರ್ ಅಂತಾನೆ ಅಂತ. ಮುಂದೆ 16 ವರ್ಷಗಳ ನಂತರ ಅದೇ ಹುಡುಗ ವಿಲ್ಸನ್ ಅನ್ನ ಎಲ್ಲ ರೆಕಾರ್ಡ್ ಬರೆದು ಅಮೆರಿಕದ ಅತ್ಯಂತ ಗ್ರೇಟ್ ಫುಟ್ಬಾಲರ್ ಅಂತ ಹೆಸರಾದ. ಅವನ ಹೆಸರು ಓಜೆ ಸಿಂಪ್ಸನ್ ಅಂತ. ಅವನ ದೂರದರ್ಶನದಲ್ಲಿ ಸಂದರ್ಶನ ಮಾಡುವಾಗ ನಾನು ಅಮೆರಿಕದಲ್ಲಿ ಇದ್ದೆ, ಲೈವ್ ಬ್ರಾಡ್ಕಾಸ್ಟ್ ಕೇಳಿದೆ ಅದನ್ನ. ಆ ಸಂದರ್ಶನ ಮಾಡುವಂತ ಹೆಣ್ಮಗಳು ಪ್ರಶ್ನೆ ಕೇಳಿದ್ದು ಓಜೆ ಸಿಂಪ್ಸನ್ಗೆ, ಅಷ್ಟು ಬಡಬನತನದ ಬಂದವರು, ನಿಮಗೇನು ಅವಕಾಶಗಳಿರಲಿಲ್ಲ, ಆದ್ರೆ ಅವತ್ತೇ ಹೇಳಿದ್ರಂತೆ ವಿಲ್ಸನ್ಗೆ ನೀನ್ ಎಲ್ಲಾ ದಾಖಲೆಗಳನ್ನು ಮುರಿತೀನಿ ಅಂತ. ಅದ್ ಹ್ಯಾಕ್ ಸಾಧ್ಯ ಆಯ್ತು ನಿಮಗೆ ಅಂತ ಕೇಳಿದ್ಲು. ಆತ ಹೇಳಿದ, ಬಹಳ ಸುಲಭ ಇದೆ ಅಂದ. ನಾನು ಎರಡೇ ಮಾಡಿದ್ದು, ಒಂದು ಅತ್ಯಂತ ಎತ್ತರದ ಗುರಿ ಇಟ್ಕೊಂಡೆ, ಯಾಕಂದ್ರೆ ವಿಲ್ಸನ್ಗಿಂತ ದೊಡ್ಡ ಫುಟ್ಬಾಲ್ ಆಟಗಾರ ಅವತ್ತಿರ್ಲಿಲ್ಲ ಪ್ರಪಂಚದಲ್ಲಿ ಯಾರು. ನನಗೇನ್ ಕಾಂಪಿಟೇಷನ್ ಇದ್ರು ಅವ್ರ ಜೊತೆಗೆ, ಉಳಿದೋ ಜೊತೆ ಕಾಂಪಿಟೇಷನ್ ಇಲ್ಲೇ ಇಲ್ಲ. ಅತ್ಯಂತ ಎತ್ತರದ ಗುರಿಯನ್ನ ಆರಿಸ್ಕೊಂಡೆ, ಮತ್ತೆ 16 ವರ್ಷಗಳ ಕಾಲ ಆ ಗುರಿ ಮೇಲಿನ ಕಣ್ಣು ತೆಗಿಲಿಲ್ಲ ಅಂತ. ಎರಡೇ ಕೆಲಸ ಮಾಡಿದ್ದು, ಎತ್ತರದ ಗುರಿ, ಆ ಗುರಿ ಎಡೆಗೆ ಬಿಡದ ಪರಿಶ್ರಮ. ಇದನ್ನ ನಾವು ಮಕ್ಕಳಿಗೆ ಹೇಳ್ಬೇಕು ಸ್ವಾಮಿ, ಇದನ್ನೆಲ್ಲ ಎತ್ತರದ ಗುರಿ ಇಟ್ಕೊಳ್ಳಿ. ಗುಂಡಪ್ಪ ಹೇಳೋದು ಅದನ್ನೇ, ಘನ ತತ್ವ ಒಂದಕ್ಕೆ ದಿನರಾತ್ರಿ ಮರಸೋತು. ತತ್ವ ಸಣ್ಣದಿರಬಾರ್ದು, ಘನ ತತ್ವ ಇರಬೇಕು. ಕಣ್ಣು ಮುಂದೆ ದೊಡ್ಡ ತತ್ವ ಇಟ್ಕೊಳ್ಳಿ, ದೊಡ್ಡ ಗುರಿ ಇಟ್ಕೊಳ್ಳಿ. ಕಲಾಂ ಹೇಳ್ತಾ ಇದ್ರು ಮೇಲೆ ಮೇಲೆ, ಸ್ಮಾಲ್ ಗೋಲ್ ಈಸ್ ಅ ಕ್ರೈಮ್ ಅಂತ. ಸಣ್ಣ ಗುರಿ ಇಟ್ಕೊಂಡ್ರೆ ಅಪರಾಧ ಮಾಡದಾಗೆ. ಮಕ್ಕಳಿಗೆ ಎತ್ತರದ ಗುರಿ ಕೊಡಿ, ಆ ಗುರಿ ಅಡಿಗೆ ಪ್ರಯತ್ನ ಮಾಡೋದನ್ನು ಕಲಿಸಿ. ಬರೀ ಎರಡೇ ಗುರಿ, ಎತ್ತರದ ಗುರಿ, ಸತತ ಪ್ರಯತ್ನ, ಅವೆರಡರಿಂದ ಜೀವನದ ಬಹುದೊಡ್ಡ ಸಾಧ್ಯತೆಗಳು ನಮ್ಮವಾಗ್ತವೆ ಅನ್ನೋದನ್ನ ಮಕ್ಕಳಿಗೆ ತರುಣರಿಗೆ ಹೇಳ್ಕೊಡ್ಬೇಕಾಗಿದೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಸಮಯ 6:41. ಮುಂದಿನ ಕಾರ್ಯಕ್ರಮ ನೇಗಿಲ ಮಿಡಿತ. ಇಂದಿನ ವಿಷಯ ರೈತ ಸಿರಿ ಯೋಜನೆ ಕುರಿತು ಮಾಹಿತಿ. ತಜ್ಞರಾದ ಡಾಕ್ಟರ್ ಪಿಎಸ್ ಧನಂಜಯ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಮೂಡಿಗೆರೆ, ಇವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
5: ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಡಾಕ್ಟರ್ ಪಿಎಸ್ ಧನಂಜಯ ಸ್ವಾಮಿ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೃಷಿ ಅರ್ಥಶಾಸ್ತ್ರ ವಿಭಾಗ, ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ನಮ್ಮ ರಾಜ್ಯ ಸರ್ಕಾರದ ರೈತ ಸಿರಿ ಯೋಜನೆ ಎಂಬ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡಲು ಇಲ್ಲಿದ್ದೇನೆ. ಮೊದಲನೆಯದಾಗಿ ರೈತ ಸಿರಿ ಯೋಜನೆಯ ಅನ್ನೋ ನಮ್ಮ ಕರ್ನಾಟಕ ಸರ್ಕಾರ ತಂದಿರುವ ಮುಖ್ಯ ಉದ್ದೇಶಗಳು ಏನಂತ ಹೇಳಿದ್ರೆ, ಮುಖ್ಯವಾಗಿ ರೈತ ಸಿರಿ ಯೋಜನೆಯು ಸಿರಿಧಾನ್ಯಗಳ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವುದರಿಂದ ಈ ಸಿರಿಧಾನ್ಯಗಳು ಯಾವುದೇ ಒಂದು ಪ್ರದೇಶದಲ್ಲಿ ಅತಿ ಕಡಿಮೆ ಬೆಳೆ ಬೀಳುವ ಅಥವಾ ಫಲವತ್ತತೆಯು ತುಂಬಾ ಕಡಿಮೆ ಇರುವಂತಹ ಜಮೀನಿನಲ್ಲೂ ಕೂಡ ಆ ಒಂದು ಜಮೀನನ್ನು ಸದ್ಬಳಕೆಯಾಗಿ ಬಳಸಿಕೊಂಡು ಈ ಒಂದು ಬೆಳೆಗಳನ್ನು ಬೆಳೆಯಬಹುದು. ಆ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರವು ರೈತ ಸಿರಿ ಯೋಜನೆಯನ್ನ ಹೊರತಂದಿದೆ. ರೈತ ಸಿರಿ ಯೋಜನೆ ಅಡಿಯಲ್ಲಿ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿಯನ್ನು 2 ಕಂತುಗಳಲ್ಲಿ ಕೊಡಲಾಗುತ್ತದೆ. ಮೊದಲನೇ ಕಂತನ್ನು ರೈತರು ತಮ್ಮ ಜಮೀನಿನಲ್ಲಿ ಸಿರಿಧಾನ್ಯವನ್ನು ಬಿತ್ತನೆ ಮಾಡಿದ 30 ದಿನಗಳ ನಂತರ ಸಮಯದಲ್ಲಿ, ಹಾಗೂ ಎರಡನೇ ಕಂತಿನ ಮೊತ್ತವಾದಂತಹ 4,000 ರೂಪಾಯಿಗಳನ್ನು ನಂತರದ ದಿನಗಳಲ್ಲಿ ಅವರ ಒಂದು ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ. ಇದು ಪ್ರತಿ ಹೆಕ್ಟೇರ್ಗೆ ನಾನು ಹೇಳಿದ ಮಾಹಿತಿ. ಇದೇ ರೀತಿ ಅವರು ಗರಿಷ್ಠ 2 ಹೆಕ್ಟೇರ್ಗೆ ಮಾತ್ರ ಒಬ್ಬ ರೈತರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸಹಾಯಧನವನ್ನು ಪಡೆದುಕೊಳ್ಳಲು ಅರ್ಹರಾಗಿರ್ತಾರೆ. ಹಾಗೆ ನೀವು ಸಿರಿಧಾನ್ಯ ಅಂತ ಹೇಳಿದ್ರೆ ಹಲವಾರು ಸಿರಿಧಾನ್ಯಗಳು ಇದಾವೆ. ಆ ಸಿರಿಧಾನ್ಯಗಳಲ್ಲಿ ಪ್ರಮುಖವಾಗಿ

0: ಹಾಗಾಗಿ ಈ ಯೋಜನೆಯಡಿಯಲ್ಲಿ 6 ಸಿರಿಧಾನ್ಯಗಳನ್ನು ಮಾತ್ರ ಅವರಿಗೆ ಹೆಚ್ಚು ಒತ್ತನ್ನು ನೀಡಲಾಗುತ್ತಾ ಇದೆ. ಅಂತಹ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಊದಲು, ನವಣೆ, ಹಾರಕ, ಸಾಮೆ ಮತ್ತು ಬರಗು. ಈ 6 ಸಿರಿಧಾನ್ಯಗಳನ್ನು ರೈತ ಸಿರಿ ಯೋಜನೆಯಡಿಯಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಈ ಒಂದು 6 ಸಿರಿಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಪ್ರೋತ್ಸಾಹ ನೀಡಲಾಗುತ್ತಿದೆ. ಮತ್ತೆ ಈ ಒಂದು ಯೋಜನೆಯಡಿಯಲ್ಲಿ ರೈತರು ಏನಾದರೂ ಫಲಾನುಭವಿಯನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಕೆಲವು ಅರ್ಹತೆಗಳಿದಾವೆ. ಆ ಅರ್ಹತೆಗಳಂತ ಹೇಳಿದ್ರೆ ಮೊದಲನೇದಾಗಿ ಆ ವ್ಯಕ್ತಿ ರೈತನಾಗಿರ್ಬೇಕು ಮತ್ತು ಅವನ ಹೆಸರಿನಲ್ಲಿ ಜಮೀನನ್ನು ಇರಬೇಕು. ಒಂದು ಪಕ್ಷ ಆ ಜಮೀನು ಜಂಟಿ ಖಾತೆ ಆದಲ್ಲಿ ಇತರೆ ಖಾತೆದಾರರ ಅಂದ್ರೆ ಜಂಟಿ ಖಾತೆ ಯಾರಿರ್ತಾರೆ ಅವ್ರನ್ನ ಒಂದು ಒಪ್ಪಿಗೆ ಪತ್ರ ಪಡೆಯಬೇಕಾಗಿರುತ್ತದೆ. ಮತ್ತು ಯಾವುದೋ ಒಬ್ಬರು ರೈತರಿಗೆ ಅವರ ತಂದೆ ತಾಯಿ ಹೆಸರಲ್ಲಿ ಜಮೀನು ಇರುತ್ತೆ, ಅವರ ತಂದೆ ತಾಯಿ ಮರಣ ಹೊಂದಿದ್ದ ಅಂತ ಸಂದರ್ಭದಲ್ಲಿ ಅಂತಹ ರೈತ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗ್ರಾಮ ಲೆಕ್ಕಿಗರಿಂದ ದೃಢೀಕರಣಿಸಬೇಕಾದ ಪತ್ರವನ್ನು ತೆಗೆದುಕೊಂಡು ಬಂದು ಅವರಿಂದ ಒಪ್ಪಿಗೆ ಪತ್ರವನ್ನು ಪಡೆದು ಅರ್ಜಿ ಸಲ್ಲಿಸಬೇಕು. ಇವು ಕೆಲವು ಅರ್ಹತೆಗಳು. ಮತ್ತೆ ಎಲ್ಲಾ ರೀತಿಯ ಸಿರಿಧಾನ್ಯಗಳನ್ನು ಬೆಳೆಯುವಂತ ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಯೋಜನೆಯ ಫಲಾನುಭವಿ ಪಡೆದುಕೊಳ್ಳಲು ಅರ್ಹರಿರುವುದಿಲ್ಲ. ನಾನು ಮೊದಲೇ ಹೇಳಿದಂಗೆ ಕೇವಲ 6 ಸಿರಿಧಾನ್ಯಗಳನ್ನು ಬೆಳೆಯುವ ರೈತರು ಮಾತ್ರ ಈ ಒಂದು ಯೋಜನೆಯಡಿ ಸಹಾಯಧನವನ್ನು ಪಡೆದುಕೊಳ್ಳಲು ಅರ್ಹರಾಗಿರ್ತಾರೆ. ಇದು ಈ ಒಂದು ಯೋಜನೆಯ ಒಂದು ವಿಹಂಗನ ನೋಟ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9108562528. ಧನ್ಯವಾದಗಳು.
1: ಇದುವರೆಗೂ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ರೈತ ಸಿರಿ ಯೋಜನೆ ಕುರಿತು ಮಾಹಿತಿ ಕೇಳಿದ್ರಿ. ಮಾಹಿತಿ ನೀಡಿದವರು ಡಾಕ್ಟರ್ ಪಿಎಸ್ ಧನಂಜಯ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಮೂಡಿಗೆರೆ. ಸಮಯ 6:45. ಮುಂದಿನ ಕಾರ್ಯಕ್ರಮ ಹೆಲ್ತ್ ಹೆಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ರೇಬಿಸ್. ಡಾಕ್ಟರ್ ವಿನೋದ್ ಕುಮಾರ್ ಅವರು ಇದರ ಕುರಿತು ಮಾಹಿತಿ ನೀಡುತ್ತಾರೆ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಕುಮಾರ್ ಎಂಕೆ, ಸರ್ಜಿ ಮಕ್ಕಳ ಮತ್ತು ತಾಯಿಯ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ಲಿಕ್ಕೆ ಹೊರಟಿರೋ ಟಾಪಿಕ್ ಬಂದು ಅಂದರೆ, ಮಗುಗೆ ನಾಯಿ ಕಚ್ಚಿದಾಗ ಅಥವಾ ಒಬ್ಬ ವ್ಯಕ್ತಿಗೆ ನಾಯಿ ಕಚ್ಚಿದಾಗ ಏನು ಮಾಡಬೇಕು ಅಂತ ಅನ್ನೋದು. ಹಾಗಿದ್ರೆ ರೇಬಿಸ್ ಎಂದ್ರೇನು? ರೇಬಿಸ್ ಅಂದ್ರೆ ಒಂದು ವೈರಲ್ ಸೋಂಕು. ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ. ಬಹಳಷ್ಟು ಟೈಮು ನಮ್ಮ ಭಾರತ ದೇಶದಲ್ಲಿ ಅಂದ್ರೆ 96% ಆಫ್ ದ ಟೈಮ್ ಇದು ನಾಯಿಗಳಿಂದಾನೆ ಉಂಟಾಗುವಂಥದ್ದು. ಯಾವ ರೀತಿ ಹರಡ್ಬೋದು? ನಾಯಿ ಕಚ್ಚೋದ್ರಿಂದ ಅಥವಾ ಇತರೆ ಪ್ರಾಣಿಗಳು ಅಂತ ಅಂದ್ರೆ ಡೊಮೆಸ್ಟಿಕ್ ಕಾರ್ನಿವೋರಸ್ ಅನಿಮಲ್ಸ್ಗಳು, ಇದರಲ್ಲಿ ಬೆಕ್ಕು ಕೂಡ ಇನ್ಕ್ಲೂಡ್ ಆಗಿದೆ. ಅಥವಾ ಕಚ್ಚೋದು, ಗೀಳೋದು ಅಂದ್ರೆ ಸ್ಕ್ರಾಚ್ ಆಗೋದು, ಗೆಬ್ಬರೋದು ಅಥವಾ ಒಡೆದ ಚರ್ಮದ ಮೇಲೆ ಲೇಪಿಸೋದು, ಇದರಿಂದ ಹರಡುತ್ತೆ. ಹಾಗಿದ್ರೆ ಇದನ್ನ ಯಾಕೆ ತಿಳ್ಕೊಬೇಕಾಗಿದೆ ನಾವು ರೇಬಿಸ್ ಕಾಯಿಲೆ ಬಗ್ಗೆ? ಯಾಕೆಂದ್ರೆ ರೇಬಿಸ್ ಕಾಯಿಲೆ ಒಂದು ಸರಿ ಶುರು ಆದ್ರೆ ಅದು 100% ಮಾರಣಾಂತಿಕ ಕಾಯಿಲೆ ಆಗಿದೆ. ಆದ್ದರಿಂದ ಅದನ್ನು ತಿಳ್ಕೊಳೋದು ತುಂಬಾ ಮುಖ್ಯ ಆಗಿದೆ. ಹಾಗಿದ್ರೆ ನಾಯಿ ಕಚ್ಚಿದ ಕೂಡಲೇ ಏನ್ ಮಾಡ್ಬೇಕಾಗತ್ತೆ? ಅತ್ಯಂತ ಮುಖ್ಯ ಕ್ರಮ ಅಂದ್ರೆ ಸಾಬೂನು ಮತ್ತು ಹರಿಯೋ ನೀರಿನಿಂದ 10-15 ನಿಮಿಷ ಕ್ಲೀನ್ ಆಗಿ ತೊಳಿಬೇಕು. ಇದರಿಂದ ಸುಮಾರು 90% ಅಷ್ಟು ವೈರಸ್ ಅನ್ನ ಅಲ್ಲೇ ನಾವು ತೆಗೆದು ಹಾಕಬಹುದು. ಲಭ್ಯವಿದ್ರೆ, ಅವೈಲೇಬಲ್ ಇದ್ರೆ ಪೋವಿಡಿನ್ ಅಯೋಡಿನ್ ಒಂದು ಹಚ್ಚಬಹುದು. ಇದು ಹೊರತುಪಡಿಸಿ ಮತ್ತೇನ್ ಮಾಡಬೇಕು, ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫಿಲಾಕ್ಸಿಸ್ ಅನ್ನು ತಗೋಬೇಕು. ಅಂದ್ರೆ ನಾಯಿ ಕಚ್ಚಿದ ಮೇಲೆ ತಗೊಳೋಂತ ಟ್ರೀಟ್ಮೆಂಟ್ಗೆ ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫಿಲಾಕ್ಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ 2 ರೀತಿ ಉಂಟು. ಒಂದು ಲಸಿಕೆ ಅಥವಾ ವ್ಯಾಕ್ಸಿನ್ ಇರುತ್ತೆ. ಇದು ಬಂದು ಅಂತ ಅಂದ್ರೆ 5 ಡೋಸ್ಗಳಲ್ಲಿ ಕೊಡುವಂತದ್ದು ಇರುತ್ತೆ. ಒಂದು ಕಚ್ಚಿದ ದಿನ ಇರುತ್ತೆ, 3 ದಿನ ಕಳೆದ್ಮೇಲೆ ಇನ್ನೊಂದು, 7 ದಿನ ಕಳೆದ್ಮೇಲೆ ಮತ್ತೊಂದು, 14 ದಿನ ಮತ್ತು 28 ದಿನಗಳ ಕಳೆದ್ಮೇಲೆ ಒಟ್ಟಾರೆ 5 ಡೋಸ್ಗಳು ಇಂಜೆಕ್ಷನ್ ಇರುತ್ತೆ. ಇದು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆ ಎರಡೂ ಕಡೆ ಲಭ್ಯ ಉಂಟು. ಮತ್ತೆ ಇದು ಹೊರತುಪಡಿಸಿ ಇನ್ನೊಂದು ಯಾವುದು, ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಅಂತ ಹೇಳ್ತೀವಿ. ಇದು ನಾಯಿ ಕಚ್ಚಿದ ಜಾಗಕ್ಕೆ ಕೊಡುವಂಥದ್ದು, ಆ ಗಾಯಕ್ಕೆ ಕೊಡುವಂಥದ್ದು. ಇದು ತಕ್ಷಣದ ರಕ್ಷಣೆನ ಕೊಡುತ್ತೆ. ಹಾಗಿದ್ರೆ ಯಾರಿಗೆ ಯಾವ ವ್ಯಾಕ್ಸಿನ್ ಕೊಡಿಸ್ಬೇಕು, ಯಾರಿಗೆ ಇಮ್ಯುನೋಗ್ಲೋಬುಲಿನ್ ಕೊಡಿಸ್ಬೇಕು, ಇದನ್ನ ನಾವು 3 ಪ್ರವರ್ಗ ಮಾಡ್ಕೊಂಡಿದೀವಿ. ಮೊದಲನೇ ಪ್ರವರ್ಗದಲ್ಲಿ ಈಗ ಜಸ್ಟ್ ನಾಯಿಗೆ ಏನೋ ತಿನ್ಸಿತು ಮಗು, ಒಂದು ಬಿಸ್ಕೆಟ್ ಅನ್ನು ತಿನ್ನಿಸ್ತು, ಕೈ ಮುಟ್ಟಿದೆ, ಕೈ ನೆಕ್ಕಿದೆ ಅಷ್ಟೇ. ಅಂದ್ರೆ ಆ ಇದರಲ್ಲಿ ಯಾವುದೇ ರೀತಿ ಚಿಕಿತ್ಸೆ ಬೇಕಾಗಲ್ಲ. ಅಥವಾ ಈಗ ಸಣ್ಣದೊಂದು ನಾಯಿ ಗೀಳ್ ಮಾಡಿದೆ, ಗೆಬ್ಬರಿದೆ, ಬಟ್ ಎಲ್ಲೂ ಒಂದು ಹನಿ ರಕ್ತ ಕೂಡ ಕಂಡಿಲ್ಲ, ಬಟ್ ಗಿಬ್ಬರದು ಕಾಣಿಸ್ತಿದೆ. ಈ ರೀತಿ ಮಗುಗೆ ಬರೀ ಲಸಿಕೆ ಅಥವಾ ವ್ಯಾಕ್ಸಿನ್ ಬೇಕಾಗುತ್ತೆ. ಹೇಳದಂತೆ 5 ಡೋಸಸ್ಗಳು ಬೇಕಾಗುತ್ತೆ. ಇನ್ನು ಮೂರನೇ ಪ್ರವರ್ಗ ಇದೆ. ಇದು ಯಾವುದೇ ರೀತಿ ರಕ್ತ ಸೋರಿರೋ ಅಂತ ಗಾಯಗಳು, ಸಣ್ಣ ಒಂದು ಹನಿ ರಕ್ತ ಇರ್ಬೋದು, ಅರ್ಧ ಡ್ರಾಪ್ ಇರ್ಬೋದು, ರಕ್ತ ಜಸ್ಟ್ ಕಾಣಿಸ್ತಿರ್ಬೋದು, ಆ ರೀತಿ ರಕ್ತ ಸೋರಿರೋ ಅಂತ ಕಚ್ಚು ಅಥವಾ ಮುಖದ ಮೇಲೆ, ಬಾಯಿ ಸುತ್ತಮುತ್ತ, ಮೂಗು ಸುತ್ತಮುತ್ತ ಏನೇ ಲೇಪ ಮಾಡಿದ್ರು ಕೂಡ ಆ ಸಮಯದಲ್ಲಿ ಲಸಿಕೆನೂ ಬೇಕು, ಮತ್ತು ಜೊತೆಗೆ ಆ ಗಾಯ ಆಗಿರೋ ಜಾಗದಲ್ಲಿ ಇಮ್ಯುನೋಗ್ಲೋಬುಲಿನ್ ಕೂಡ ಕೊಡಬೇಕಾಗತ್ತೆ. ಅದರಿಂದ ತಕ್ಷಣ ರಕ್ಷಣೆ ಸಿಗುತ್ತೆ. ಮತ್ತೆ ಏನ್ ಮಾಡಬಾರ್ದು, ಈಗ ನಾಯಿ ಕಚ್ಚಿದೆ, ಈಗ ನೆಕ್ಸ್ಟ್ ಏನು ಮಾಡಬಾರ್ದು ಅಂತಂದ್ರೆ, ಅರಿಶಿನ ಆಗ್ಲಿ, ಮೆಣಸಿನ ಪುಡಿ ಆಗ್ಲಿ, ಉಪ್ಪಾಗ್ಲಿ, ಮಣ್ಣನ್ನ ಹಚ್ಚಬಾರ್ದು, ಮತ್ತೆ ಹಾಗೆ ತೊಳೆದೇನೆ ಹಾಗೆ ಬಿಡಬಾರ್ದು, ಮತ್ತೆ ಗಟ್ಟಿಯಾಗಿ ಬಟ್ಟೆ ಸುತ್ತೋದು, ಗಟ್ಟಿಯಾಗಿ ಬ್ಯಾಂಡೇಜ್ ಸುತ್ತೋದು, ಪೂರ್ತಿ ಪೌಡರ್ ಹಾಕುವಂಥದ್ದು ಆ ರೀತಿ ಯಾವುದನ್ನು ಬಿಡಬಾರ್ದು. ಒಂದೇ ಕೆಲಸ 10-15 ನಿಮಿಷ ನೀರು ಮತ್ತೆ ಸಾಬೂನಲ್ಲಿ ತೊಳೆಯೋದು, ಮತ್ತೆ ಹಾಗೆ ಡ್ರೈ ಬಿಡೋದು. ಇದು ನಾವು ಮಾಡಬೇಕಾಗಿರೋ ಮುಖ್ಯ ಕ್ರಮಗಳು. ಹಾಗಿದ್ರೆ ಮನೆ ನಾಯಿ ಏನಾದ್ರೂ ಕಚ್ಚಿದ್ರು ವ್ಯಾಕ್ಸಿನ್ ಮಾಡಿಸ್ಬೇಕಾ? ಹೌದು, ಕಡಾಖಂಡಿತವಾಗಿ ವ್ಯಾಕ್ಸಿನ್ ಮಾಡಿಸ್ಬೇಕು. ಮತ್ತೆ ನೀವು ನಾಯಿಗೆ ವ್ಯಾಕ್ಸಿನ್ ಮಾಡಿಸಿದ್ದು ನಾಯಿ ಕೂಡ ಮಗು ಕಚ್ಚಿದ್ರು ಮತ್ತು ಕೂಡ ವ್ಯಾಕ್ಸಿನ್ ಮಾಡಿಸ್ಬೇಕಾ? ಹೌದು, ಆವಾಗೂ ಕೂಡ ವ್ಯಾಕ್ಸಿನ್ ಮಾಡಿಸ್ಲೇ ಬೇಕಾಗತ್ತೆ. ಈಗ ವ್ಯಾಕ್ಸಿನ್ ತಗೊಂಡು 3 ತಿಂಗಳು ಒಳಗೆ ಮತ್ತೆ ಏನಾದ್ರೂ ನಾಯಿ ಕಚ್ಚಿದ್ರೆ ಮತ್ತು ಕೂಡ 5 ಡೋಸ್ ಜಾಗದಲ್ಲಿ 2 ಡೋಸ್ ಮಾಡ್ಬೇಕಾಗತ್ತೆ, ಅಥವಾ ಮತ್ತೇನಾದ್ರೂ 3 ತಿಂಗಳು ಕಳೆದಿದ್ರೆ ಪೂರ್ತಿ ಡೋಸು ಮಾಡ್ಬೇಕಾಗತ್ತೆ. ಧನ್ಯವಾದಗಳು.
4: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
5: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವಾಗ್ತಿದೆ.
4: ಮೊನ್ನೆ ನಮ್ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
6: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
2: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಸಮಯ 6:53 ಸ್ನೇಹಿತರೆ, ಇಂದು ಬೆಳಗ್ಗೆ 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 8:30 ಮಿಕ್ಸ್ ಮೆಲೋಡಿ, ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷ. ಇನ್ನು 9:05 ಗೆಲುವಿನ ಗುಟ್ಟು, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ವಿಜಯದ ಹೆಜ್ಜೆ ಬದುಕು, ವಿಜಯಲಕ್ಷ್ಮಿ ದೇಶಮಾನೆಯವರ ಕುರಿತು PSIT

ಕಾಲೇಜಿನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ ಜಿಪಿ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ.

ಬೆಳಗ್ಗೆ 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ನಿವೇದಿತಾ ಜೈನ್ ಇವರನ್ನು ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ.

ಇನ್ನು 10 ಗಂಟೆಗೆ ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಸಿ ಭೀಮಸೇನ್ ರಾವ್ ಕಾನೂನು ಮಹಾವಿದ್ಯಾಲಯ ಶಿವಮೊಗ್ಗ ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ, ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಸಮಯ 6:55. ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸ್ನೇಹಿತರೆ, ಇಂದು ಬೆಳಗ್ಗೆ 9:05 ಗೆಲುವಿನಾಗುಟ್ಟು ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ವಿಜಯದ ಹೆಜ್ಜೆ ಬದುಕು, ವಿಜಯಲಕ್ಷ್ಮಿ ದೇಶಮಾನೆ ಅವರ ಕುರಿತು PSITM ನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ GP ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ನಿವೇದಿತಾ ಜೈನ್ ಇವರನ್ನು ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. ಇನ್ನು 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಸಿ ಭೀಮಸೇನ್ ರಾವ್ ಕಾನೂನು ಮಹಾವಿದ್ಯಾಲಯ ಶಿವಮೊಗ್ಗ ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ, ಜೊತೆಯಾಗಲಿದ್ದಾರೆ RJ ಬಸವರಾಜ್. ಸಮಯ 7:02, ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡ್ಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90 ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನ ಕೊಡಲಾಗ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನ ನೀಡಲಾಗ್ತಿದೆ. ಬೆಂಗಳೂರಿನಲ್ಲಿರುವ ಯುವರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ ನಗರ್ ಹವೇಲಿ, ದಮನ್ ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನ ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000ಕ್ಕೂ ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1ನೇ ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ, ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
5: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ May 1ನೇ ತಾರೀಖಿನಿಂದ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಮಾಡಿದ್ದೇವೆ. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನ ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡ್ಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೂ ಒಳ್ಳೇದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
0: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ ಕೆವಿಎಸ್ ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷ್ಯಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಾ

0: ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26ರಂದು ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. ಜುಲೈ 11ರಂದು ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಸಮಯ 7:16. ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 625 kHz ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ. ಮುಂದಿನ ಕಾರ್ಯಕ್ರಮ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅರಿಯದ ಸೊಬಗೆ, ದೊಡ್ಡರಂಗೇಗೌಡ ಅವರ ರಚನೆ ಹಾಗೂ ಆರ್ ಇಂದಿರಾ ಅವರ ದನಿಯಲ್ಲಿ.

ಸಮಯ 7:20 ಭಾವಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂಜಾನೆಗೊಂದು ಮಾತು. ಈ ಜಗತ್ತಿನಲ್ಲಿ ಯಾರು ಯಾರನ್ನು ತಿದ್ದಲು ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಯಾರನ್ನಾದರೂ ತಿದ್ದುತ್ತಾ ಇದ್ದೇವೆ ಎಂದುಕೊಂಡ್ರೆ ಅದು ನಮ್ಮ ಮೂರ್ಖತನ. ನಮ್ಮನ್ನ ನೋಡಿ ಬೇರೆಯವರು ತಿದ್ದಿಕೊಳ್ಳುವಂತೆ ನಾವು ಬದುಕಬೇಕು ಅಷ್ಟೆ. 7:21 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಭಾವಗೀತೆ ಒಂದಿರುಳ ಕನಸಿನಲ್ಲಿ. ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ. ನಗರ ಶ್ರೀನಿವಾಸ ಉಡುಪ ಹಾಗೆ ರತ್ನಮಾಲಾ ಪ್ರಕಾಶ್ ಅವರ ದನಿಯಲ್ಲಿ.

ಸಮಯ 7:26 ಭಾವಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂಜಾವಿಗೆ ಮತ್ತೊಂದು ಮಾತು. ಸಂಬಂಧಗಳು ಹುಟ್ಟೋದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರೋದಿಲ್ಲ. ಮುಂದಿನ ಭಾವಗೀತೆ, ಎಲ್ಲಿರುವುದು ನಾ ಸೇರುವ ಊರು, ಕುವೆಂಪು ಅವರ ರಚನೆ, MS ಶೀಲಾ ಅವರ ದನಿಯಲ್ಲಿ.

0: ನಮಸ್ಕಾರ. ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 1,00,000 ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
2: ಸ್ನೇಹಿತರೆ, ಇಂದು ಬೆಳಗ್ಗೆ 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ವಿಜಯದ ಹೆಜ್ಜೆ ಬದುಕು, ವಿಜಯಲಕ್ಷ್ಮಿ ದೇಶಮಾನೆಯವರ ಕುರಿತು ಪಿಇಎಸ್ ಐಟಿಎಂನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ ಜಿಪಿ

ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ನಿವೇದಿತಾ ಜೈನ್ ಇವರನ್ನು ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ ಸಿ ಭೀಮಸೇನ್ ರಾವ್ ಕಾನೂನು ಮಹಾವಿದ್ಯಾಲಯ ಶಿವಮೊಗ್ಗ. ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಸಮಯ 2:34 ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ ಕನ್ನಡದಲ್ಲಿ ವಾರ್ತೆಗಳು.

ಅಂತಹವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1ರಂದು ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಕಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್: ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ವಾರ್ತೆಗಳ ವಿವರ: ಭಾರತಕ್ಕೆ ಅಧಿಕೃತ ಭೇಟಿ ನೀಡುವ ಸೈಪ್ರಸ್ ಅಧ್ಯಕ್ಷ ನೇಕೋಸ್ ಕ್ರಿಸ್ಟೋ ಡೌಲಿಡಿಸ್ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಭಾರತಕ್ಕೆ ಆಗಮಿಸಿದ ಸೈಪ್ರಸ್ ಅಧ್ಯಕ್ಷರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ತಮ್ಟಾ ಅವರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಸೈಪ್ರಸ್ ಅಧ್ಯಕ್ಷರಾಗಿ ನಿಕೋಸ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಅವರೊಂದಿಗೆ ಸೈಪ್ರಸ್ ವಿದೇಶಾಂಗ ಸಚಿವ ಡಾ ಕಾನ್ಸ್ಟಂಟಿನೋಸ್ ಕೋಂಬೋಸ್ ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಆಗಮಿಸಿದೆ. ಇಂದು ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯ ನಂತರ ಹಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ. ಪ್ರಧಾನಿಯವರು ಸೈಪ್ರಸ್ ಅಧ್ಯಕ್ಷರ ಗೌರವಾರ್ಥ ಮಧ್ಯಾಹ್ನದ ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಇಂದು ಸಂಜೆ ಸೈಪ್ರಸ್ ಅಧ್ಯಕ್ಷರು ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೈಪ್ರಸ್ಗೆ ಭೇಟಿ ನೀಡಿದ ಕೇವಲ 1 ವರ್ಷದ ಒಳಗಾಗಿ ಈ ಭೇಟಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸದ್ಯ ಸೈಪ್ರಸ್ ದೇಶವು ಐರೋಪ್ಯ ಒಕ್ಕೂಟ ಸಮಿತಿಯ ಅಧ್ಯಕ್ಷತೆಯನ್ನು ಹೊಂದಿರುವುದರಿಂದ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 65 ವರ್ಷ ತುಂಬಲಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಜೂನ್ 1ರಂದು ನಡೆಯಲಿರುವಂತಹ ಪ್ರಥಮ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಶೃಂಗಸಭೆಯನ್ನು 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಜೊತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆಫ್ರಿಕಾದ ಹಲವು ದೇಶಗಳು ದೊಡ್ಡ ಬೆಕ್ಕುಗಳ ತಳಿಯನ್ನು ಹೊಂದಿರುವುದರಿಂದ ಹಾಗೂ ಜಾಗತಿಕ ವನ್ಯಜೀವಿ ಸಂರಕ್ಷಣೆ, ಪರಿಸರ ಸುಸ್ಥಿರತೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾಲುದಾರರಾಗಿರುವುದರಿಂದ ಈ ಜಂಟಿ ಆಯೋಜನೆಗೆ ಸಿದ್ದತೆ ನಡೆಸಲಾಗಿತ್ತು. 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಗಳಲ್ಲಿ ನಡೆಸಲು ಆಫ್ರಿಕಾ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕಾ ಒಕ್ಕೂಟ ಆಯೋಗದ ಜೊತೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ ಐಬಿಸಿಎ ಶೃಂಗಸಭೆಯನ್ನು ಸಹ ಸದ್ಯಕ್ಕೆ ಮುಂದೂಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗುವುದು ಎಂದು ಕೇಂದ್ರ

0: ಜಿಲ್ಲೆಯಲ್ಲಿ ಸರಣಿ ಉಗ್ರಕೃತ್ಯಗಳನ್ನು ಎಸಗಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022 ಏಪ್ರಿಲ್ನಲ್ಲಿ ಭಯೋತ್ಪಾದಕ ಎಂದು ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಅಲ್ಲಿನ ಮುಜಾಫರಾಬಾದ್ನ ಗೋಜ್ರಾದಲ್ಲಿ ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ನಿನ್ನೆ ಬೆಳಗ್ಗೆ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಬಂದೂಕುಧಾರಿಗಳು ಹತ್ತಿರದಿಂದ ಈತನ ಮೇಲೆ ಸರಣಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಪೊಲೀಸರು ವರದಿ ಮಾಡಿದ್ದಾರೆ. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ದವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ತಿಳಿಸಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಇಂಧನ ಬೆಲೆ ಏರಿಕೆಯಾಗಿ ಭಾರತದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ಮಾತನಾಡಿದ ಅವರು ಭಾರತವನ್ನು ಅತ್ಯುತ್ತಮ ಪಾಲುದಾರ ದೇಶ ಎಂದು ಬಣ್ಣಿಸಿದ್ದಾರೆ. ಸ್ವೀಡನ್ ಮತ್ತು ಭಾರತ ಪ್ರವಾಸ ಕೈಗೊಳ್ಳುವ ಮುನ್ನ ಮಯಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಭೇಟಿಯು ಕ್ವಾಡ್ ಒಕ್ಕೂಟದ ರಾಷ್ಟಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಲು ಲಭಿಸುತ್ತಿರುವಂತಹ ಮಹತ್ವದ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಮಾರ್ಕೊ ರೂಬಿಯೋ ಅವರು ನಾಳೆಯಿಂದ 26ರವರೆಗೆ ಭಾರತ ಪ್ರವಾಸ ಕೈಗೊಳ್ಳಲಿದ್ದು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಮೇ 26ರಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕ್ವಾಡ್ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ನಡುವೆ ರೂಬಿಯೋ ಅವರ ಕೋಲ್ಕತ್ತಾ ಭೇಟಿಯು ಕಳೆದ 14 ವರ್ಷಗಳಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಬ್ಬರು ಆ ನಗರಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿಯಾಗಿದ್ದು ಈ ಹಿಂದೆ 2012ರಲ್ಲಿ ಹಿಲರಿ ಕ್ಲಿಂಟನ್ ಭೇಟಿ ನೀಡಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ರೈಲ್ವೆ ಆಹಾರ ಸರಬರಾಜು ಮತ್ತು ಪ್ರವಾಸೋದ್ಯಮ ನಿಗಮ IRCTC 2026-27 ಪ್ರವಾಸಿ ಹಂಗಾಮಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನಾವರಣಗೊಳಿಸುವ ಈ ಪ್ರತಿಷ್ಠಿತ ರೈಲು ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಸೌಕರ್ಯಗಳ ಸಮ್ಮಿಲನದ ಜೊತೆಗೆ ನೂತನ ರೂಪದಲ್ಲಿ ಮರಳಲಿದೆ ಎಂದು IRCTC ತಿಳಿಸಿದೆ. ಈ ಐಷಾರಾಮಿ ರೈಲಿನಲ್ಲಿ ಆಕರ್ಷಕ ಒಳಾಂಗಣ ವಿನ್ಯಾಸ, ಸುಸಜ್ಜಿತ ಕ್ಯಾಬಿನೆಟ್ಗಳು, ಸ್ಮಾರ್ಟ್ ಟಿವಿ ಮತ್ತು ವೈಫೈ ಆಧಾರಿತ ಮನರಂಜನಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 40 ಅತ್ಯಾಧುನಿಕ ಕ್ಯಾಬಿನೆಟ್ಗಳನ್ನು ಹೊಂದಿರುವಂತಹ ಈ ರೈಲಿನಲ್ಲಿ ಏಕಕಾಲಕ್ಕೆ 80 ಅತಿಥಿಗಳಿಗೆ ಪ್ರಯಾಣಿಸಲು ಅವಕಾಶವಿದ್ದು ಇದರಲ್ಲಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಶೇಷ ಚೇತನ ಪ್ರಯಾಣಿಕರಿಗಾಗಿಯೇ ವಿನ್ಯಾಸಗೊಳಿಸಲಾದಂತಹ ವಿಶೇಷ ಕ್ಯಾಬಿನ್ ವ್ಯವಸ್ಥೆ ಇರುವುದು ಪ್ರಮುಖ ಆಕರ್ಷಣೆಯಾಗಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಅವರು ಜೋಧ್ಪುರ್ ದೆಹಲಿ ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ನವೀಕೃತ 20 ಬೋಗಿಗಳ ಸೇವೆಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಬಳಿಕ ಜಾಲೋರ್ನಲ್ಲಿ ಭುಜ್ ನವದೆಹಲಿ ನೂತನ ರೈಲ್ವೆ ಸೇವೆಗೆ ಚಾಲನೆ ನೀಡಲಿರುವ ಸಚಿವರು ಪಾಲಿ ಜಿಲ್ಲೆಗೆ ಭೇಟಿ ನೀಡಿ ಅಮೃತ್ ಭಾರತ್ ನಿಲ್ದಾಣ್ ಯೋಜನೆ ಅಡಿಯ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ಅವರು ವಿತರಣೆ ಮಾಡಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದುರಂತ ಸಂಭವಿಸಿದ 2024 ಆಗಸ್ಟ್ 9ರ ರಾತ್ರಿ ಸಂತ್ರಸ್ತೆ ರಾತ್ರಿಯ ಊಟ ಸೇವಿಸಿದ ಸಮಯದಿಂದ ಹಿಡಿದು ಮರುದಿನ ಸಂಜೆ ಆಕೆಯ ಅಂತ್ಯಕ್ರಿಯೆ ನೆರವೇರುವವರೆಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐನ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ದೇಶದಾದ್ಯಂತ

0: ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಘಟನೆಯ ತಕ್ಷಣದ ದಿನಗಳಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದೇಶ ಹೊರಡಿಸಿರುವ ನ್ಯಾಯಮೂರ್ತಿಗಳಾದಂತಹ ಶಂಪಾ ಸರ್ಕಾರ್ ಮತ್ತು ತೀರ್ಥಂಕರ್ ಘೋಷ್ ಅವರಿದ್ದ ವಿಭಾಗೀಯ ಪೀಠವು ಸಿಬಿಐನ ಪೂರ್ವ ವಲಯ ಜಂಟಿ ನಿರ್ದೇಶಕರು ಈ ವಿಶೇಷ ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1ರಂದು ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ದ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
4: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
4: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಸಮಯ 7:48 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಸ್ ಜಾನಕಿ ಅವರ ದನಿಯಲ್ಲಿ ಈ ಚಂದದ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸಮಯ 7:52 ಸ್ನೇಹಿತರೆ, ಇಂದು ಬೆಳಗ್ಗೆ 9:05ಕ್ಕೆ ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು, ವಿಜಯದ ಹೆಜ್ಜೆ ಬದುಕು, ವಿಜಯಲಕ್ಷ್ಮಿ ದೇಶಮಾನೆ ಅವರ ಕುರಿತು ಪಿಎಸ್ಐಟಿಎಂನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ ಜಿವಿ ಅವರಿಂದ ಮಾಹಿತಿ, ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪಿ ಸುಶೀಲ ಹಾಗೂ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಇವರ ದನಿಯಲ್ಲಿ ಸಾಕ್ಷಾತ್ಕಾರ ಚಿತ್ರದಿಂದ ಅದ್ಭುತವಾದಂತಹ ಗೀತೆ ನಿಮ್ಮ ಮುಂಜಾವಿಗಾಗಿ.

ಮುಂಜಾವಿಗೆ ಈ ಹಾಡನ್ನು ಕೇಳಿದ್ರೆ ಮನಸ್ಸಿಗೆ ಒಂಥರ ಚೈತನ್ಯ ಸಿಗುತ್ತೆ. ಸಮಯ 7:06, ಸ್ನೇಹಿತರೆ ಇಂದು ಬೆಳಗ್ಗೆ 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ನಿವೇದಿತಾ ಜೈನ್ ಇವರನ್ನ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಸಿ ಭೀಮಸೇನ್ ರಾವ್ ಕಾನೂನು ಮಹಾವಿದ್ಯಾಲಯ ಶಿವಮೊಗ್ಗ, ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ. ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಸಮಯ 7:56, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆಯಾಗಿ ಎಸ್ ಜಾನಕಿ ಅವರ ದನಿಯಲ್ಲಿ ಗಾಳಿ ಮಾತು ಚಿತ್ರದಿಂದ ಅದ್ಭುತವಾದಂತಹ ಗೀತೆ ನಿಮ್ಮ ಮುಂಜಾವಿಗಾಗಿ. ಇನ್ನು ಸರಿಯಾಗಿ 8:00 ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ.

ಎಸ್ ಮ್ಯೂಸಿಕಲಿ ಯಾರ್ಸ್ ಎಫ್ ಎಂ 103.5 104 ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನ, May 22 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನವನ್ನ ಆಚರಿಸಲಾಗುತ್ತೆ. ಭೂಮಿಯ ಮೇಲಿನ ಜೀವರಾಶಿಗಳು, ಸಸ್ಯಗಳು ಮತ್ತು ಪರಿಸರ ವ್ಯವಸ್ಥೆಗಳ ರಕ್ಷಣೆ ಮತ್ತು ಅವುಗಳ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶ. ಇನ್ನು ಇತಿಹಾಸವನ್ನು ನೋಡೋದಾದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 1993 ಡಿಸೆಂಬರ್ನಲ್ಲಿ ಮೊದಲ ಬಾರಿಗೆ ಈ ದಿನವನ್ನ ಪ್ರಕಟಿಸಲಾಯಿತು. ಅದಾದ ನಂತರ ದಿನಾಂಕವನ್ನ ಬದಲಾವಣೆ ಮಾಡಲಾಗುತ್ತೆ. ಮೊದಲು ಇದನ್ನ ಡಿಸೆಂಬರ್ 29 ಆಚರಣೆ ಮಾಡ್ತಾ ಇದ್ರು. ಆದ್ರೆ 2000 ವಿಶ್ವಸಂಸ್ಥೆಯು ಇದನ್ನ May 22 ಬದಲಾಯಿಸಿತು. 1992 May 22 ಜೈವಿಕ ವೈವಿಧ್ಯತೆಯ ಸಮಾವೇಶದ ಪಠ್ಯವನ್ನು ಅಂಗೀಕರಿಸಿದ ನೆನಪಿಗಾಗಿ ಈ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. ಪ್ರತಿ ವರ್ಷ ಈ ದಿನವನ್ನ ಒಂದು ನಿರ್ದಿಷ್ಟ ವಿಷಯ ಅಥವಾ ಘೋಷವಾಕ್ಯದೊಂದಿಗೆ ಆಚರಣೆ ಮಾಡಲಾಗುವುದಿಲ್ಲ. ಇತ್ತೀಚಿನ ವರ್ಷಗಳ ಪ್ರಮುಖ ವಿಷಯಗಳು ಇಲ್ಲಿದೆ. 2026 ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು, ಪರಿಸರ ಮತ್ತು ಜೀವ ವೈವಿಧ್ಯವನ್ನ ಉಳಿಸಲು ಸ್ಥಳೀಯ ಮಟ್ಟದ ಸಣ್ಣ ಪ್ರಯತ್ನಗಳು ಜಾಗತಿಕವಾಗಿ ದೊಡ್ಡ ಬದಲಾವಣೆಯನ್ನು ತರುತ್ತವೆ ಅನ್ನೋದು ಈ ವರ್ಷದ ಘೋಷವಾಕ್ಯ. ಒಟ್ಟಿನಲ್ಲಿ ಮನುಷ್ಯನಿಗೆ ಸಿಗುವ ಆಹಾರ, ಶುದ್ಧ ನೀರು ಮತ್ತು ಔಷಧೀಯ ಸಸ್ಯಗಳು ಜೀವ ವೈವಿಧ್ಯತೆಯಿಂದ ಲಭ್ಯವಾಗುತ್ತೆ. ಪರಿಸರ ಸಮತೋಲನ, ಹವಾಮಾನ ಬದಲಾವಣೆ ನಿಯಂತ್ರಿಸಲು, ಭೂಮಿಯ ಸವಕಳಿಯನ್ನು ತಡೆಯಲು ಮತ್ತು ಪ್ರಕೃತಿಯ ಸಮತೋಲನ ಕಾಯ್ದುಕೊಳ್ಳಲು ವಿವಿಧ ಜೀವಿಗಳು ನಮ್ಮ ಪರಿಸರದಲ್ಲಿ ಇರುವುದು ಬಹಳ ಅಗತ್ಯ. ಹಾಗೆ ಒಂದು ಆತಂಕಕಾರಿ ಸತ್ಯನೂ ಇದೆ. ಪ್ರಸ್ತುತ ಮಾನವನ ಹಸ್ತಕ್ಷೇಪ, ನಗರೀಕರಣ ಮತ್ತು ಮಾಲಿನ್ಯದಿಂದಾಗಿ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳು ಅಳಿವಿನ ಅಂಚಿನಲ್ಲಿ ಸಾಕ್ತಾ ಇದೆ. ಈ ಭೂಮಿ ಮೇಲೆ ನಮಗೆಷ್ಟು ಬದುಕಕ್ಕೆ ಹಕ್ಕು ಇದೆಯೋ ಮನುಷ್ಯರಾಗಿ, ಹಾಗೆ ನಮ್ಮ ಜೊತೆಗಿರುವಂತಹ ಸುತ್ತಮುತ್ತಲಿನ ಪರಿಸರದಲ್ಲಿರುವಂತಹ ಸಸ್ಯಗಳಿಗಾಗಿರಬಹುದು, ಪ್ರಾಣಿಗಳಿಗಾಗಿರಬಹುದು, ಪಕ್ಷಿಗಳಿಗಾಗಿರಬಹುದು, ಜಲಚರಗಳಿಗಾಗಿರಬಹುದು, ಅಷ್ಟೇ ಯಾಕೆ ಒಂದು ಸಣ್ಣ ಕ್ರಿಮಿಯಿಂದ ಹಿಡಿದು ದೊಡ್ಡದಾದಂತಹ ಆನೆವರೆಗೆ ಎಲ್ಲದಕ್ಕೂ ಅಷ್ಟೇ ಹಕ್ಕಿದೆ. ಅದನ್ನ ನಾವು ಯಾವಾಗ್ಲೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ನಮ್ಮ ಪರಿಸರ, ವಾತಾವರಣ ಎಲ್ಲವೂ ಸಮೃದ್ಧವಾಗಿರುತ್ತೆ, ನಾವು ಆರೋಗ್ಯವಾಗಿ ಖುಷಿಯಾಗಿ ಚೆನ್ನಾಗಿರ್ಬೋದು. ಇರೋದೆಲ್ಲ ನನಗೆ ಬೇಕು, ಭೂಮಿಯಲ್ಲಿರೋ ಜಾಗಗಳೆಲ್ಲ ನಮಗೆ ಬೇಕು, ಮನುಷ್ಯನಿಗೆ ಬೇಕು ಅಂತ ಹಿಂಗೆ ಮುಂದುವರೆದ್ರೆ ಬಹಳ ಕಷ್ಟ ಇದೆ. 8:38 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಂಗ SSLC ಚಿತ್ರದಿಂದ ಕೇಳಿ ಆನಂದಿಸಿ.

ಸಮಯ 8:45 ಆಗ್ತಾ ಇದೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು 1972ರಲ್ಲಿ May 22ರಂದು ಸಿಲೋನ್ ದೇಶವು ಹೊಸ ಸಂವಿಧಾನವನ್ನು ಅಳವಡಿಸಿಕೊಂಡು ತನ್ನ ಹೆಸರನ್ನು ಅಧಿಕೃತವಾಗಿ ಶ್ರೀಲಂಕಾ ಎಂದು ಬದಲಾಯಿಸಿಕೊಳ್ತು. ಅಲ್ಲಿವರೆಗೂ ಅದನ್ನ ಸಿಲೋನ್ ದೇಶ ಅಂತ ಹೇಳಿ ಕರೀತಿದ್ರು. ಅದಾದ ನಂತರ 1972 May 12ರಲ್ಲಿ ತನ್ನ ಸಂವಿಧಾನವನ್ನ ಹೊಸ ಸಂವಿಧಾನವನ್ನ ಅಳವಡಿಸಿಕೊಂಡು ಹೆಸರನ್ನ ಬದಲಾಯಿಸಿಕೊಂಡು ಶ್ರೀಲಂಕಾ ಅಂತ ಆಯ್ತು. ಈಗ ನಾವು ಶ್ರೀಲಂಕಾ ಅಂತ ಕರೀತಾ ಇರುವಂತಹ ದೇಶದ 1972ಕ್ಕಿಂತ ಹಿಂದೆ ಸಿಲೋನ್ ಅಂತ ಹೇಳಿ ಕರಿತಾ ಇದ್ರು. 8:46 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ ರೋಜಾ ಚಿತ್ರಕ್ಕಿಂತ ಅದ್ಭುತವಾದಂತಹ ಗೀತೆ ನಿಮಗಾಗಿ. ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸಮಯ 8 ಗಂಟೆ. ಇವತ್ತ 1 ನಿಮಿಷ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಬೆಳಗಿನಿಂದ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ ನೋಡೋದಾದ್ರೆ, ಹೊನ್ನೂರಲ್ಲಿ ಶುಭ ಮುಂಜಾನೆ ಶುಭವಾಗಲಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನದ ಶುಭಾಶಯಗಳು. ಕೋಟಿ ಕೋಟಿ ಸಜೀವಗಳ ರಾಶಿಗಳಲ್ಲಿ ವೈವಿಧ್ಯತೆ ಬಹು ಭಿನ್ನತೆ, ಭೂತಾಯಿಯ ಒಡಲಿನ ಸುರಕ್ಷಿತ ಜೀವ ಸಂಕುಲಗಳಿಗೆ ಪ್ರಕೃತಿಯ ಗೌರವ ಘನತೆ ಅಂತ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಆಕಾಶವಾಣಿಗೆ ಇವತ್ತಿನ ಗೀತಾರಾಧನದಲ್ಲಿ ಒಡಿಸ್ಸಾದ ವಿರಜಾದೇವಿಯ ಬಗ್ಗೆ ಮಾಹಿತಿ. ಕರ್ಜಗೆಯವರ ಕಥಾನಕದಲ್ಲಿ ಜೀವನದಲ್ಲಿ ಯಾವಾಗಲೂ ಎತ್ತರದ ಗುರಿಯೆಡೆಗೆ ಸತತ ಪರಿಶ್ರಮ ಇವೆರಡೂ ಇರಬೇಕು ಎಂಬ ಕಿವಿಮಾತು ಹೇಳಿದರು, ತುಂಬಾ ಚೆನ್ನಾಗಿತ್ತು. ಪ್ರತಿಮಾ ನಾಯಕ್ ಶಿವಮೊಗ್ಗ ಸಂದೇಶವನ್ನು ಕಳಿಸಿದ್ದಾರೆ. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್ನಿಂದ ಬೆಳಗಿನ ಶುಭೋದಯ ವಸಿಷ್ಠ. ಬೆಳಗಿನ ಗೀತಾರಾಧನದಲ್ಲಿ ಭಕ್ತಿಗೀತೆಗಳು ಮತ್ತು 7:15ಕ್ಕೆ ಪ್ರಸಾರವಾದ ಭಾವಗೀತೆಗಳು, ಅದರ ಮಧ್ಯದಲ್ಲಿ ನಿಮ್ಮ ಮುಂಜಾನೆ ಮಾತುಗಳು ತುಂಬಾ ಇಷ್ಟ ಆಯಿತು. 7:45ಕ್ಕೆ ಪ್ರಸಾರವಾದ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬಂದಿದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬ್ರಹ್ಮಾನಂದ ರಾನಡೆ ಶಿವಮೊಗ್ಗ ಭದ್ರಾವತಿ ಶಿವಮೊಗ್ಗದಿಂದ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಶುಕ್ರವಾರದ ಶುಭ ಮುಂಜಾನೆಗಳು. ಇವತ್ತು ನಿಮ್ಮ ನಿರ್ವಹಣೆಯೊಂದಿಗೆ ಒಳ್ಳೆ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. 7:15ಕ್ಕೆ ಮೂಡಿ ಬಂದ ಭಾವಗೀತೆಗಳು ತುಂಬಾ ಸೊಗಸಾಗಿತ್ತು. 7:45ಕ್ಕೆ ಮೂಡಿ ಬಂದ ಚಿತ್ರಗೀತೆಗಳು ತುಂಬಾ ಸುಮಧುರವಾಗಿತ್ತು. 8:30ಕ್ಕೆ ಆರಂಭವಾಗಿರುವ ದಿನದ ಮಾಹಿತಿ ಹಾಗೂ ಚಲನಚಿತ್ರ ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮೊದಲನೇ ಗೀತೆ ಸುಹಾನಲ್ಲ, ಈ ಹಾಡು ನನಗೆ ತುಂಬಾ ಹಿಡಿಸ್ತು. ಇಂದು ವಿಶ್ವ ಜೀವ ವೈವಿಧ್ಯತೆಯ ದಿನದ ಸಂದರ್ಭದಲ್ಲಿ ಮನುಷ್ಯರಂತೆ ಎಲ್ಲಾ ಜೀವಿಗಳು ನಾವು ಸಮಾನರಾಗಿ ಕಾಣೋಣ, ಎಲ್ಲಾ ಜೀವಿಗಳನ್ನ ಸಮಾನರಾಗಿ ಕಾಣೋಣ, ಅವುಗಳೊಂದಿಗೆ ಸ್ನೇಹ ಪ್ರೀತಿಯಿಂದ ಮತ್ತೆ ಎಚ್ಚರಿಕೆಯಿಂದ ಮುಂದೆ ನಡೆಯೋಣ ಎಂದು ಹೇಳಲು ಬಯಸ್ತೀನಿ. ಎಲ್ಲರಿಗೂ ವಂದನೆಗಳು, ಶುಭ ದಿನ ಅಂತ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿ, ಎಲ್ಲರಿಗೂ ಬೆಳಗಿನ ಶುಭೋದಯ. ಗೀತಾರಾಧನದಲ್ಲಿ ಭಕ್ತಿಗೀತೆಗಳು ಭಾವಗೀತೆಗಳು ತುಂಬಾ ಇಷ್ಟ ಆಯಿತು, ಮಾಹಿತಿಗಳು ತುಂಬಾ ಚೆನ್ನಾಗಿತ್ತು, ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ದೀಪಕ್ ಕುಮಾರ್ ಆರಾಧ್ಯ ಕಲ್ಲಹಳ್ಳಿ ಶಿವಮೊಗ್ಗದಿಂದ ಬೆಳಗಿನ ವಂದನೆಗಳು, ನಿರೂಪಣೆ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ, ಥ್ಯಾಂಕ್ ಯು. ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ, ಕೆಪಿ ದಿನೇಶ್ ಭಟ್ ಮಂಡಗದ್ದೆ ಹೋಬಳಿಯಿಂದ ಶುಭ ಮುಂಜಾನೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಎಂಬ ಸಂದೇಶವನ್ನು ಕಳಿಸಿದ್ದಾರೆ, ಥ್ಯಾಂಕ್ ಯು. ಮಮತಾ ಭದ್ರಾವತಿಯಿಂದ ಶುಭೋದಯ ಸರ್, ಬೆಳಗಿನಿಂದ ಮೂಡಿ ಬಂದ ಗೀತಾರಾಧನ, ಭಕ್ತಿಗೀತೆಗಳು, ಭಾವಗೀತೆಗಳು, ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಗೀತೆ ಹುಚ್ಚ ಚಿತ್ರದಿಂದ ಗುರುಕಿರಣ್ ಅವರ ದನಿಯಲ್ಲಿ ಈ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

the guitar. ಇದರೊಂದಿಗೆ ಇವತ್ತಿನ ಗೀತಾರಾಧನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಮುಗಿಸ್ತಾ ಇರೋದು. ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಕಡೆಯದಾಗಿ ಬೆಳಗಿನ ಶುಭಾಶಯಗಳು. ನಾಗರಾಜ್ ಸರ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಉತ್ತ ಕಾಲೋನಿ ಭದ್ರಾವತಿಯಿಂದ ಇಲ್ಲಿ ಎಲ್ಲೇಗೌಡ ಸಂದೇಶವನ್ನು ಕಳಿಸಿದ್ದಾರೆ. ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ನ್ಯಾಮತಿ ಗೋಪಾಲ ಶಿವಮೊಗ್ಗದ.

ಇವರ ಸಂದೇಶ ಕೂಡ ತಲುಪಿದೆ. ಸಂದೇಶ ಕಳಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
2: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ.

0: ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ಇಂದಿನ ಕಾರ್ಯಕ್ರಮದಲ್ಲಿ ವಿಜಯದ ಹೆಜ್ಜೆ ಕುರಿತು ವಿಜಯಲಕ್ಷ್ಮಿ ದೇಶಮಾನೆ ಇವರನ್ನು ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗ ಪ್ಯಾಸಿಟಿಮ್ನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ ಜಿಪಿ ಅವರು.
3: ಆಕಾಶವಾಣಿಯ ಎಲ್ಲಾ ಕೇಳುಗರಿಗೆ ಶುಭ ಮುಂಜಾನೆ. ನಾನು ದೀಪ್ತಿ. ಶಿವಮೊಗ್ಗದ ಪಿಇಎಸ್ ಐಟಿಎಂನ ಹ್ಯುಮಾನಿಟೀಸ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಗೆಲುವಿನ ಗುಟ್ಟು ಸರಣಿಯ ಇಂದಿನ ವಿಷಯ ವಿಜಯದ ಹೆಜ್ಜೆ ಕುರಿತು. ಜೀವನ ಅಂದ್ರೆ ಬರೀ ಬದುಕುವುದಲ್ಲ, ಇತರರಿಗಾಗಿ ಬದುಕುವುದು ಅಂತ ತೋರಿಸಿಕೊಟ್ಟ ಎಷ್ಟೋ ಪ್ರಮುಖ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇಂದು ನಾವು ಅಂತಹ ಒಬ್ಬ ಅಪ್ರತಿಮ ಮಹಿಳೆಯ ಬಗ್ಗೆ ಮಾತನಾಡಲಿದ್ದೇವೆ. ಶೂನ್ಯದಿಂದ ಸಾಧನೆಯ ಶಿಖರಕ್ಕೇರಿದ ಅಪರೂಪದ ವೈದ್ಯೆ, ತರಕಾರಿ ಮಾರುವವರ ಮಗಳಾಗಿ ಹುಟ್ಟಿ ಇಂದು ದೇಶವೇ ಹೆಮ್ಮೆ ಪಡುವ ಸರ್ಜಿಕಲ್ ಆಂಕೊಲಜಿಸ್ಟ್ ಆಗಿ ಬೆಳೆದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯವರ ಯಶೋಗಾಥೆಯಲ್ಲಿದೆ. ವಿಜಯಲಕ್ಷ್ಮಿ ಅವರ ಹುಟ್ಟು ಮತ್ತು ಬಾಲ್ಯ ಅಷ್ಟು ಸುಲಭವಾಗಿರಲಿಲ್ಲ. ಉತ್ತರ ಕರ್ನಾಟಕದ ಬಡ ಕುಟುಂಬದಲ್ಲಿ ಹುಟ್ಟಿದ ಇವರು ಕಂಡಂತಹ ಕನಸುಗಳು ಮಾತ್ರ ದೊಡ್ಡದಾಗಿದ್ವು. ಹೌದು, ವಿಜಯಲಕ್ಷ್ಮಿ ಅವರು ಮೂಲತಃ ಗುಲ್ಬರ್ಗಾದ ಒಂದು ಪುಟ್ಟ ಗ್ರಾಮದಲ್ಲಿ ಚಪ್ಪಲಿ ಹೊಲಿತಿದ್ದ ಶ್ರೀ ಬಾಬುರಾವ್ ದೇಶಮಾನೆ ಶ್ರೀಮತಿ ರತ್ನಮ್ಮ ಅವರ 8 ಮಕ್ಕಳಲ್ಲಿ ಹಿರಿಯ ಮಗಳಾಗಿ ಜನಿಸ್ತಾರೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ರು, ಔಪಚಾರಿಕವಾಗಿ ಯಾವುದೇ ಶಿಕ್ಷಣವನ್ನ ಪಡೆಯದಿದ್ರು ಬಾಬುರಾವ್ ಅವರು ತಮ್ಮ ಜಾತಿ ಮತ್ತು ವೃತ್ತಿಪರತೆಯ ತಡೆಗೋಡೆಗಳನ್ನ ಮುರಿದು ತಮ್ಮ ಮಕ್ಕಳು ಸಮಾಜದಲ್ಲಿ ಉತ್ತಮವಾಗಿ ಬದುಕಬೇಕು, ಮಕ್ಕಳೆಲ್ಲರಿಗೂ ಶಿಕ್ಷಣ ಕೊಡಿಸಬೇಕು ಅನ್ನೋದು ಬಾಬುರಾವ್ ಅವರ ಆಸೆಯಾಗಿತ್ತು. ಅದರಲ್ಲೂ ತಮ್ಮ ಹಿರಿಯ ಮಗಳನ್ನ ನಾನು ಸರ್ಜನ್ ಮಾಡಿಸಬೇಕೆಂಬ ಆಸೆ. ಅಂದಿನ ಕಾಲದಲ್ಲಿ ಕೇವಲ ಗಂಡು ಮಕ್ಕಳು ಮಾತ್ರ ಶಾಲೆಗೆ ಹೋಗ್ತಿದ್ದ ಸಮಯ ಅದು. ಬಾಬುರಾವ್ ತಮ್ಮ 7 ಹೆಣ್ಣು ಮಕ್ಕಳು ಮತ್ತು ಒಬ್ಬನೇ ಮಗನನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಓದೋದಕ್ಕೆ ಅನುವು ಮಾಡಿಕೊಡ್ತಾರೆ. ಇನ್ನು ಪ್ರಾಥಮಿಕ ಶಿಕ್ಷಣವನ್ನ ಗಾಜಿಪುರದ ಚಕ್ಕರಘಟ್ಟ ಶಾಲೆಯಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನ ಕಲಬುರಗಿಯ ಪ್ರೌಢಶಾಲೆಯೊಂದರಲ್ಲಿ ಮುಗಿಸಿದ್ರು. ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜ್ನಲ್ಲಿ 1980ರಲ್ಲಿ ವೈದ್ಯಕೀಯ ಪದವಿಯನ್ನ ಪಡೆದ್ರು. ಬಳ್ಳಾರಿಯ ವೈದ್ಯಕೀಯ ಕಾಲೇಜ್ನಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು, ಅದು 1985ರಲ್ಲಿ. ನಂತರ ಮುಂಬೈನ ಟಾಟಾ ಸ್ಮಾರಕ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯ ಬಗ್ಗೆ ವಿಶೇಷ ತರಬೇತಿಯನ್ನ ಪಡೆದಿದ್ದಾರೆ. ನಾವೆಲ್ಲರೂ ಬಾಲ್ಯದಲ್ಲಿ ಸ್ಕೂಲ್ ಬ್ಯಾಗ್ ತೂಕ ಹೆಚ್ಚಾಯ್ತು ಅಂತ ದೂರು ನೀಡ್ತೀವಿ. ಆಸ್ ಅ ಪೇರೆಂಟ್ಸ್ ಈಗೂ ಕೂಡ ಅದನ್ನೇ ಮಾಡ್ತೀವಿ. ಆದ್ರೆ ವಿಜಯಲಕ್ಷ್ಮಿ ಅವರ ಬಾಲ್ಯ ಹೇಗಿತ್ತು ಗೊತ್ತಾ? ಅವರು ಬೆಳಗ್ಗೆ ಎದ್ದು ತಕ್ಷಣ ಹಿಡಿತದಿದ್ದು ಪೆನ್ನು ಪುಸ್ತಕವನ್ನಲ್ಲ, ಬದಲಾಗಿ ಭಾರವಾದ ತರಕಾರಿ ಬುಟ್ಟಿಯನ್ನ. ಲುಕ್ ಎಟ್ ಹರ್ ಚೈಲ್ಡ್ಹುಡ್. 8 ಜನ ಮಕ್ಕಳಿರೋ ಫ್ಯಾಮಿಲಿ, ತಾಯಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರ್ತಾ ಇದ್ರು. ಇಮ್ಯಾಜಿನ್ ದ ಹಾರ್ಡ್ಶಿಪ್ಸ್. ಯಸ್, ಅಮ್ಮ ಮಾರುಕಟ್ಟೆಯಲ್ಲಿ ತರಕಾರಿ ಮಾರ್ತಾ ಇದ್ರು. ಪುಟ್ಟ ಹುಡುಗಿ ವಿಜಯಲಕ್ಷ್ಮಿ ಮುಂಜಾನೆ 4 ಗಂಟೆಗೆದ್ದು ಅಮ್ಮನಿಗೆ ಸಹಾಯ ಮಾಡೋದಕ್ಕೆ ಮಾರುಕಟ್ಟೆಗೆ ಓಡೋಗ್ತಿದ್ರು. ಮಾರುಕಟ್ಟೆಯಲ್ಲಿ ತರಕಾರಿ ಮಾರಿ ಮುಗಿದ ಮೇಲೆ ಅಲ್ಲಿಂದಲೇ ನೇರವಾಗಿ ಶಾಲೆಗೆ ಹೋಗ್ತಿದ್ರು. ಹಣ ಇಲ್ಲ ಅಂದ್ರೂ ಹಠವಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇದೆಯಾ? ಅವರು ಮೆಡಿಕಲ್ ಸೀಟ್ ಪಡೆದಾಗ್ಲೂ ಅವರ ಕೈಯಲ್ಲಿ ದಾಖಲಾತಿ ಶುಲ್ಕ ಕಟ್ಟೋದಕ್ಕೆ ಹಣ ಇರಲಿಲ್ಲ. ಆದ್ರೆ ಅವರ ತಾಯಿಯ ಪರಿಶ್ರಮ ಮತ್ತು ಅವರ ಏಕಾಗ್ರತೆ ಅವರನ್ನ ವೈದ್ಯಕೀಯ ಲೋಕದ ಶಿಖರಕ್ಕೆ ಏರಿಸ್ತು. MBBS ಮುಗಿದ ನಂತರ ಅವರು ಆಯ್ಕೆ ಮಾಡಿಕೊಂಡದ್ದು ಆಂಕಾಲಜಿ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಸಂಸ್ಥೆಯಲ್ಲಿ ಶಸ್ತ್ರಚಿಕಿತ್ಸಕಿಯಾಗಿ ಸೇರಿದ ಅವರು ಸಾವಿರಾರು ರೋಗಿಗಳಿಗೆ ಮರುಜನ್ಮವನ್ನು ಕೊಟ್ರು. ಅದೇ ಸಮಯದಲ್ಲಿ ತಮ್ಮ ಜೀವನದ ಬೆನ್ನೆಲುಬಾಗಿ ನಿಂತಿದ್ದ ಅವರ ತಾಯಿಯವರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ನಿಧನರಾದಾಗಲೇ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಕ್ಯಾನ್ಸರ್ ಅಂದ್ರೆ ಏನು, ಇದರ ಕುರಿತಂತೆ ಕುತೂಹಲ ಮೂಡಿ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕಾಗಿ 1989ರಲ್ಲಿ ಮುಂಬೈನ ಟಾಟಾ ಸ್ಮಾರಕ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯ ತರಬೇತಿಯನ್ನ ಪಡೆದ್ರು. ನಂತರ ಅವರು 1993ರಲ್ಲಿ ಭಾರತೀಯ ಶಸ್ತ್ರಚಿಕಿತ್ಸಕರ ಸಂಘದ FAIS ಫೆಲೋಶಿಪ್ಗೆ ಪಾತ್ರರಾದ್ರು. ನಂತರ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಸಂಸ್ಥೆಯ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕಿಯಾಗಿ ಸೇರಿಕೊಂಡ್ರು. ತದನಂತರ ಅಂದ್ರೆ ಮುಂದಿನ ದಿನಗಳಲ್ಲಿ ಅದೇ ವಿಭಾಗದ ಮುಖ್ಯಸ್ಥರಾಗಿ ಅಂತಿಮವಾಗಿ ಅದೇ ಸಂಸ್ಥೆಯ ನಿರ್ದೇಶಕಿಯೂ ಆಗಿ ನಿವೃತ್ತರಾಗಿ

ಆದ್ರು ಇನ್ನು ವಿಜಯಲಕ್ಷ್ಮಿ ಅವರು ರೋಗಿಗಳನ್ನ ಕೇವಲ ರೋಗಿಗಳಂತೆ ನೋಡ್ಲಿಲ್ಲ, ಬದಲಾಗಿ ತಮ್ಮ ಕುಟುಂಬದವರಂತೆ ಕಂಡ್ರು. ಇನ್ನು ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಕ್ಯಾನ್ಸರ್ ಕುರಿತಂತೆ ಹೆಚ್ಚಿನ ಮಾಹಿತಿ ಕೂಡ ಇರುವುದಿಲ್ಲ. ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅವರು ಹಗಲಿರುಳು ಶ್ರಮವನ್ನ ಪಟ್ಟಿದ್ದಾರೆ. ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ರು ಕೂಡ ಎಂದೂ ತಮ್ಮ ಮೂಲವನ್ನ ಮರೆಯಲಿಲ್ಲ ವಿಜಯಲಕ್ಷ್ಮಿ ಅವರು. ಇಂದಿಗೂ ಸರಳ ಜೀವನವನ್ನೇ ನಡೆಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಜನರು ನಿವೃತ್ತಿಯ ನಂತರ ವಿಶ್ರಾಂತಿ ಪಡೆಯಲು ಬಯಸ್ತಾರೆ, ಆದ್ರೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ವಿಶ್ರಾಂತಿ ಎನ್ನುವ ಶಬ್ದವೇ ಅಪರಿಚಿತ. ನನ್ನ ಸೇವೆಯನ್ನು ನಾನು ಕೇವಲ ಆಸ್ಪತ್ರೆಗೆ ಸೀಮಿತಗೊಳಿಸೋದಕ್ಕೆ ಇಷ್ಟಪಡಲಿಲ್ಲ. ಇಂದಿಗೂ ನಾನು ಹಳ್ಳಿ ಹಳ್ಳಿಗೆ ಹೋಗಿ ಕ್ಯಾನ್ಸರ್ ಶಿಬಿರಗಳನ್ನು ನಡೆಸ್ತೀನಿ, ಬಡವರಿಗೆ ಉಚಿತ ಸಲಹೆ ನೀಡ್ತೀನಿ. ನನ್ನ ತಾಯಿ ಕಲಿಸಿದ ಪಾಠವೇ ಅದು. ಕೊನೆಯವರೆಗೂ ಸಮಾಜಕ್ಕೆ ಏನನ್ನಾದರೂ ನೀಡ್ತಿರಬೇಕು ಅಂತಾರೆ ವಿಜಯಲಕ್ಷ್ಮಿ. ಇನ್ನು ವೈದ್ಯಕೀಯ ಸೇವೆಯಲ್ಲಿ ಅಪರಿಮಿತವಾದ ಸಾಧನೆ ಮಾಡಿರುವುದನ್ನ ಮೆಚ್ಚಿ ಸರ್ಕಾರ ಮತ್ತು ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದು, ಅವುಗಳಲ್ಲಿ ಪ್ರಮುಖವಾದವುಗಳು ಹೀಗಿವೆ. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಅಂತಾರಾಷ್ಟ್ರೀಯ ವಲಯದ ರಾಷ್ಟೀಯ ರತ್ನ ಕೆಂಪೇಗೌಡ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲ, ಇವರ ಸಾಧನೆಯನ್ನು ಗುರುತಿಸಿದ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದು ಕೇವಲ ಅವರಿಗಲ್ಲ, ಇಡೀ ವೈದ್ಯಕೀಯ ಲೋಕಕ್ಕೆ ಸಂದಂತಹ ಗೌರವ. ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿದಾಗ ಇಡೀ ರಾಜ್ಯವೇ ಸಂಭ್ರಮಿಸಿತು. ಆದರೆ ವಿಜಯಲಕ್ಷ್ಮಿ ಮೇಡಂ ಮಾತ್ರ ಎಂದಿನಂತೆ ಸರಳವಾಗಿದ್ರು. ಇನ್ನು ವಿಜಯಲಕ್ಷ್ಮಿಯವರು ಇಂದಿಗೂ ಕೂಡ ಆಟೋದಲ್ಲೇ ಪ್ರಯಾಣಿಸುತ್ತಾರೆ, ಸರಳವಾಗಿ ಬದುಕ್ತಾರೆ. ಹಣದ ಹಿಂದೆ ಓಡುವ ಇಂದಿನ ಕಾಲದಲ್ಲಿ ಅವರು ನಿಜವಾದ ಹೀರೋಯಿನ್ ಅಂತ ಅನ್ಸುತ್ತೆ. ವಿಜಯಲಕ್ಷ್ಮಿ ಅವರಿಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೇಲೆ ಅಪಾರ ಗೌರವ ಇದೆ. ಅವರು ವೈದ್ಯರಷ್ಟೇ ಅಲ್ಲ, ಒಬ್ಬ ಅದ್ಭುತ ಲೇಖಕಿ ಕೂಡ ಹೌದು. ಕ್ಯಾನ್ಸರ್ ಬಗ್ಗೆ ಸಾಮಾನ್ಯ ಜನರಿಗೆ ತಿಳಿಯುವಂತೆ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕ್ಯಾನ್ಸರ್ ಗೆಲ್ಲಬಲ್ಲ ಕಾಯಿಲೆ ಎಂಬ ಪುಸ್ತಕದ ಮೂಲಕ ಸಾವಿರಾರು ಜನರ ಮನಸ್ಸಿನಿಂದ ಸಾವಿನ ಭಯವನ್ನೇ ಹೋಗಲಾಡಿಸಿದ್ದಾರೆ. ವಿವೇಕಾನಂದರ ತತ್ವಗಳಿಂದ ಪ್ರಭಾವಿತರಾದ ಇವರು ಸೇವೆಯೇ ಪರಮ ಧರ್ಮ ಅಂತ ನಂಬುತ್ತಾರೆ. ಕೆದ್ವಾಯಿ ಸಂಸ್ಥೆಯಿಂದ ನಿವೃತ್ತರಾದ ಮೇಲೆ ವಿಶ್ರಾಂತಿ ಪಡಿಬಹುದಾಗಿತ್ತು, ಆದ್ರೆ ಅವರದನ್ನ ಮಾಡಲಿಲ್ಲ. ಅವರು ಆಯ್ದುಕೊಂಡದ್ದು ಶ್ರಮದ ಹಾದಿಯನ್ನ. ಇನ್ನು ಗ್ರಾಮೀಣ ಭಾರತ ಅಂತ ಬಂದಾಗ, ಅಂದ್ರೆ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಮಾತನಾಡುವುದಕ್ಕೆ ಮುಜುಗರ ಪಡ್ತಾರೆ, ಅಂದ್ರೆ ಹೆಸಿಟೇಟ್ ಮಾಡ್ತಾರೆ. ವಿಜಯಲಕ್ಷ್ಮಿ ಅವರು ಹಳ್ಳಿಗಳಿಗೆ ಹೋದಾಗ ಅವರ ಭಾಷೆಯಲ್ಲೇ ಮಾತನಾಡಿ ಒಬ್ಬ ತಾಯಿಯಾಗಿ ಅಕ್ಕನಾಗಿ ಅವರಿಗೆ ತಪಾಸಣೆ ಮಾಡಿ ಅದರ ಮಹತ್ವವನ್ನು ಕೂಡ ತಿಳಿಸ್ತಾರೆ. ಇಂದಿಗೂ ಕೂಡ ಅವರು ಯೋಗ ಧ್ಯಾನವನ್ನ ಮಾಡ್ತಾ ವೈಭೋಗದ ಜೀವನವನ್ನ ನಿರಾಕರಿಸಿ ಸಾರ್ವಜನಿಕ ಸಾರಿಗೆಯನ್ನೇ ಹೆಚ್ಚಾಗಿ ಬಳಸ್ತಾರೆ. ಸಕ್ಸಸ್ ಇಸ್ ನಾಟ್ ಅಬೌಟ್ ಹೌ ಮಚ್ ಮನಿ ಯು ಮೇಕ್, ಇಟ್ಸ್ ಅಬೌಟ್ ದ ಡಿಫರೆನ್ಸ್ ಯು ಮೇಕ್ ಇನ್ ಪೀಪಲ್ಸ್ ಲೈಫ್. ಯಸ್, ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳು ಬಂದಾಗ ಕುಗ್ಗಬಾರದು, ಗೆದ್ದಾಗ ಬೀಗಬಾರದು. ಸಮಾಜ ನೀಡಿದ ಗೌರವವನ್ನ ಸಮಾಜಕ್ಕೆ ನಾವು ಯಾವುದಾದರೂ ಕಾರಣದ ಮೂಲಕ ಹಿಂದಿರುಗಿಸಬೇಕು. ಪದವಿ ಅನ್ನೋದು ಕೇವಲ ಹಣ ಗಳಿಸುವ ದಾರಿಯಲ್ಲ, ಅದು ಜನರ ಕಣ್ಣೀರು ಒರೆಸುವ ಜವಾಬ್ದಾರಿ ಎಂಬ ಸಂದೇಶವನ್ನ ಯುವ ವೈದ್ಯರು ಮತ್ತು ವಿದ್ಯಾರ್ಥಿಗಳು ವಿಜಯಲಕ್ಷ್ಮಿ ಮೇಡಂನಿಂದ ತಿಳಿದುಕೊಳ್ಳಬೇಕು. ಸಾಮಾನ್ಯವಾಗಿ ನಾವು ಡಾಕ್ಟರ್ ವಿಜಯಲಕ್ಷ್ಮಿ ಅವರ ವೈದ್ಯಕೀಯ ಸಾಧನೆಯ ಬಗ್ಗೆ ಮಾತ್ರ ಮಾತನಾಡ್ತೀವಿ, ಆದ್ರೆ ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ ಅವರ ಇತರ ಆರು ಜನ ಸಹೋದರಿಯರು ಉನ್ನತ ವ್ಯಾಸಂಗ ಮಾಡಿ PhD ಪಡೆದಿದ್ದಾರೆ, ಹಾಗೂ ಅವರ ಸಹೋದರ ಅಜಯ್ ಘೋಷ್ ವಕೀಲರಾಗಿ ಯಶಸ್ವಿಯಾಗಿದ್ದಾರೆ. ಅಂತಹ ಕಡು ಕಷ್ಟದಲ್ಲೂ ಕೂಡ ತಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಅತ್ಯುನ್ನತ ಶಿಕ್ಷಣ ಕೊಡಿಸಿದ ಆ ತಂದೆ ತಾಯಿಯ ದೂರದೃಷ್ಟಿ ನಿಜಕ್ಕೂ ನಂಬುವುದಕ್ಕೆ ಅಸಾಧ್ಯವಾಗುತ್ತೆ. ಕ್ಯಾನ್ಸರ್ ಅಂದ್ರೆ ಸಾವು ಖಚಿತ ಅಂತ ನಂಬಿದ್ದ ಕಾಲ. ಕ್ಯಾನ್ಸರ್ ಕೂಡ ಇತರೆ ಕಾಯಿಲೆಗಳಂತೆ ಒಂದು ಕಾಯಿಲೆ, ಭರವಸೆಯನ್ನ ಕಳೆದುಕೊಡ್ಬೇಡಿ ಅಂತ ರೋಗಿಗಳಿಗೆ ಮಾನಸಿಕ ಸ್ಥೈರ್ಯ ತುಂಬಿದ್ರು. ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದಂತಹ ವಿಜಯಲಕ್ಷ್ಮಿ ಅವರು ತಮ್ಮ ಬಿಡುವೆಲ್ಲದ ವೃತ್ತಿ ಬದುಕಿನಲ್ಲಿಯೂ ತಿಂಗಳ ಕನಿಷ್ಠ ಅಂದ್ರೆ ತಿಂಗಳಲ್ಲಿ ಕನಿಷ್ಠ 15 ದಿನಗಳನ್ನ ಕೇವಲ ಬಡವರ ಉಚಿತ ಚಿಕಿತ್ಸೆ ಮತ್ತು ಗ್ರಾಮೀಣ ತಪಾಸಣಾ ಶಿಬಿರಗಳಿಗಾಗಿಯೇ ಕಟ್ಟುನಿಟ್ಟಾಗಿ ಮೀಸಲಿಟ್ಟಿದ್ರು. ಇನ್ನು ಕ್ಯಾನ್ಸರ್ ರೋಗಿಗಳ ಸೇವೆಗಾಗಿಯೇ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟಿದ್ದ ವಿಜಯಲಕ್ಷ್ಮಿ ಅವರು ವಿವಾಹವಾಗದೆ ಒಬ್ಬಂಟಿಯಾಗಿ ಉಳಿದುಬಿಟ್ಟಿದ್ದಾರೆ. ಸ್ತನ ಕ್ಯಾನ್ಸರ್ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಅರಿವು ಮೂಡಿಸೋದಕ್ಕೆ ತಮ್ಮ ಬದುಕನ್ನ ಸವೆಸಿದ್ದಾರೆ.
ಡಾಕ್ಟರ್ ವಿಜಯಲಕ್ಷ್ಮಿ ದೇಶ

0: ಅಂತಹ ಮಹಾನ್ ಚೇತನರಿಗೆ ನಮ್ಮದೊಂದು ನಮನ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಈ ಅವಕಾಶ ಒದಗಿಸಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಹಾಗೂ ಪಿಎಸ್ ಟ್ರಸ್ಟ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
1: ವಿಜಯದ ಹೆಜ್ಜೆ ಕುರಿತು ವಿಜಯಲಕ್ಷ್ಮಿ ದೇಶಮಾನೆ ಇವರನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪ್ಯಾಸಿಟಿಮ್ನ ಮಾನವಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ ಜಿಪಿ ಅವರು.
2: ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ, ಐಎಸ್ಇ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317063ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು.
3: ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

0: గాంధీ స్మృతి.
1: ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಮಹಾತ್ಮ ಗಾಂಧೀಜಿರವರು ಗೋಖಲೆ ಅವರನ್ನ ಕಾಣಲಿಕ್ಕೆ ಅಂತ ಇಂಗ್ಲೆಂಡಿಗೆ ಬರ್ತಾರೆ. ಆದರೆ ಅಲ್ಲಿ ಒಂದನೆಯ ಮಹಾಯುದ್ಧ ಪ್ರಾರಂಭವಾಗಿರುತ್ತೆ. ಗೋಖಲೆಯವರನ್ನ ಕಾರಣಾಂತರಗಳಿಂದ ಮಹಾತ್ಮ ಗಾಂಧೀಜಿರವರು ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿರವರು ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ತಾವೂ ಕಾಣಿಕೆ ನೀಡಬೇಕೆಂದು ಆಸೆ ಪಡ್ತಾರೆ. ಹಾಗೂ ಶುಶ್ರೂಷಾ ದಳವೊಂದನ್ನು ಸ್ಥಾಪಿಸಿಕೊಂಡು ತಮ್ಮ ಸೇವೆ ಸಲ್ಲಿಸಲಿಕ್ಕೆ ಮುಂದಾಗ್ತಾರೆ. ಈ ಹಂತದಲ್ಲಿ ಶುಶ್ರೂಷಾ ದಳವನ್ನ ಮುನ್ನಡೆಸುತ್ತಿದ್ದ ಬ್ರಿಟಿಷ್ ಅಧಿಕಾರಿಗಳಿಗೂ ಮಹಾತ್ಮ ಗಾಂಧೀಜಿರವರಿಗೂ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಈ ಘಟ್ಟದಿಂದ ಮುಂದೆ ಮಹಾತ್ಮ ಗಾಂಧೀಜಿರವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿರೋದು ಹೀಗೆ: ಮಿಸ್ಟರ್ ಸೊರಾಬ್ಜಿ ಅಡಜಾಣಿಯ ಒಳ್ಳೆಯ ಚತುರರಾಗಿದ್ದರು. ಅವರು ನನ್ನನ್ನು ಎಚ್ಚರಿಸಿದರು, ಆ ಅಧಿಕಾರಿಯ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ, ಆತ ನಮ್ಮ ಮೇಲೆ ದರ್ಬಾರು ನಡೆಸುವಂತೆ ತೋರುತ್ತಾನೆ, ನಾವು ಅವನ ಅಪ್ಪಣೆಯಂತೆ ನಡೆಯುವುದಿಲ್ಲ, ಆತ ನಮ್ಮ ಶಿಕ್ಷಕನೆಂದು ಒಪ್ಪಲು ನಾವು ಸಿದ್ಧರಾಗಿದ್ದೇವೆ, ಆದರೆ ನಮಗೆ ಕಲಿಸಲು ಆತ ನಿಯಮಿಸಿರುವ ಆ ಯುವಕರು ಸಹ ತಾವು ನಮ್ಮ ಯಜಮಾನರೆಂದು ಭಾವಿಸುತ್ತಾರೆ ಎಂದರು. ಆ ಯುವಕರು ಆಕ್ಸ್ಫರ್ಡ್ ವಿದ್ಯಾರ್ಥಿಗಳು. ಅವರು ನಮಗೆ ಶಿಕ್ಷಣ ಕೊಡಲು ಬಂದಿದ್ದರು. ಕಮ್ಯಾಂಡಿಂಗ್ ಆಫೀಸರ್ ಅವರನ್ನು ನಮ್ಮ ಸೆಕ್ಷನ್ ಆಫೀಸರ್ ಅಂದರೆ ವಿಭಾಗದ ಯಜಮಾನರಾಗಿ ನಿಯಮಿಸಿದ್ದರು. ಮುಖ್ಯಾಧಿಕಾರಿಯ ಮಿತಿಮೀರಿದ ವರ್ತನೆಯನ್ನು ನಾನು ನೋಡಿದ್ದೆನು. ಯೋಚಿಸಬೇಡಿ ಎಂದು ನಾನು ಸೊರಾಬ್ಜಿಗೆ ಹೇಳಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆನು. ಆದರೆ ಅವರು ಸುಲಭವಾಗಿ ಒಪ್ಪುವವರಾಗಿರಲಿಲ್ಲ. ನಿಮ್ಮದು ಬಹಳ ನಂಬುವ ಸ್ವಭಾವ, ಇವರು ಶುಷ್ಕವಾದ ಮಾತುಗಳಿಂದ ನಮ್ಮನ್ನು ಮೋಸಗೊಳಿಸುತ್ತಾರೆ. ಕೊನೆಗೆ ಅವರ ಮೋಸ ನಿಮಗೆ ಗೊತ್ತಾದಾಗ ನೀವು ಸತ್ಯಾಗ್ರಹವನ್ನಾಚರಿಸಿ ಎಂದು ನಮಗೆಲ್ಲ ಹೇಳಿ ದುಃಖವನ್ನು ಅನುಭವಿಸುತ್ತೀರಿ. ನೀವೂ ಕಷ್ಟಪಡುವಿರಿ, ಜೊತೆಯಲ್ಲಿ ನಮ್ಮನ್ನೂ ಕಷ್ಟಪಡಿಸುವಿರಿ ಎಂದು ನಕ್ಕು ಅವರು ಹೇಳಿದರು. ನಾನು ನನ್ನೊಂದಿಗೆ ಸೇರಿದ ಮೇಲೆ ದುಃಖದ ಹೊರತು ನಿಮಗೆ ಮತ್ತೇನು ದೊರಕುತ್ತದೆ? ಸತ್ಯಾಗ್ರಹಿ ಹುಟ್ಟಿರುವುದು ಮೋಸಗೊಳಿಸಲ್ಪಡುವುದಕ್ಕಾಗಿಯೇ. ಮುಖ್ಯಾಧಿಕಾರಿ ನಮ್ಮನ್ನು ಮೋಸಪಡಿಸಲಿ, ಕೊನೆಗೆ ಮೋಸ ಮಾಡುವವನೇ ಮೋಸಕ್ಕೆ ಒಳಗಾಗುತ್ತಾನೆಂದು ಅನೇಕ ಸಲ ಹೇಳಿಲ್ಲವೇ ಎಂದೆನು. ಸೊರಾಬ್ಜಿ ಗಟ್ಟಿಯಾಗಿ ನಕ್ಕರು. ಹಾಗಾದರೆ ಒಳ್ಳೆಯದು, ಮೋಸಕ್ಕೆ ಒಳಗಾಗುತ್ತಲೇ ನಡೆಯಿರಿ. ಒಂದು ದಿನ ಸತ್ಯಾಗ್ರಹದಲ್ಲಿ ನೀವು ಮಡಿಯುವಿರಿ. ನನ್ನಂತಹ ಬಡಪಾಯಿ

ಜ್ಞಾಪಕಕ್ಕೆ ಬಂದಿತು. ಸತ್ಯಕ್ಕಾಗಿ ಎಂದಾದರೂ ನೀವು ಮರಣದಂಡನೆಯನ್ನು ಅನುಭವಿಸಬೇಕಾಗಿ ಬಂದರೆ ನನಗೆ ಆಶ್ಚರ್ಯವಾಗುವುದಿಲ್ಲ. ದೇವರು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸಿ ರಕ್ಷಿಸಲಿ. ಮುಖ್ಯಾಧಿಕಾರಿಯನ್ನು ನಿಯಮಿಸಿದ್ದ ಸ್ವಲ್ಪ ಕಾಲದೊಳಗೆ ಸ್ವರಾಬ್ಜಿಯೊಂದಿಗೆ ಈ ಸಂಭಾಷಣೆ ನಡೆಯಿತು. ಕೆಲವು ದಿನಗಳಲ್ಲಿ ಅವರೊಂದಿಗೆ ನಮ್ಮ ಸಂಬಂಧ ಮುರಿದು ಬೀಳುವ ಘಟ್ಟಕ್ಕೆ ಬಂದಿತು. 14 ದಿನಗಳ ಉಪವಾಸದ ನಂತರ ಆಗತಾನೇ ನಾನು ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದೆನು. ಅನೇಕ ವೇಳೆ 2 ಮೈಲಿ ನಡೆದುಕೊಂಡು ಹೋಗಿ ನಾನು ಕವಾಯತ್ನಲ್ಲಿ ಭಾಗವಹಿಸಬೇಕಾಗುತ್ತಿದ್ದಿತು. ಇದರಿಂದ ನನಗೆ ಫ್ಲೋರಿಸಿ ಅಂದರೆ ಪಕ್ಕೆ ನೋವು ಉಂಟಾಗಿ ನಾನು ಹಾಸಿಗೆ ಹಿಡಿದು ಮಲಗಿದೆನು. ಈ ಸ್ಥಿತಿಯಲ್ಲಿ ನಾನು ವಾರದ ಕೊನೆಯಲ್ಲಿ ಶಿಕ್ಷಣ ಶಿಬಿರಕ್ಕೆ ಹೋಗುತ್ತಿದ್ದೆನು. ಉಳಿದವರು ಅಲ್ಲಿಯೇ ಉಳಿಯುತ್ತಿದ್ದರೂ ನಾನು ನನ್ನ ವಾಸಸ್ಥಾನಕ್ಕೆ ಹಿಂದಿರುಗುತ್ತಿದ್ದೆನು. ನಾನು ಸತ್ಯಾಗ್ರಹವನ್ನು ಆಚರಿಸುವ ಸಂದರ್ಭ ಒದಗಿದುದು ಇಲ್ಲಿಯೇ. ಮುಖ್ಯಾಧಿಕಾರಿಗಳು ತಮ್ಮ ಅಧಿಕಾರವನ್ನು ಮನಸ್ಸಿಗೆ ಬಂದಂತೆ ಚಲಾಯಿಸತೊಡಗಿದರು. ತಾವು ಎಲ್ಲ ವಿಷಯಗಳಲ್ಲಿಯೂ, ಯುದ್ಧ ವಿಷಯ ಮತ್ತು ಇತರ ವಿಷಯಗಳಲ್ಲಿ ಸಹ, ನಮ್ಮ ಯಜಮಾನರು ಎಂಬುದನ್ನು ಅವರು ತೋರಿಸಿಕೊಂಡು ತಮ್ಮ ಅಧಿಕಾರದ ರುಚಿಯನ್ನು ನಮಗೆ ತೋರಿಸಿದರು. ಸ್ವರಾಬ್ಜಿ ನನ್ನ ಬಳಿಗೆ ಓಡಿ ಬಂದರು. ಅಧಿಕಾರಿಯ ಈ ಉದ್ಧಟತನವನ್ನು ಸಹಿಸಲು ಅವರು ಸಿದ್ಧರಾಗಿರಲಿಲ್ಲ. ನಮಗೆ ಎಲ್ಲ ಅಪ್ಪಣೆಗಳು ನಿಮ್ಮ ಮೂಲಕ ಬರಬೇಕು. ನಾವು ಇನ್ನೂ ಶಿಕ್ಷಣ ಶಿಬಿರದಲ್ಲಿದ್ದೇವೆ, ಆದರೂ ಎಲ್ಲ ವಿಧವಾದ ಅರ್ಥವಿಲ್ಲದ ಅಪ್ಪಣೆಗಳನ್ನೆಲ್ಲ ಮಾಡುತ್ತಿದ್ದಾರೆ. ನಮಗೆ ಶಿಕ್ಷಣವನ್ನು ಕೊಡಲು ನಿಯಮಿಸಿರುವ ಯುವಕರಿಗೂ ನಮಗೂ ನಡುವೆ ಅನುಚಿತವಾದ ಭೇದಗಳನ್ನು ಹುಟ್ಟಿಸುವ ಅಪ್ಪಣೆಗಳು ಬರುತ್ತಿವೆ. ಮುಖ್ಯಾಧಿಕಾರಿಯೊಂದಿಗೆ ಮಾತನಾಡಿ ಒಂದು ತೀರ್ಮಾನಕ್ಕೆ ಬರಬೇಕು, ಇಲ್ಲದಿದ್ದರೆ ನಾವು ಇದನ್ನು ಮುಂದುವರಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ದಳವನ್ನು ಸೇರಿರುವ ಭಾರತೀಯ ವಿದ್ಯಾರ್ಥಿಗಳು ಅರ್ಥವಿಲ್ಲದ ಅಪ್ಪಣೆಗಳನ್ನೆಲ್ಲ ನಡೆಸುವವರಾಗಿಲ್ಲ. ಆತ್ಮಗೌರವಕ್ಕಾಗಿ ಕೈಗೊಂಡಿರುವ ಕಾರ್ಯದಲ್ಲಿ ಅದಕ್ಕೆ ಚ್ಯುತಿ ಬರುವುದನ್ನು ಸಹಿಸಲು ಎಂದಿಗೂ ಸಾಧ್ಯವಿಲ್ಲ ಎಂದು ಹೇಳಿದರು. ನಾನು ಮುಖ್ಯಾಧಿಕಾರಿಗಳನ್ನು ಕಂಡು ನನಗೆ ತಿಳಿದ ಈ ದೂರುಗಳ ಕಡೆಗೆ ಅವರ ಲಕ್ಷ್ಯವನ್ನು ತಂದೆನು. ಅವರು ನಿಮ್ಮ ದೂರುಗಳನ್ನು ಬರೆದು ಕಳುಹಿಸಿ ನನಗೆ ದೂರುಗಳನ್ನು ಕೊಡಬೇಕಾದರೆ ಈಗ ನಿಯಮಿತವಾಗಿರುವ ದಳದ ವಿಭಾಗದ ಮುಖಂಡರ ಮೂಲಕ ಕೊಡುವುದು ಸರಿಯಾದ ದಾರಿ ಎಂದು ದೂರು ಕೊಡುವವರಿಗೆ ಮನವರಿಕೆ ಮಾಡಿಕೊಡಿ ಎಂದು ಬರೆದನು. ಇದಕ್ಕೆ ನಾನು, ನನಗೇನು ಅಧಿಕಾರ ಬೇಡ, ಸೈನಿಕ ದೃಷ್ಟಿಯಿಂದ ನಾನೊಬ್ಬ ಸಾಮಾನ್ಯ ಸಿಪಾಯಿ, ಆದರೆ ನಾನು ಸ್ವಯಂ ಸೇವಕ ದಳದ ಅಧ್ಯಕ್ಷನಾದುದರಿಂದ ಅದರ ಅನಧಿಕಾರಿ ಪ್ರತಿನಿಧಿಯಾಗಿರಲು ಅವಕಾಶ ಕೊಡಬೇಕೆಂದೂ ಬರೆದೆನು. ಅದರಲ್ಲಿಯೇ ನಾನು ನನ್ನ ಲಕ್ಷ್ಯಕ್ಕೆ ಬಂದಿದ್ದ ದೂರುಗಳನ್ನು ಬರೆದು ದಳದ ಸಿಪಾಯಿಗಳ ಅಭಿಪ್ರಾಯವನ್ನು ವಿಚಾರಿಸದೆ ದಳ ವಿಭಾಗಗಳ ನಾಯಕರನ್ನು ನಿಯಮಿಸಿದುದರಿಂದ ಬಹಳ ಅತೃಪ್ತಿಯುಂಟಾಗಿದೆ ಎಂದು ಅವರನ್ನು ಹಿಂದಕ್ಕೆ ಕರೆಸಿ ದಳ ತನ್ನ ವಿಭಾಗ ನಾಯಕನನ್ನು ಮುಖ್ಯಾಧಿಕಾರಿಯ ಒಪ್ಪಿಗೆಗೊಳಪಟ್ಟು ತಾನೇ ನಿಯಮಿಸಿಕೊಳ್ಳಲು ಅವಕಾಶವೀಯಬೇಕೆಂದು ತಿಳಿಸಿದೆನು. ಇದು ಮುಖ್ಯಾಧಿಕಾರಿಗೆ ಒಪ್ಪಿಗೆಯಾಗಲಿಲ್ಲ. ದಳ ವಿಭಾಗದ ನಾಯಕರನ್ನು ದಳ ಸದಸ್ಯರು ಚುನಾವಣೆ ಮಾಡುವುದು ಎಲ್ಲ ಸೈನಿಕ ಕಾಯಿದೆಗೆ ವಿರೋಧವಾದದ್ದು. ಈಗಲೇ ಮಾಡಿರುವ ನೇಮಕವನ್ನು ಹಿಂದಕ್ಕೆ ತೆಗೆದುಕೊಂಡರೆ ಅದು ಶಿಸ್ತಿನ ಮೂಲಕ್ಕೆ ಕೊಡಲಿಪೆಟ್ಟು ಆಗುತ್ತದೆ ಎಂದು ಅವರು ಪ್ರತ್ಯುತ್ತರವಿತ್ತರು. ಆದುದರಿಂದ ನಾವೆಲ್ಲ ಸಭೆ ಸೇರಿ ನಮ್ಮ ಸ್ವಯಂ ಸೇವಕ ದಳ ಯುದ್ಧದಿಂದ ಹಿಂದಕ್ಕೆ ಬರಬೇಕೆಂದು ನಿರ್ಣಯಿಸಿದೆವು. ನಾನು ದಳದ ಸದಸ್ಯರಿಗೆ ಸತ್ಯಾಗ್ರಹದ ಗಂಭೀರ ಪರಿಣಾಮಗಳನ್ನು ಕುರಿತು ತಿಳಿಸಿದೆನು. ಆದರೂ ಸಭೆಯಲ್ಲಿ ದೊಡ್ಡ ಸಂಖ್ಯೆಯ ಬಹುಮತದಿಂದ ದಳ ವಿಭಾಗದ ನಾಯಕರ ನೇಮಕವನ್ನು ರದ್ದು ಮಾಡಬೇಕು, ದಳ ವಿಭಾಗ ನಾಯಕರನ್ನು ನಿಯಮಿಸುವ ಅಧಿಕಾರ ದಳಕ್ಕೇ ಇರಬೇಕು, ಇಲ್ಲವಾದರೆ ಮುಂದೆ ಕವಾಯತ್ ಅಂದರೆ ಡ್ರಿಲ್ ಮತ್ತು ವಾರದ ಕೊನೆಯ ಶಿಬಿರ ಶಿಕ್ಷಣಕ್ಕೆ ಹೋಗುವುದನ್ನು ದಳ ನಿಲ್ಲಿಸಬೇಕಾಗುವುದು ಎಂದು ನಿರ್ಣಯಿಸಿದರು. ಆನಂತರ ನಾನು ಮುಖ್ಯಾಧಿಕಾರಿಗೆ, ನನ್ನ ಸೂಚನೆಯನ್ನು ನೀವು ನಿರಾಕರಿಸಿದುದರಿಂದ ನನಗೆ ತುಂಬಾ ಆಶಾಭಂಗ ಉಂಟಾಯಿತು. ಅಧಿಕಾರವನ್ನು ನಡೆಸಬೇಕೆಂದು ನನ್ನ ಆಸೆಯಲ್ಲ, ಸೇವೆ ಮಾಡಬೇಕೆಂಬುದೇ ನನ್ನ ಕಾತರದ ಇಚ್ಛೆ. ಹಿಂದಿನ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ. ದಕ್ಷಿಣ ಆಫ್ರಿಕಾದಲ್ಲಿ ಬೋಯರ್ ಯುದ್ಧದ ಕಾಲದಲ್ಲಿ ನನಗೆ ಭಾರತೀಯ ಶುಶ್ರೂಷಾ ದಳದಲ್ಲಿ ಅಧಿಕಾರಯುತವಾದ ಯಾವ ಸ್ಥಾನವೂ ಇಲ್ಲದಿದ್ದರೂ ಕರ್ನಲ್ ಗ್ಯಾಲ್ವೆಯವರಿಗೂ ನಮಗೂ ನಡುವೆ
ಒಂದು ಸಲವೂ ತಿಕ್ಕ

ಹುಡುಕಾಟ ಸಂಭವಿಸಲಿಲ್ಲ. ದಳದ ಇಷ್ಟವನ್ನು ನನ್ನ ಮೂಲಕ ತಿಳಿದುಕೊಳ್ಳದೆ ಕರ್ನಲ್ ಗ್ಯಾಲ್ವೆ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಎಂದು ಪತ್ರ ಬರೆದು ಹಿಂದಿನ ಸಂಜೆ ನಾವು ಅಂಗೀಕರಿಸಿದ್ದ ನಿರ್ಣಯದ ಪ್ರತಿಯನ್ನು ಸಹ ಅದರ ಜತೆ ಕಳುಹಿಸಿದೆನು. ಇದು ಮುಖ್ಯಾಧಿಕಾರಿಯ ಮೇಲೆ ಯಾವ ಪರಿಣಾಮವನ್ನೂ ಉಂಟು ಮಾಡಲಿಲ್ಲ. ನಾವು ನಡೆಸಿದ ಸಭೆ ಮತ್ತು ಅದರಲ್ಲಿ ಅಂಗೀಕರಿಸಿದ ನಿರ್ಣಯ ಗಂಭೀರ ರೀತಿಯ ಶಿಸ್ತಿನ ಭಂಗ ಎಂದು ಅವರು ಭಾವಿಸಿದರು. ಕೆಳಗ್ರೆ ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ, ಇದರಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಜೀವನಾನುಭವಗಳನ್ನ ತಿಳಿದುಕೊಳ್ತಾ ಇದ್ರಿ. ಇದು ಇಂದಿನ ಗಾಂಧಿ ಸ್ಮೃತಿ.

0: ಚಿತ್ರಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ಸಿನಿಮಾ ಬದುಕನ್ನ ಬದಲಾಯಿಸಿ ಬದುಕನ್ನ ಕಟ್ಟಿಕೊಡೋ ಉದ್ಯಮ. ಇಲ್ಲಿ ಎದ್ನೋ ಬಿದ್ನೋ ಅನ್ನೋದಕ್ಕಿಂತ ಇರುವಷ್ಟು ದಿನ ಅಭಿಮಾನಿಗಳನ್ನ ಎಷ್ಟರ ಮಟ್ಟಿಗೆ ರಂಜಿಸಿದ್ವಿ ಅನ್ನೋದು ಮುಖ್ಯ ಆಗಿರುತ್ತೆ. ಹೀಗೆ ಅಭಿಮಾನಿಗಳನ್ನ ರಂಜಿಸಿ ಅಭಿಮಾನಿಗಳ ಎದೆಯಲ್ಲಿ ಅಚ್ಚಳಿಯದಂತೆ ಉಳಿದವರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಈ ನಿಮ್ಮ ಚಿತ್ರತರಂಗ ಕಾರ್ಯಕ್ರಮದಲ್ಲಿ. ನಾನು ರಾಣಿ ಬಾಳಿಕುಪ್ಪ. ಕೆಲವು ಕಲಾವಿದರೆ ಹಾಗೆ ಎಷ್ಟು ಸಿನಿಮಾ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗೋದಿಲ್ಲ. ಮಾಡಿರುವ ಕೆಲವೇ ಕೆಲವು ಸಿನಿಮಾಗಳಿಂದ ಜನಮಾನಸದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸುತ್ತಾರೆ. ಅವರು ನಮ್ಮನ್ನ ಅಗಲಿದ ಬಳಿಕವೂ ಅವರ ನೆನಪು ನಮ್ಮನ್ನ ಕಾಡ್ತದೆ. ಅಂತಹ ಕಲಾವಿದರ ಪೈಕಿ ಅತಿ ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನ ಅಗಲಿದ್ದ ತಾರೆಯರಲ್ಲಿ ನಿವೇದಿತಾ ಜೈನ್ ಕೂಡ ಒಬ್ರು. ಬಣ್ಣದ ಲೋಕದಲ್ಲಿ ಮಿಂಚಲು ಬಂದಿದ್ದ ಅವರು ನಟಿಸಿದ್ದು ಬೆರಳೆಣಿಕೆ ಸಿನಿಮಾಗಳಲ್ಲಿ ಮಾತ್ರ. 16ನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದ ನಿವೇದಿತಾ ಜೈನ್ ಮೊದಲ ಚಿತ್ರದಲ್ಲಿಯೇ ನಟಿಸಿದ್ದು ರಾಘವೇಂದ್ರ ರಾಜ್ಕುಮಾರ್ ಎದುರು ಶಿವರಂಜನಿಯಲ್ಲಿ, ಬಳಿಕ ನಟ ಶಿವರಾಜ್ಕುಮಾರ್ ನಟನೆಯ ಶಿವಶೈಲ್ಯದಲ್ಲಿ. ಇನ್ನು ಶಿವಸೈನ್ಯದಲ್ಲಿ ಜೋಡಿ ಆಗ್ತಾರೆ. ಎರಡು ಸಿನಿಮಾಗಳು ಸೂಪರ್ ಹಿಟ್ ಆಗಿರ್ತವೆ. ಇನ್ನು ನಟಿ ನಿವೇದಿತಾ ಜೈನ್ ಅಭಿನಯಿಸಿದ ಅಮೃತ ವಶಿನಿ ಸಿನಿಮಾ ಬಳಿಕ ಹಲವು ಸಿನಿಮಾಗಳು ಸೋಲು ಕಾಣ್ತವೆ. ಇದರ ಜೊತೆಗೆ ಮಾಡ್ಲಿಂಗ್ ಪ್ರಪಂಚದಿಂದ ಬಂದಿದ್ದ ಮಿಸ್ ಬೆಂಗಳೂರು ಆಗಿದ್ದ ನಿವೇದಿತಾ ಮತ್ತೆ ಅದೇ ಕ್ಷೇತ್ರದ ಕಡೆ ಹೊರಡ್ತಾರೆ. ಮಿಸ್ ಇಂಡಿಯಾ ಕಿರೀಟದ ಮೇಲೆ ಕಣ್ಣಿಟ್ಟಿದ್ದ ಅವರು ಅದಕ್ಕೆ ತಯಾರಿ ನಡೆಸುವಾಗಲೇ ಸಾವಿನ ಮನೆಯ ಕದವನ್ನ ತಟ್ತಾರೆ. ಅವರ ಬಗ್ಗೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ಅಮೃತ ವಾಶಿಣಿ ಚಿತ್ರದಿಂದ ಈ ಸುಂದರ ಬೆಳದಿಂಗಳ ಕೇಳಿ.

ಸೂತ್ರಧಾರ ಪ್ರೇಮರಾಗ ಹಾಡು ಗೆಳತಿ ಬಾಳಿನ ದಾರಿ ಬಾಳಿದ ಮನೆ ಅಮೃತ ವರ್ಷಿಣಿ ನೀ ಮುಡಿದ ಮಲ್ಲಿಗೆ ಈ ಸಿನಿಮಾಗಳನ್ನ ಯಾರು ನೋಡಿಲ್ಲ ಹೇಳಿ ಪ್ರತಿಯೊಬ್ಬ ಸಿನಿ ಪ್ರೇಮಿ ಅದನ್ನ ನೋಡಿಯೇ ಇರ್ತಾನೆ ಸಿನಿಮಾದಲ್ಲಿರೋ ಮುದ್ದಾದ ನಟಿ ನಿವೇದಿತಾ ಜೈನ್ನ ಮರೆಯೋದಕ್ಕೆ ಹೇಗೆ ಸಾಧ್ಯ ಹೇಳಿ ನಿವೇದಿತಾ ಜೈನ್ ಈ ಹೆಸರು ಕೇಳಿದ ತಕ್ಷಣ ಪ್ರತಿಯೊಬ್ರು ಹೇಳೋದು ಛೇ ಆಕೆ ಸಾಯ್ಬಾರ್ದಿತ್ತು ಇನ್ನೂ ಇರಬೇಕಿತ್ತು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಬೇಕಿತ್ತು ಇನ್ನಷ್ಟು ಅಭಿಮಾನಿಗಳನ್ನ ರಂಜಿಸಬೇಕಿತ್ತು ಕನ್ನಡದಲ್ಲಿ ಅಜರಾಮರವಾಗಿ ಉಳಿಬೇಕಿತ್ತು ಅನ್ನೋದು ಈಗ ಸೂತ್ರಧಾರ ಸಿನಿಮಾದಿಂದ ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಕೇಳಿ ಆನಂದ.

ಹದಿನೇಳು ಮೇ 1979 ಜನಿಸಿದ ನಿವೇದಿತಾ ಜೈನ್ ಮಾಡಲಿಂಗ್ನಿಂದ ಚಿತ್ರರಂಗಕ್ಕೆ ಪ್ರವೇಶ ಪಡೆದ ಬೆಂಗಳೂರಿನ ಹುಡುಗಿ. 1996 ಶಿವಮಣಿ ನಿರ್ದೇಶನದ ಶಿವರಾಜ್ಕುಮಾರ್ ನಾಯಕತ್ವದ ಶಿವಸೈನ್ಯ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ ನಿವೇದಿತಾ ಅಂದಿನ ಪಡ್ಡೆ ಹೈಕಳ ನಿದ್ದೇಕದ್ದಾಗೆ ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಮಿಸ್ ಬೆಂಗಳೂರು ಪಟ್ಟ ಪಡೆದ ಅತ್ಯದ್ಭುತ ನಟಿ. ಶಿವಸೈನ್ಯ ನಂತರ ಬಣ್ಣದ ಜಗತ್ತಿನಲ್ಲಿ ಸಾಕಷ್ಟು ಅವಕಾಶಗಳು ಹುಡುಕಿ ಬರ್ತವೆ. ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ ಕನ್ನಡವಷ್ಟೇ ಅಲ್ಲದೆ ಪರಭಾಷೆಯಲ್ಲೂ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. ಇನ್ನು ನಟಿ ನಿವೇದಿತಾ ಜೈನ್ ಅತ್ಯಂತ ಕಡಿಮೆ ಅವಧಿಯಲ್ಲಿಯೇ ಕನ್ನಡ ಚಿತ್ರರಂಗದಲ್ಲಿ ಚಾಪು ಮೂಡಿಸಿದ ಹಾಗೂ ದೊಡ್ಡ ಮಟ್ಟದ ಭರವಸೆ ಮೂಡಿಸಿದ ನಟಿ. ಕೇವಲ 17 ನಟನ ವೃತ್ತಿಗೆ ಬಂದ ನಿವೇದಿತಾ ಸಿನಿಮಾ ರಂಗದಲ್ಲಿ ಇದ್ದದ್ದು 2 ಆದ್ರೂ ನೆನಪುಳಿಯುವ ಸಿನಿಮಾಗಳಲ್ಲಿ ಅವರು ನಟಿಸಿದ್ರು. ಈಗ ಶಿವಸೈನ್ಯ ಚಿತ್ರದಿಂದ ಚಿಕ್ಕಮಂಗಳೂರ ಚಿಕ್ಕಮಲ್ಲಿಗೆ ಈ ಗೀತೆ ಕೇಳಿ ಆನಂದಿಸಿ.

12 ಚಿತ್ರಗಳಲ್ಲಿ ಅಭಿನಯಿಸಿದ್ದ ನಿವೇದಿತ ಮಿಸ್ಟರ್ ಪುಟ್ಟಸ್ವಾಮಿ ಮತ್ತು ಸ್ಕೆಚ್ ಅನ್ನೋ ಪ್ರಾಜೆಕ್ಟ್ಗಳಿಗೆ ಒಪ್ಪಿಕೊಂಡಿದ್ರು. ಆದ್ರೆ ಆಮೇಲೆ ಆಗಿದ್ದೆ ಉಲ್ಟಾ. ಸಾಲು ಸಾಲು ಸಿನಿಮಾಗಳು ಇವರನ್ನ ಹುಡುಕಿ ಬಂದವು. ಇವೆಲ್ಲವನ್ನ ಮಾಡೋದಕ್ಕೆ ನಟಿ ನಿವೇದಿತಾ ಜೈನ್ ಕೂಡ ರೆಡಿ ಇದ್ರು. ನಮ್ಗೆ ಗೊತ್ತಾ, ನಿವೇದಿತಾ ಜೈನ್ ಆಗ ಎಷ್ಟು ಟಾಪ್ಗೆ ಏರಿದ್ದು ಅಂದ್ರೆ ಅವರ ಹೆಸರು ಎಲ್ಲಾ ಸಿನಿಮಾಗಳಿಗೂ ಬೇಕಾಗಿತ್ತು. ಆದ್ರೆ ನಿವೇದಿತಾ ಜೈನ್ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಾವಾಯ್ತು, ತಮ್ಮ ಸಿನಿಮಾ ಆಯ್ತು ಅಂತ ಎಲ್ಲ ತರನೇ ಕ್ಯಾಶುವಲ್ ಆಗಿದ್ರು. 1997 ರಾಜ್ಕುಮಾರ್ ಅವರ ಹೋಮ್ ಪ್ರೊಡಕ್ಷನ್ ಎರಡು ಚಿತ್ರಗಳ ಆಫರ್ ನೊಂದಿಗೆ ಅವರನ್ನ ಸಂಪರ್ಕಿಸುತ್ತೆ. ಮೊದಲು ಬಿಡುಗಡೆಯಾದ ಚಿತ್ರ ರಾಘವೇಂದ್ರ ರಾಜ್ಕುಮಾರ್ ಅವರ ಶಿವರಂಜನಿ, ಹಾಗೂ ಎರಡನೇ ಬಿಡುಗಡೆಯಾದಂತಹ ಶಿವರಾಜ್ಕುಮಾರ್ ಅವರ ಇದಗಿನ ಶಿವಸೈನ್ಯ ನಂತರದ ಯಶಸ್ವಿ ಚಿತ್ರ ಆಗತ್ತೆ. ಇವರಿಗೆ ಇತರ ಅನೇಕ ನಿರ್ಮಾಣ ಸಂಸ್ಥೆಗಳಿಂದ ಆಫರ್ಗಳು ಬರೋದಕ್ಕೆ ಆರಂಭ ಆಗತ್ತೆ. ಅವರು ರಮೇಶ್ ಅರವಿಂದ್ ಜೊತೆಗೆ ಹಿಟ್ ಚಿತ್ರ ಅದ್ಭುತ ಅಮೃತ ವರ್ಷಿಣಿಯಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಅವರು ಅರ್ಜುನ್ ಸರ್ಜಾ ತಬು ಅಭಿನಯದ ತಮಿಳು ಚಿತ್ರ ತಾಯಿನ್ ಮಣಿಕೋಡಿಯಲ್ಲಿಯೂ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಾರೆ. ಆದ್ರೆ ಸೆಲ್ವಾ ಅವರ ತೆನಾಲಿ ರಾಜ್ಯದಲ್ಲಿ ಅರ್ಜುನ್ ಜೊತೆ ಮತ್ತೆ ನಟಿಸೋದಕ್ಕೆ ಸಿದ್ಧರಾಗ್ತಾರೆ. ಆದ್ರೆ ನಂತರ ಆ ಚಿತ್ರ ರದ್ದಾಗತ್ತೆ. ಅವರ ಹೆಚ್ಚಿನ ಚಲನಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆ ಆಗ್ತವೆ. ಮುಂದಿನ ವರ್ಷ ಅವರ ಮರಣದೊಂದಿಗೆ ಅವರ ವೃತ್ತಿ ಜೀವನವೇ ಕೊನೆಗೊಳ್ಳುತ್ತೆ. ಈಗ ನೀ ಮುಡಿದ ಮಲ್ಲಿಗೆ ಚಿತ್ರದಿಂದ ಚಂದ್ರಮಂಚಕ್ಕೆ ಬಾ. ಈ ಗೀತೆ ಕೇಳಿ ಆನಂದಿಸಿ. ಚಂದ್ರಮಂಚಕ್ಕೆ

0: ಜೊತೆ
1: ಇಷ್ಟೆಲ್ಲ ಹೆಸರು ಇದ್ರು ನಿವೇದಿತ ಜೈನ್ ಯಾಕೆ ದುಡುಕಿನ ನಿರ್ಧಾರ ತೆಗೆದುಕೊಂಡ್ರು ಅನ್ನೋ ಚರ್ಚೆ ಇಂದಿಗೂ ನಡೀತಲೇ ಇದೆ. ಮೇ 17, 1998 ಅದೇ ಮನೆಯ 3ನೇ ಮಹಡಿಯಿಂದ ಕೆಳಗೆ ಬಿದ್ದ ನಿವೇದಿತಾ ಜೈನ್ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ಸತತ 24 ದಿನಗಳ ಕಾಲ ಬೆಂಗಳೂರಿನ ಆಸ್ಪತ್ರೆಯ ಐಸಿಯು ಬೆಡ್ ನಲ್ಲಿ ಕೋಮಾದಲ್ಲಿ ಇರ್ತಾರೆ. ಮುಂದೇನಾಗತ್ತೆ ಹೇಳ್ತೀನಿ. ಅದಕ್ಕೂ ಮುನ್ನ ಬಾಳಿದ ಮನೆ ಚಿತ್ರದಿಂದ ನಗುತ್ತ ಬಂದವಳೆ ಗೀತೆ ಕೇಳಿ.

ಒಳ್ಳೆ ಸಿನಿಮಾಗಳನ್ನ ಕೊಡ್ತಾರೆಂದು ನಂಬಿರ್ತಾರೆ. ಆದ್ರೆ ದೈವಿಜಿಯೇ ಬೇರೆ ಆಗಿತ್ತು. ನಟಿ ನಿವೇದಿತಾ ಜೈನ್ ಇನ್ನಿಲ್ಲ ಅನ್ನೋ ಸುದ್ದಿ ಅಭಿಮಾನಿಗಳಿಗೂ ನುಂಗಲಾರದ ತುತ್ತಾಗಿ ಉಳಿದು ಹೋಯಿತು. ಜೂನ್ 10 1998 ನಿವೇದಿತಾ ಇನ್ನು ನೆನಪು ಮಾತ್ರ ಅನ್ನೋದನ್ನ ಅನೌನ್ಸ್ ಮಾಡಿಯೇ ಬಿಟ್ಟಿದ್ರು. ಸುಂದರ ಮುಖದ ನಿವೇದಿತಾ ಸಾಯುವ ವೇಳೆಗೆ ಕೈಕಾಲುಗಳು ಮುರಿದುಕೊಂಡು ಯಮಯಾತನೆಯನ್ನ ಅನುಭವಿಸಿದ್ರು. ನಿವೇದಿತಾ ಸಾಯುವ ಮುನ್ನ ದಿನ ಅವರು ಗುಣಮುಖರಾಗ್ತಾರೆ ಅಂತಾನೆ ಅವರ ಕುಟುಂಬದವರು ಹೇಳಿದ್ರು. ಆದ್ರೆ ಅದಾದ ಮಾರನೆಯ ದಿನವೇ ನಿವೇದಿತಾ ಮೃತರಾಗ್ತಾರೆ. ಆದ್ರೆ ಅವರ ಸಾವಿನ ಸುತ್ತ ಎದ್ದಿದ್ದ ಅನುಮಾನಗಳ ಹುತ್ತ ಎಂದಿಗೂ ಕರಗಿಲ್ಲ. ಈಗಲೂ ಕನ್ನಡದ ನಟಿಯ ಅಕಾಲಿಕ ಸಾವಿನ ವಿಷಯಗಳು ಚರ್ಚೆಗೆ ಬಂದಾಗ ನಿವೇದಿತಾ ಸಾವು ಚರ್ಚೆ ಆಗದೆ ಇರೋದೇ ಇಲ್ಲ. ಈಗ ಮಲ್ಲೆ ಹೂ ಮಾಲೆ ಗೀತೆ ಪ್ರೇಮರಾಗ ಹಾಡುಗಿಳಿತಿ ಚಿತ್ರದಿಂದ ಕೇಳಿ ಆನಂದಿಸಿ.

ಇನ್ನು ನಟಿ ನಿವೇದಿತಾ ಜೈನ್ ನಟನೆಯ ಅಮೃತ ವರ್ಷಿಣಿ ಚಿತ್ರ ಸೂಪರ್ ಹಿಟ್ ದಾಖಲಾಗಿತ್ತು. ಆದರೆ ಸುಹಾಸಿನಿ, ಶರತ್ ಬಾಬು ಹಾಗೂ ರಮೇಶ್ ಅರವಿಂದ್ ನಟನೆಯ ಆ ಚಿತ್ರದಲ್ಲಿ ನಿವೇದಿತಾ ಜೈನ್ ಕೇವಲ ಒಂದು ಹಾಡಿಗೆ ಮಾತ್ರ ಸೀಮಿತರಾಗಿದ್ರು. ಹೀಗಾಗಿ ಚಿತ್ರದ ಸಕ್ಸಸ್ ಕ್ರೆಡಿಟ್ ನಿವೇದಿತಾ ಅವರಿಗೆ ಸಿಗಲಿಲ್ಲ. ಬಳಿಕ ಪ್ರೇಮ ರಾಗ, ಹಾಡು ಗೆಳತಿ, ಸೂತ್ರಧಾರ, ನೀ ಮುಡಿದ ಮಲ್ಲಿಗೆ, ಬಾಳಿದ ಮನೆ, ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ನಟಿ ನಿವೇದಿತಾ ಜೈನ್ ಕಾಣಿಸಿಕೊಂಡ್ರು. ಅವರಿಗೆ ಯಶಸ್ಸು ಮಾತ್ರ ದಕ್ಕಲಿಲ್ಲ. ಈಗ ಶಿವಸೈನ್ಯ ಚಿತ್ರದಿಂದ ಅರೆ ಲೈಲಾ ಲೈಲಾ ಈ ಗೀತೆ ಕೇಳಿ ಆನಂದಿಸಿ.

ಮಿಸ್ಇಂಡಿಯಾ ಸ್ಪರ್ಧೆಗೆ ತಯಾರಿಯನ್ನ ಮಾಡ್ತಾ ಇದ್ದ ನಿವೇದಿತಾ ಜೈನ್ 17 ಮೇ 1998 ತಮ್ಮದೇ ಮನೆಯ ಟೆರಸಿನ ಮೇಲೆ 35 ಅಡಿ ಎತ್ತರದಿಂದ ಕೆಳಕ್ಕೆ ಬಿದ್ದು ಕೋಮಾಗೆ ಜಾರಿ ಆಸ್ಪತ್ರೆ ಸೇರಿಕೊಳ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ 10 ಜೂನ್ 1998 ಇಹಲೋಕವನ್ನ ತ್ಯಜಿಸ್ತಾರೆ. ಮಗಳನ್ನ ಬದುಕಿಸಿಕೊಳ್ಳುವುದಕ್ಕೆ ಹರಸಾಹಸ ಪಟ್ಟಿದ್ದ ಅವರ ತಂದೆಯ ಯಾವ ಪ್ರಯತ್ನವೂ ಫಲ ಕೊಡಲಿಲ್ಲ. ಕೇವಲ 19 ವರ್ಷಕ್ಕೆ ನಟಿ ದಿವಿಜಿತಾ ಜೈನ್ ಅಸುನೀಗ್ತಾರೆ. ಈಗ ಶಿವರಂಜನೆ ಸಿನಿಮಾಯಿಂದ ನಾನು ನೀನು ಸೇರಲು ಈ ಗೀತೆ

ಇದಾಗಿತ್ತು ಇವತ್ತಿನ ವಿಶೇಷ ಚಿತ್ರತರಂಗ. ಸದಾ ಕೇಳ್ತಾ ಇರಿ ಭದ್ರಾವತಿ ಆಕಾಶವಾಣಿ. ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ ಎಸ್ ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ

0: ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
0: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
0: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ
0: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಸಮಯ 9:59 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 100.5 ಹಾಗೂ 101.4 ಮೀಡಿಯಂ ವೇವ್, 625 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ ವಸಿಷ್ಠ. ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಸಿ ಭೀಮಸೇನ್ ರಾವ್ ಕಾನೂನು ಮಹಾವಿದ್ಯಾಲಯ ಶಿವಮೊಗ್ಗ, ಈ ಕಾಲೇಜಿನ ವಿದ್ಯಾರ್ಥಿಗಳು ಈಗಾಗಲೇ ಕ್ಯಾಂಪಸ್ಸಿನ ಕಟ್ಟೆಯ ಮೇಲೆ ಕುಳಿತು ನಮ್ಮ ಆರ್ಜೆ ಬಸವರಾಜರೊಟ್ಟಿಗೆ ಕಾರ್ಯಕ್ರಮ ನಡೆಸಿಕೊಡಲು ಸಿದ್ಧರಾಗಿ, ಸಾಧಕರನ್ನ ಪರಿಚಯ ಮಾಡಿಕೊಡಲು ಸಿದ್ಧರಾಗಿದ್ದಾರೆ. ಹಾಗಾದ್ರೆ ತಡ ಯಾಕೆ, ನಾವು ನೀವು ಇವತ್ತು ಕಾನೂನು ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆಯೋಣ, ಏನಂತೀರಾ? ಬನ್ನಿ ಕಾಲೇಜಿಗೆ ಹೋಗೋಣ.

0: ಸಿಬಿಆರ್ ಕಾನೂನು ಕಾಲೇಜ್ನಲ್ಲಿ ಎರಡನೇ ವರ್ಷದ ಕಾನೂನು ಅಧ್ಯಯನ ಮಾಡ್ತಾ ಇದ್ದೇನೆ.
1: ಓಕೆ, ಇನ್ನು ಎಷ್ಟು ವರ್ಷದ ಅಧ್ಯಯನ ಇದೆ? ಇನ್ನೊಂದು ವರ್ಷನ?
0: ಇಲ್ಲ, ನಂದು ಇನ್ನು ಮೂರು ವರ್ಷ ಇದೆ.
1: ಮೂರು ವರ್ಷ ಆದ ನಂತರ ನೀವು ಲಾಯರ್ ಆಗ್ಬಿಡ್ತೀರಾ?
0: ಹೌದು ಹೌದು.
1: ಲಾಯರ್ ಆಗ್ಬೇಕು ಅಂತ ಯಾಕನ್ಸ್ತು?
0: ನಂಗೆ ಮೊದಲಿಂದನು ಈ ಕಾನೂನು ಕ್ಷೇತ್ರ ಅನ್ನೋದು ಒಂಥರ ಸೆಳಿತಾ ಇತ್ತು. ಆದ್ರಿಂದ ನಾನು ದ್ವಿತೀಯ ಪಿ ಯು ಸಿ ಮುಗಿಸಿದ್ಮೇಲೆ ಒಂದ್ ವರ್ಷ ಊರಲ್ಲಿದ್ದೆ. ನಂತರ ಇಲ್ಲ ನಾನು ಇಂಜಿನಿಯರಿಂಗ್ ಮಾಡ್ಬೇಕು, ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ನೋಡಿದಾಗ ಇಲ್ಲ ನಾನು ನನ್ನ ಪ್ಯಾಷನ್ ನ ಫಾಲೋ ಮಾಡ್ಬೇಕು ಅಂತ ನಾನು ಕಾನೂನು ಕ್ಷೇತ್ರಕ್ಕೆ ಬಂದೆ.
1: ಈಗ ಓದ್ತಾ ಓದ್ತಾ ಏನ್ ಅನ್ಸ್ತಾ ಇದೆ, ಖುಷಿ ಅನಿಸ್ತಿದ್ಯಾ?
0: ಖುಷಿ ಅನಿಸ್ತಾ ಇದೆ, ತುಂಬಾ ಖುಷಿಯಾಗಿದೆ.
1: ತುಂಬಾ ಚೆನ್ನಾಗಿದೆ ನಮ್ಮ ಕಾನೂನು ಗ್ರಂಥ ಅಥವಾ ನಾವು ಏನೇನು ಸಂವಿಧಾನವನ್ನ ಫಾಲೋ ಮಾಡ್ತಾ ಇದೀವಿ, ಅದು ಅದ್ಭುತವಾಗಿದೆ ಅಂತ ಅನ್ಸುತ್ತಾ? ಅತ್ಯದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಆಸ್ ಎ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ವ್ಯಕ್ತಿ, ನಮ್ಮ ದೇಶದ ಕಾನೂನು ತಿಳ್ಕೊಳ್ಬೇಕು ಅಂದ್ರೆ ಯಾವ ಯಾವ ಮುಖ್ಯವಾದ ಅಂಶಗಳನ್ನ ತಿಳ್ಕೊಂಡಿದ್ರೆ ಸಾಕು ಅಂತ ನಿಮ್ಮ ಅಭಿಪ್ರಾಯ?
0: ಮೊದಲನೇದಾಗಿ ಮೂಲಭೂತ ಹಕ್ಕುಗಳನ್ನ ಎಲ್ಲರೂ ತಿಳ್ಕೊಂಡಿರ್ಬೇಕು, ಜೊತೆಗೆ ಮೂಲಭೂತ ಕರ್ತವ್ಯಗಳೇನಿದಾವೆ ಅದನ್ನ ಎಲ್ಲರೂ ತಿಳ್ಕೊಂಡಿರ್ಬೇಕು. ಹಾಗೆ ಸಮಾಜದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಏನ್ ಮಾಡಿದ್ರೆ ಒಳ್ಳೇದು, ಏನ್ ಮಾಡಿದ್ರೆ ಕೆಟ್ಟದ್ದು ಅಂತ, ಆತರ ಎಲ್ಲ ತಿಳ್ಕೊಂಡಿದ್ರೆ ಚೆನ್ನಾಗಿರುತ್ತೆ.
1: ಸೊ ಅದ್ರದ್ದು ಎಲ್ಲವನ್ನು ತಿಳ್ಕೊಂಡಿದ್ರೆ ನಾವು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯವಾಗಿ ಮಾಡಬಹುದು, ಸ್ವೇಚ್ಛೆಯಿಂದ ಅಲ್ಲ, ರೈಟ್?
0: ಹೌದು ಹೌದು ಹೌದು.
1: ಸರಿ, ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ವಿನಯ್?
0: ನಾನು ಇವತ್ತು ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ಅವರನ್ನ ಪರಿಚಯ ಮಾಡ್ಕೊಳ್ತೇನೆ.
1: ಪ್ಲೀಸ್ ಹೇಳಿ.
0: ಭಾರತೀಯ ನ್ಯಾಯಾಂಗ ಇತಿಹಾಸದಲ್ಲಿ ಅಪಾರ ಗೌರವವನ್ನು ಪಡೆದಿರುವ ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ಅವರು ದೇಶದ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಕಾಪಾಡಿದ ಮಹಾನ್ ನ್ಯಾಯಾಧೀಶರಲ್ಲಿ ಒಬ್ಬರು. ನ್ಯಾಯದ ಮೇಲಿನ ನಿಷ್ಠೆ, ಸಂವಿಧಾನದ ಆತ್ಮದ ಮೇಲಿನ ಗೌರವ, ಮಾನವ ಹಕ್ಕುಗಳ ರಕ್ಷಣೆಯ ಕುರಿತು ಬದ್ಧತೆ ಹಾಗೂ ಸಾರ್ವಜನಿಕ ಜೀವನದ ಪ್ರಾಮಾಣಿಕತೆ ಇವರನ್ನು ಭಾರತದ ಶ್ರೇಷ್ಠ ಮುಖ್ಯ ನ್ಯಾಯಮೂರ್ತಿಗಳ ಸಾಲಿನಲ್ಲಿ ನಿಲ್ಲಿಸಿವೆ. ಅವರು ಕೇವಲ ನ್ಯಾಯಾಧೀಶರಾಗಿಯೇ ಅಲ್ಲದೆ ಸಂವಿಧಾನ ತಜ್ಞ, ಚಿಂತಕ ಹಾಗೂ ಆಡಳಿತ ಸುಧಾರಕರಾಗಿಯೂ ಪ್ರಸಿದ್ಧರಾಗಿದ್ದಾರೆ. ಎಂ ಎನ್ ವೆಂಕಟಾಚಲಯ್ಯ ಅವರ ಪೂರ್ಣ ಹೆಸರು ಮಧುಗಿರಿ ನಂಜುಂಡಯ್ಯ ವೆಂಕಟಾಚಲಯ್ಯ. ಇವರು 1929 ಮೇ 25 ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮೀಪದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಶಿಸ್ತಿನ ಜೀವನ ನಡೆಸಿದ್ದರು. ವೆಂಕಟಾಚಲಯ್ಯ ಅವರು ಪ್ರಾಥಮಿಕ ಮಕ್ಕಳ ಶಿಕ್ಷಣವನ್ನ ಕರ್ನಾಟಕದಲ್ಲೇ ಪೂರ್ಣಗೊಳಿಸಿದರು. ನಂತರ ಬೆಂಗಳೂರು ನಗರಕ್ಕೆ ಬಂದು ಉನ್ನತ ಶಿಕ್ಷಣ ಪಡೆದರು. ಕಾನೂನಿನ ಮೇಲಿನ ಆಸಕ್ತಿ ಹೊಂದಿದ್ದ ಅವರು ಕಾನೂನು ಪದವಿಯನ್ನು ಪಡೆದು ವಕೀಲ ವೃತ್ತಿಗೆ ಪ್ರವೇಶಿಸಿದರು. 1959 ಅವರು ಅಂದಿನ ಮೈಸೂರು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ಆರಂಭದಿಂದಲೇ ಅವರ ವಾದ ಶೈಲಿ, ಕಾನೂನಿನ ಆಳವಾದ ಜ್ಞಾನ ಹಾಗೂ ನೈತಿಕತೆ ಜನರ ಗಮನ ಸೆಳೆಯಿತು. ನಾಗರಿಕ, ಸಂವಿಧಾನಾತ್ಮಕ ಮತ್ತು ಆಡಳಿತಾತ್ಮಕ ಕಾನೂನು ಕ್ಷೇತ್ರಗಳಲ್ಲಿ ಅವರು ವಿಶೇಷ ಪರಿಣಿತಿ ಗಳಿಸಿದರು. 1975 ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ನ್ಯಾಯಾಧೀಶರಾಗಿ ಅವರು ನೀಡಿದ ತೀರ್ಪುಗಳು ಕಾನೂನಿನ ಶುದ್ಧ ಅರ್ಥೈಸುವಿಕೆ ಮತ್ತು ಮಾನವೀಯ ಮೌಲ್ಯಗಳಿಂದ ಕೂಡಿದ್ದವು. ನಂತರ ಅವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಹಲವು ಐತಿಹಾಸಿಕ ಪ್ರಕರಣಗಳಲ್ಲಿ ಭಾಗವಹಿಸಿ ಭಾರತೀಯ ನ್ಯಾಯಾಂಗದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆಯನ್ನು ನೀಡಿದ್ದಾರೆ. 1993 ಎಂ ಎನ್ ವೆಂಕಟಾಚಲಯ್ಯ ಅವರು ಭಾರತದ 25 ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಮುಖ್ಯ ನ್ಯಾಯಮೂರ್ತಿಯಾಗಿ ಅವರು ನ್ಯಾಯಾಂಗದ ಗೌರವವನ್ನು ಹೆಚ್ಚಿಸುವ ಅನೇಕ ಕ್ರಮಗಳನ್ನು ಕೈಗೊಂಡರು. ನ್ಯಾಯಾಲಯಗಳ ಕಾರ್ಯಪದ್ಧತಿ ಸುಧಾರಣೆ, ನ್ಯಾಯದ ವೇಗ ಹಾಗೂ ನ್ಯಾಯಾಂಗದ ಪಾರದರ್ಶಕತೆಯನ್ನು ಕಾಪಾಡುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ವೆಂಕಟಾಚಲಯ್ಯ ಅವರು ಹಲವಾರು ಐತಿಹಾಸಿಕ ತೀರ್ಪುಗಳಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಮಂಡಲ್ ಆಯೋಗಕ್ಕೆ ಸಂಬಂಧಿಸಿದ ಇಂದ್ರಾ ಸ್ನಾಹಿ ಪ್ರಕರಣ ಭಾರತ ಮೀಸಲಾತಿಯ ವ್ಯವಸ್ಥೆಯ ಕುರಿತು ಮಹತ್ತರ ತೀರ್ಪಾಗಿತ್ತು. ಈ ತೀರ್ಪು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ತತ್ವಗಳಿಗೆ ಹೊಸ ದಿಕ್ಕು ನೀಡಿತು. ಅದೇ ರೀತಿ ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದ ಸೆಕೆಂಡ್ ಜಡ್ಜಸ್ ಕೇಸ್ ಭಾರತೀಯ ನ್ಯಾಯಾಂಗದ ಸ್ವಾಯತ್ತತೆಯನ್ನು ಬಲಪಡಿಸಿದ ಮಹತ್ವದ ತೀರ್ಪಾಗಿತ್ತು. ಈ ತೀರ್ಪಿನ ಮೂಲಕ ನ್ಯಾಯಾಧೀಶರ ನೇಮಕಾತಿಯಲ್ಲಿ ನ್ಯಾಯಾಂಗದ ಪಾತ್ರವನ್ನು ಹೆಚ್ಚಿಸಲಾಯಿತು. ವೆಂಕಟಾಚಲಯ್ಯ ಅವರು ಮಾನವ ಹಕ್ಕುಗಳ ಬಲವಾದ ಬೆಂಬಲಿಗರಾಗಿದ್ದರು. ಸಮಾಜದ ಹಿಂದುಳಿದ ವರ್ಗಗಳು, ಮಹಿಳೆಯರು ಹಾಗೂ ಬಡಜನರಿಗೆ ನ್ಯಾಯ ದೊರಕಬೇಕು ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಎಂ ಎನ್ ವೆಂಕಟಾಚಲಯ್ಯ ಅವರು ಅತ್ಯಂತ ಸರಳ, ವಿನಯಶೀಲ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ಉನ್ನತ ಹುದ್ದೆಗಳಲ್ಲಿ ಇದ್ದರೂ ಸಹ ಸದಾ ಸರಳ ಜೀವನ ನಡೆಸಿದರು. ಕಾನೂನಿನ ಮೇಲೆ ಅಪಾರ ಗೌರವ ಹೊಂದಿದ್ದ ಅವರು ನ್ಯಾಯವನ್ನು ದೇವತೆಯಂತೆ ಕಾಣುತ್ತಿದ್ದರು. ಇಂತಹ ಎಂ ಎನ್ ವೆಂಕಟಾಚಲಯ್ಯ ಅವರಿಗೆ ಅವರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ಹಲವು ಗೌರವಗಳನ್ನು ನೀಡಿದೆ. ದೇಶದ ನ್ಯಾಯಾಂಗ ಮತ್ತು ಸಂವಿಧಾನ ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿದ ಸೇವೆಗಾಗಿ ಅನೇಕ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿವೆ. ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ಅವರು ಭಾರತೀಯ ನ್ಯಾಯಾಂಗದ ದೀಪಸ್ತಂಭದ

0: ಬರೆದಿದ್ದಾರೆ. ಅವರು ನ್ಯಾಯ, ಸಮಾನತೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಿದ ಮಹಾನ್ ವ್ಯಕ್ತಿ. ಇಂದಿಗೂ ಕಾನೂನು ವಿದ್ಯಾರ್ಥಿಗಳು, ವಕೀಲರು, ನ್ಯಾಯಾಧೀಶರು ಅವರನ್ನು ಮಾದರಿಯಾಗಿ ನೋಡುತ್ತಾರೆ. ಭಾರತೀಯ ಸಂವಿಧಾನದ ಆತ್ಮವನ್ನು ಜೀವಂತವಾಗಿಟ್ಟ ಮಹಾನ್ ನ್ಯಾಯ ತಜ್ಞರಲ್ಲಿ ಎಂಎನ್ ವೆಂಕಟಾಚಲಯ್ಯ ಅವರ ಹೆಸರು ಸದಾ ಹಸಿರಾಗಿರುತ್ತದೆ. ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ ಸಿಬಿಆರ್ ಕಾನೂನು ಕಾಲೇಜಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ.
1: ಧನ್ಯವಾದಗಳು.
2: ವಿನಯ್ ಅವರು ನಮ್ಮ ನ್ಯಾಯಮೂರ್ತಿಗಳಾದಂತಹ ವೆಂಕಟಾಚಲಯ್ಯನವರ ಬಗ್ಗೆ ತುಂಬಾ ಅರ್ಥಪೂರ್ಣ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಸದಾ ಅವಿಸ್ಮರಣೀಯವಾದ ವ್ಯಕ್ತಿ ಅಂತ ನಾನು ಭಾವಿಸ್ತೇನೆ.
1: ಹಾ, ಒಂದು ನ್ಯಾಯವೇ ಮೂರ್ತಿವೆತ್ತ ರೂಪ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅವರ ಗಾಂಭೀರ್ಯತೆ, ಅವರ ದಕ್ಷತೆ ಅಷ್ಟರ ಮಟ್ಟಿಗಿತ್ತು. ಒಂದ್ ಮಟ್ಟಕ್ಕೆ ಎಲ್ಲ ಇಡೀ ಸರ್ಕಾರವನ್ನ ನಡೆಸ್ತಿದ್ರು ಕೆಲವೊಮ್ಮೆ. ಅಂತಹ ಅದ್ಭುತವಾದಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ವಿನಯ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ತಯಾರಿ ಭಾವನಾ ಸಿದ್ಧರಿದ್ದಾರ?
2: ಖಂಡಿತ, ಭಾವನಾ ಅವರು ಭಾವಪೂರ್ಣ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅವ್ರ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
3: ನಮಸ್ಕಾರ.
1: ನಮಸ್ಕಾರ ಭಾವನಾ ಅವರೇ. ನಮ್ಮ ಬಸವರಾಜ್ ಹೇಳ್ತಿದ್ರು ಭಾವನಾ ಅವರು ಭಾವಪೂರ್ಣವಾಗಿ ಮಾತಾಡ್ತಾರೆ ಅಂತ. ಲಾ ಓದೋರಿಗೆ ಭಾವನೆಗಳಿರುತ್ತಾ ಅನ್ನೋದು ನನ್ನೊಂದು ಪ್ರಶ್ನೆ ಇದೆ. ಏನಂತೀರಾ ನಿಮ್ಗೆ, ನಿಮ್ಗೇನ್
3: ಅನ್ಸುತ್ತೆ? ಇರುತ್ತೆ.
1: ಯಾಕೆ, ನಾವು ಮನುಷ್ಯರಲ್ವಾ ಅಂತ ಕೇಳ್ಬೇಕಾಗಿತ್ತು ನೀವು. ಇರುತ್ತಾ? ಥ್ಯಾಂಕ್ ಯು ಭಾವನಾ ಅವರೇ. ನಂಗೊಂದ್ ಪ್ರಶ್ನೆ ಇದೆ. ಯೂಶಲಿ ಈಗ ಯಾವ್ದಾದ್ರು ಒಂದು ಕೇಸ್ ಅಥವಾ ಕೋರ್ಟ್ ಅಲ್ಲಿ ಕೇಸ್ ಇದ್ದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರಿಗೆ ಲಾಯರಿಗೆ ಫೀಸ್ ಕೊಟ್ಟು ಅವರಿಗೆ ವಾದ ಮಾಡೋ ಶಕ್ತಿ ಇರಲ್ಲ. ಆದ್ರೆ ಏನ್ ನಡೆದಿದೆ ಆ ಘಟನೆ ಎಲ್ಲ ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತು. ನಾನೇ ನನ್ನ ವಕಾಲತ್ತನ್ನ, ನನ್ನ ಸ್ವತಂತ್ರವಾಗಿ ನಾನೇ ನಾವು ವಾದವನ್ನ ಮಾಡ್ತೀನಿ ಅಂದ್ರೆ ಅವಕಾಶ ಇದೆಯಾ ಕಾನೂನಲ್ಲಿ? ಜಸ್ಟ್ ಫಾರ್ ಇನ್ಫಾರ್ಮ್, ಹಾಗೆ ಸ್ವಾತಂತ್ರ್ಯವಾಗಿ ವಾದವನ್ನ ಮಾಡಬಹುದಾ? ಮಾಡೋದಕ್ಕೆ ಅವಕಾಶ ಇದೆಯಾ? ಓಕೆ, ಸೊ ಸಾಮಾನ್ಯ ಜನತೆ ಯಾರಾದ್ರೂ ನನಗೆ ಲಾಯರ್ ಅನ್ನ ಇಟ್ಟು ಫೀಸ್ ಅನ್ನ ಕೊಟ್ಟು ವಾದ ಮಾಡಿಸೋದಕ್ಕೆ ಆಗೋದಿಲ್ಲ ಅಂದ್ರೆ ಸ್ವಾತಂತ್ರ್ಯವಾಗಿ ಅವರೇ ತಮ್ಮ ವಾದವನ್ನ ಮಂಡಿಸಬಹುದು ಅಲ್ವಾ? ಎಸ್. ಥ್ಯಾಂಕ್ ಯು ಭಾವನಾ. ನಿಮ್ಗೆ ಯಾಕೆ ಲಾ ಓದ್ಬೇಕು ಅಂತ ಅನ್ಸ್ತು?
3: ನನಗೆ ನನ್ನ ಅಪ್ಪನೇ ಇನ್ಸ್ಪಿರೇಷನ್, ಅವರು ಸಹ ಅಡ್ವೊಕೇಟ್.
1: ಹೌದಾ? ಎಲ್ಲಿ?
3: ಶಿವಮೊಗ್ಗದಲ್ಲೇ.
1: ಶಿವಮೊಗ್ಗದಲ್ಲಿ ಇದ್ದಾರಾ? ಹೆಸರೇನು ಅವ್ರದ್ದು?
3: ಗಿರೀಶ್ ಹೆಚ್.
1: ಹೌದಾ? ಓಕೆ ಓಕೆ ಓಕೆ. ಭಾವನಾ, ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ?
3: ನಾನು ವಿ ಗೋಪಾಲಗೌಡ ಅವ್ರ ಬಗ್ಗೆ ಪರಿಚಯ ಮಾಡ್ತಿದ್ದೀನಿ.
1: ಓಕೆ ಓಕೆ, ಪ್ಲೀಸ್ ಹೇಳಿ.
3: ನಮಸ್ಕಾರ ಎಲ್ಲರಿಗೂ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಭಾವನಾ ಹೆಚ್, ಸಿಬಿಆರ್ ಕಾನೂನು ಮಹಾವಿಶ್ವವಿದ್ಯಾಲಯ ವಿದ್ಯಾರ್ಥಿನಿ. ಇಂದು ನಾನು ಭಾರತದ ಸುಪ್ರೀಂ ಕೋರ್ಟಿನ ಗೌರವನೀತ ನ್ಯಾಯಮೂರ್ತಿಯಾದ ಜಸ್ಟಿಸ್ ವಿ ಗೋಪಾಲಗೌಡ ಅವರ ವಿಶೇಷ ಜೀವನ ಪಯಣ ಸಾಧನೆಗಳು ಹಾಗೂ ನ್ಯಾಯಾಂಗ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆಗಳನ್ನು ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಆರಂಭಿಕ ಜೀವನ ವಿ ಗೋಪಾಲಗೌಡ ಅವರು ಕರ್ನಾಟಕದ ಹೆಮ್ಮೆಯ ನ್ಯಾಯಮೂರ್ತಿಗಳಾಗಿ ಒಬ್ಬರಾಗಿದ್ದರು. ಬಾಲ್ಯದಿಂದಲೇ ವಿದ್ಯಾಭ್ಯಾಸದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಅವರು ಕಾನೂನು ಶಿಕ್ಷಣವನ್ನು ಸಂಪೂರ್ಣವಾಗಿ ವಕೀಲರ ವೃತ್ತಿಗೆ ಪ್ರವೇಶಿಸಿದರು. ತಮ್ಮ ಅದ್ಭುತ ಕಾನೂನು ಜ್ಞಾನ ಮತ್ತು ಸಮಾಜಮುಖಿ ದೃಷ್ಟಿಕೋನದಿಂದ ಅವರು ಕಾನೂನು ಕ್ಷೇತ್ರದಲ್ಲಿ ಅಪಾರ ಗೌರವವನ್ನು ಗಳಿಸಿದ್ದರು. ನ್ಯಾಯಾಂಗದ ಅವರಿಗಿದ್ದ ಬದ್ಧತೆ ಅವರನ್ನು ಉನ್ನತ ಹುದ್ದೆಗಳನ್ನು ಕೊಂಡೊಯ್ಯಿತು. ಅಷ್ಟೇ ಅಲ್ಲದೆ ನ್ಯಾಯಾಂಗದ ಸೇವೆ ಅವರ ಹಲವು ವರ್ಷಗಳ ಕಾಲ ಯಶಸ್ವಿನ ವಕೀಲರಾಗಿ ಸೇವೆ ಸಲ್ಲಿಸಿತ್ತು. ನಂತರ ನ್ಯಾಯಾಂಗದ ಸೇವೆ ಸೇರಿದಂತೆ ನ್ಯಾಯವನ್ನು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೂ ತಲುಪಿಸುವಂತಹ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ಅವರು ಕರ್ನಾಟಕದ ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿ ನಂತರ ಒಡಿಶಾ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದರು. ಬಳಿಕ ಭಾರತ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡು ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಮಹತ್ವದ ಕೊಡುಗೆ ನೀಡಿದರು. ತಮ್ಮ ತೀರ್ಪುಗಳಲ್ಲಿ ಅವರು ಮಾನವೀಯ ಮೌಲ್ಯಗಳು, ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಆತ್ಮವನ್ನು ಸದಾ ಪ್ರತಿಬಿಂಬಿಸುತ್ತಾ ಅವರು ನಿಷ್ಪಕ್ಷಪಾತ ಧೋರಣೆ ಮತ್ತು ಕಾನೂನಿನ ಮೇಲಿನ ಗೌರವವನ್ನು ಅನೇಕ ಜನರ ವಿಶ್ವಾಸವನ್ನು ಗಳಿಸಿದ್ದರು. ಪ್ರಮುಖ ಸಾಧನೆಗಳು ಏನೆಂದರೆ, ಇವತ್ತು ಕರ್ನಾಟಕದ ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದರು. ಒಡಿಶಾ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದರು. ಭಾರತದ ಸುಪ್ರೀಂ ಕೋರ್ಟಿನ ಗೌರವನೀತ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ಅನೇಕ ಮಹತ್ವದ ಪ್ರಕರಣದಲ್ಲಿ ನ್ಯಾಯೋಚಿತ ತೀರ್ಪುಗಳನ್ನು ನೀಡಿದರು. ಸಂವಿಧಾನದ ಮೌಲ್ಯಗಳನ್ನು ಮತ್ತು ಮೂಲಭೂತ ಹಕ್ಕುಗಳನ್ನು ರಕ್ಷಣೆಗೆ ಮಹತ್ವದ ಕೊಡುಗೆ ನೀಡಿದರು. ಇದಷ್ಟೇ ಅಲ್ಲದೆ ಪ್ರೇರಣಾದಾಯಕ ಮಾತುಗಳು ಏನೆಂದರೆ, ಸತ್ಯ, ಪ್ರಾಮಾಣಿಕತೆ ಮತ್ತು ಶಿಕ್ಷಣವೇ ಮಕ್ಕಳ ಭವಿಷ್ಯದ ಬದುಕು ಕಟ್ಟುವ ನಿಜವಾದ ಆಸ್ತಿ. ಅಷ್ಟೇ ಅಲ್ಲದೆ ವ್ಯಕ್ತಿತ್ವದ ಮತ್ತು ಪ್ರೇರಣೆಗೆ ವಿ ಗೋಪಾಲಗೌಡ ಅವರು ತಮ್ಮ ಸರಳತೆ, ಮಾನವೀಯತೆ ಮತ್ತು ನ್ಯಾಯಪರ ಚಿಂತನೆಯ ಮೂಲಕ ನ್ಯಾಯಾಂಗ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತನ್ನು ಮೂಡಿಸಿದ್ದಾರೆ. ಅವರು ಜೀವನವು

0: ಕೇವಲ ಕಾನೂನು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಪ್ರತಿಯೊಬ್ಬ ಯುವಕರಿಗೂ ಪ್ರೇರಣೆಯಾಗಿದೆ. ಅಷ್ಟೇ ಅಲ್ಲದೆ ಸಮಾರೋಪ ಏನೆಂದರೆ ಇವರದ್ದು ಇಂತಹ ಮಹಾನ್ ವ್ಯಕ್ತಿತ್ವಗಳನ್ನು ಪರಿಚಯಿಸುವುದು ನಮ್ಮ ಕಾರ್ಯಕ್ರಮದ ಉದ್ದೇಶವಾಗಿದೆ. ಸಮಾಜಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸುವ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಇಂತಹ ಮಹಾನ್ ವ್ಯಕ್ತಿತ್ವಗಳ ಜೀವನ ಪಯಣವನ್ನು ತಿಳಿದುಕೊಳ್ಳುವುದು ನಮ್ಮ ಕನಸು ಹೊಸ ಚೈತನ್ಯವನ್ನು ನೀಡುತ್ತದೆ. ಅವರ ಆದರ್ಶನ ನಮ್ಮ ಜೀವನದಲ್ಲೂ ನ್ಯಾಯ ನಿಷ್ಠೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಪ್ರೇರಣೆಯಾಗಲಿದೆ. ಮತ್ತೊಂದು ಅರ್ಥಪೂರ್ಣ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಭೇಟಿಯಾಗುವೆನು. ಈ ಅವಕಾಶವನ್ನು ನೀಡಿದ ಸಿಬಿಆರ್ ಕಾನೂನು ಮಹಾವಿಶ್ವವಿದ್ಯಾಲಯ ಹಾಗೂ ಆಕಾಶವಾಣಿ ಭದ್ರಾವತಿ ಇವರಿಗೂ ಕಾರ್ಯಕ್ರಮವನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ಉತ್ಪೂರ್ಕವಾದ ಧನ್ಯವಾದಗಳು. ಧನ್ಯವಾದಗಳು.
1: ಧನ್ಯವಾದಗಳು.
2: ಭಾವಪೂರ್ಣವಾಗಿ ಮಾತಾಡಿದ್ದಾರೆ ಅಂತಲೇ ಭಾವಿಸಬಹುದು.
1: ಎಸ್ ಬಸವರಾಜ್, ಭಾವಪೂರ್ಣವಾಗಿ ಮಾತನಾಡಿದ್ರು. ಅಂಡ್ ವಿಶೇಷವಾಗಿ ನ್ಯಾಯವಾದಿಗಳಿಗೂ ಭಾವನೆಗಳೇ ಇರುತ್ತೆ ಅಂತ ಹೇಳಿದ್ರು.
2: ಖಂಡಿತ, ಹೌದು ಹೌದು ಹೌದು.
1: ಎಸ್, ನಮ್ಮ ಮುಂದಿನ ತಯಾರಿ ಪ್ರೇರಣಾ ಸಿದ್ಧರಿದ್ದಾರಾ?
2: ಇವರು ಪ್ರೇರಣಾದಾಯಕವಾಗಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿದೀವಿ, ಅವ್ರ ಮೈಕ್ ಅನ್ನು ಕೊಡ್ತಾ ಇದ್ದೀವಿ.
0: ನಮಸ್ತೆ ಸರ್.
1: ನಮಸ್ತೆ ಪ್ರೇರಣಾ ಅವರೇ, ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ, ನೀವು?
1: ನಾನು ಚೆನ್ನಾಗಿದ್ದೀನಿ. ನೀವು ಲಾಯರ್ ಆಗ್ಬೇಕು ಅಂತ ನಿಮ್ಮ ಇಚ್ಛೆನ ಅಥವಾ ನಿಮ್ಮ ಕನಸ, ನಿಮ್ಮ ಗುರಿನ ಏನು? ನೀವು ಇಷ್ಟಪಟ್ಟ ಲಾಯರ್ ಆಗ್ಬೇಕು ಅಂತ ಇಷ್ಟಪಡ್ ಯಾವ ತರ ಲಾಯರ್ ಆಗ್ಬೇಕು ಅಂತ ಇಷ್ಟಪಡ್ತಿದ್ದೀರಾ? ಸಿವಿಲ್ ಲಾಯರ್ ಆಗ್ಬೇಕು ಅಂತನ, ಕ್ರಿಮಿನಲ್ ಲಾಯರ್ ಆಗ್ಬೇಕು ಅಂತನ?
0: ಕ್ರಿಮಿನಲ್ ಲಾಯರ್ ಸರ್.
1: ಕ್ರಿಮಿನಲ್, ಅದಕ್ಕೂ ಸಿವಿಲ್ ಲಾಯರ್ಗೂ ಮತ್ತು ಕ್ರಿಮಿನಲ್ ಲಾಯರ್ಗೂ ಏನ್ ಡಿಫ್ರೆನ್ಸ್ ಪ್ರೇರಣಾ?
0: ಇವಾಗ ಸಿವಿಲ್ ಲಾಯರ್ ಅಂತ ಹೇಳಿದ್ರೆ ಅವ್ರ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಅಥವಾ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಆ ತರದ ಬಗ್ಗೆ ಜಾಸ್ತಿ ಇರುತ್ತೆ. ಸೊ ಈ ಕ್ರಿಮಿನಲ್ ಲಾಯರ್ ಅಂತ ಹೇಳಿದ್ರೆ ಇವಾಗ ಯಾವ್ದೇ ಒಂದು ಏನೋ ಕೃತ್ಯ ಮಾಡಿರ್ತಾರೆ, ಏನಾದ್ರೂ ಒಂದ್ ಕ್ರೈಮ್ ಆಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ಅವ್ರು ನಂಗೆ ಜಡ್ಜ್ ಮಾಡಕ್ ಬರಲ್ಲ ನಾವು ಅವ್ರ ಕ್ರಿಮಿನಲ್ಸ್ ಅಂತ ಹೇಳ್ಬಿಟ್ಟು. ಯಾವ್ದೋ ಒಂದ್ ಸಂದರ್ಭದಲ್ಲಿ ಏನೋ ಆಗಿರುತ್ತೆ, ಅವ್ರಿಗೆ ಒಂದ್ ಅವಕಾಶ ಬೇಕಲ್ವಾ? ಅಂದ್ರೆ ಅವ್ರದ್ ಏನ್ ಸ್ಟೋರಿ, ಅವ್ರದ್ ಪಾಯಿಂಟ್ ಆಫ್ ವ್ಯೂ ಏನಿದೆ, ಅವ್ರಿಗೆ ಅವ್ರದೇನ್ ಅವ್ರದ್ ಸ್ಟೋರಿ ಏನಿದೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ನಾವು ಅವ್ರ ಪರವಾಗಿ ನಾವು ಮಾತಾಡ್ಬೇಕು. ಅವ್ರದ್ದೇನು, ಅವ್ರದ್ದು ಆ ಟೈಮ್ ಅಲ್ಲಿ ಏನಾಗಿತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಲ್ವಾ? ಅವ್ರಿಗೆ ಒಂದೇ ಸಲ ಜಡ್ಜ್ ಮಾಡೋದಕ್ಕೆ ಬರಲ್ಲ,
1: ಕಾರಣಗಳನ್ನ ತಿಳ್ಕೊಂಡು ವಾದ ಮಾಡಿ
0: ನಿಜ ಸತ್ಯತೆ ಏನಿದೆ ಅಂತ ತಿಳ್ಕೊಂಡು ನ್ಯಾಯ ಯಾರಿಗೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ.
1: ಕೆಲವೊಮ್ಮೆ ಈ ಸತ್ಯವನ್ನ ತಿಳಿದುಕೊಳ್ಳುವಾಗ ನಮಗೊಂದಷ್ಟು ವಿಷಯ ಗೊತ್ತಾಗ್ಬಿಟ್ಟಿರತ್ತಪ್ಪ, ಇವರು ಬೇಕು ಅಂತ ಮಾಡಿದ್ರು, ಬೇಡ ಅಂತ ಮಾಡಿದ್ರು, ಅಂತೂ ಕ್ರಿಮಿನಲ್ ಕೇಸ್ ಅಂದ್ರೆ ಅವರು ಆ ಕೃತ್ಯವನ್ನ ಮಾಡಬಾರ್ದಿತ್ತು, ಅದು ಇಡೀ ಪ್ರಪಂಚವೇ ಗೊತ್ತಾಗಿರುತ್ತೆ ಇವ್ರು ತಪ್ಪು ಮಾಡಿದ್ದಾರೆ ಅಂತ. ಅದಾದ್ಮೇಲೂ ಕೂಡ ಯಾಕೆ ನಾವು ಇಮ್ಮಿಡಿಯೇಟ್ ಆಗಿ ತೀರ್ಪನ್ನ ಕೊಡಕ್ ಆಗದೆ ವಾದ ವಿವಾದಗಳನ್ನೆಲ್ಲ ಕೇಳಿ ತೀರ್ಪನ್ನ ಕೊಡೋದು? ಜಸ್ಟ್ ಫಾರ್
0: ಹೌದು, ನೋಡೋರ್ ಕಣ್ಣಿಗೆ ಹಂಗ ಅನ್ಸ್ಬಹುದು ಸರ್. ಅದು ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿದ್ಮೇಲೆ, ಅಂದ್ರೆ ಎವಿಡೆನ್ಸ್ ಮೂಲಕ ಎಲ್ಲ ತಿಳ್ಕೊಂಡ್ಮೇಲೆ ನಾವು ಒಬ್ರಿಗೆ ಜಡ್ಜ್ ಮಾಡಕ್ ಬರುತ್ತೆ. ಸೊ ಇವಾಗ ಇದು ನಾರ್ಮಲಿ ಸಿವಿಲ್ ಕೇಸಸ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, 60% ಇವಾಗ ಯಾರ್ದ್ ಮೇಲಿದೆ ಅಂತ ಹೇಳಿದ್ರೆ ಅವ್ರಿಗೆ ವಿನ್ ಅಂತ ಹೇಳ್ಬೋದು ನಾವು, ಅವ್ರ ಪರವಾಗಿ ನ್ಯಾಯ ಬರುತ್ತೆ ಅಂತ ಹೇಳಿ. ಕ್ರಿಮಿನಲ್ ಕೇಸ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಒಬ್ಬ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂದ್ರೆ ಅವ್ನು 100% ಅವ್ನ ತಪ್ಪು ಮಾಡೇ ಇದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಇನ್ನೋಸೆಂಟ್ ಗೆ ಶಿಕ್ಷೆ ಆಗ್ಬಾರ್ದು ಅಂತ ನಮ್ ಕ್ರಿಮಿನಲ್ ಜಸ್ಟಿಸ್ ನಾವು ಅದೇ ಫಾಲೋ ಮಾಡೋದು.
1: ಹೌದು, 100 ಅಪರಾಧಿಗಳಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು
0: ಅಂತ ಹೇಳಿ.
1: ಸೊ ಅದಕ್ಕೋಸ್ಕರ ಎಲ್ಲಾ ರೀತಿಯ ವಾದಗಳನ್ನ, ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡಿ ವಾದ ವಿವಾದ ಆದ ನಂತರ ತೀರ್ಪನ್ನ ಕೊನೆಗೆ ಕೊಡಲಾಗುತ್ತೆ.
0: ಹೌದು, ಎಲ್ಲ ರೀಸನಬಲ್ ಡೌಟ್ಸ್ ಕ್ಲಿಯರ್ ಆದ್ಮೇಲೆ ಅವರು ಅಕ್ವಿಟ್ ಎಲ್ಲ ಅಥವಾ ಅಕ್ಯೂಸ್ ಅಂತ ಗೊತ್ತಾಗುತ್ತೆ, ಅಕ್ವಿಟಲ್ ಮಾಡದೆ ಏನ್ ಮಾಡತ್ತೆ ಅಂತ ಹೇಳಿ.
1: ಓಕೆ ಓಕೆ, ಥ್ಯಾಂಕ್ ಯು ಪ್ರೇರಣಾ. ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ರೆ ಇವತ್ತು?
0: ನಾನಿವತ್ತು ಬಿ ನಾಗರತ್ನ ಅವ್ರ ಬಗ್ಗೆ, ಜಸ್ಟಿಸ್ ಬಿ ವಿ ನಾಗರತ್ನ ಅವ್ರ ಬಗ್ಗೆ ಮಾತನಾಡಿದ್ದೀನಿ ಸರ್.
1: ಎಸ್ ಪ್ಲೀಸ್ ಹೇಳಿ.
0: ಬಿ ವಿ ನಾಗರತ್ನ ಅವರ ಪೂರ್ಣ ಹೆಸರು ಬೆಂಗಳೂರು ವೆಂಕಟರಾಮಯ್ಯ ನಾಗರತ್ನ. ಇವರು 1962 ಅಕ್ಟೋಬರ್ 30 ಕರ್ನಾಟಕದ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಜನಿಸ್ತಾರೆ. ಇವರು ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ 2021 ಆಗಸ್ಟ್ 31 ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ತಂದೆ ನ್ಯಾಯಮೂರ್ತಿ ಇಎಸ್ ವೆಂಕಟರಾಮಯ್ಯ. ಇವರು 1986 ಭಾರತದ 19 ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ರು. ತಂದೆಯವರ ನ್ಯಾಯ ನಿಷ್ಠೆ ಮತ್ತು ಸೇವಾಭಾವವು ನಾಗರತ್ನ ಅವರಿಗೆ ಜೀವನಕ್ಕೆ ಮಹತ್ವವಾದ ಪ್ರೇರಣೆ ನೀಡುತ್ತೆ. ಇವರ ತಾಯಿ ಹೆಸರು ಪದ್ಮ ವೆಂಕಟರಾಮಯ್ಯ. ನಾಗರತ್ನ ಅವರು ಬೆಂಗಳೂರಿನ ಸೋಫಿಯಾ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಾರೆ. ನಂತರ

0: ನವದೆಹಲಿಯ ಭಾರತೀಯ ವಿದ್ಯಾಭವನದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. ಇವರು ಜೀಸಸ್ ಅಂಡ್ ಮೇರಿ ಕಾಲೇಜು ನವದೆಹಲಿಯಲ್ಲಿ ಇತಿಹಾಸದ ವಿಷಯ ಬಗ್ಗೆ ಬಿಎ ಪದವಿಯನ್ನು ಪಡೆಯುತ್ತಾರೆ. ನಂತರ ನವದೆಹಲಿಯಲ್ಲೇ ವಿಶ್ವವಿದ್ಯಾಲಯದಲ್ಲಿ ಕಾನೂನು ವಿಭಾಗದಲ್ಲಿ ಕಾನೂನು ಪದವಿಯನ್ನು ಪೂರ್ಣಗೊಳಿಸುತ್ತಾರೆ. 1987 ಇವರು ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ನಂತರ ಸಂವಿಧಾನಾತ್ಮಕ ಕಾನೂನು, ಆಡಳಿತಾತ್ಮಕ ಕಾನೂನು, ಕುಟುಂಬ ಕಾನೂನು ಮತ್ತು ವಾಣಿಜ್ಯ ಕಾನೂನು ಕ್ಷೇತ್ರಗಳಲ್ಲಿ ವಕಾಲತ್ತನ್ನು ನಡೆಸುತ್ತಾರೆ. 2008 ಫೆಬ್ರವರಿ 18 ಇವರು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಸುಮಾರು 13 ಕಾಲ ಕರ್ನಾಟಕ ಹೈಕೋರ್ಟ್ನಲ್ಲಿ ಸೇವೆ ಸಲ್ಲಿಸಿ ಅನೇಕ ಮಹತ್ವದ ತೀರ್ಪುಗಳನ್ನು ನೀಡಿದರು. 2021 ಆಗಸ್ಟ್ 31 ಇವರು ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ. ಇದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಸಂಗತಿ ಅಂತ ನಾವು ಹೇಳ್ಬೋದು. ನ್ಯಾಯಮೂರ್ತಿ ಬಿವಿ ನಾಗರತ್ನ ಅವರು ಹಲವಾರು ಮಹತ್ವದ ತೀರ್ಪುಗಳನ್ನು ನೀಡುತ್ತಾ ದೇಶದ ಗಮನವನ್ನು ಸೆಳೆದಿದ್ದಾರೆ. 2012 ಸುಳ್ಳು ಸುದ್ದಿಗಳನ್ನು ನಿಯಂತ್ರಿಸುವ ಬಗ್ಗೆ ಸರ್ಕಾರದ ಗಮನ ಹರಿಸಬೇಕು ಎಂದು ಹೇಳಿ ಸೂಚಿಸುತ್ತಾರೆ. ನಂತರ ಕೋವಿಡ್ ಸಮಯದಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟ ಸಿಗ್ಬೇಕು ಹಾಗೂ ಆನ್ಲೈನ್ ಶಿಕ್ಷಣ ಅವರಿಗೆ ಸಿಗ್ಬೇಕು ಅಂತ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡ್ತಾರೆ. ನ್ಯಾಯಮೂರ್ತಿ ಬಿವಿ ನಾಗರತ್ನ ಅವರ ಪರಿಶ್ರಮ, ಪ್ರಾಮಾಣಿಕತೆ, ಧೈರ್ಯ ಮತ್ತು ನ್ಯಾಯದ ಪ್ರತೀಕವಾಗಿದ್ದಾರೆ. ಇವರು ಮಹಿಳೆಯರಿಗೆ ಮಾತ್ರವಲ್ಲದೆ ಎಲ್ಲ ಯುವ ಜನತೆಗೂ ಸ್ಫೂರ್ತಿದಾಯಕ ವ್ಯಕ್ತಿತ್ವವಾಗಿದ್ದಾರೆ. ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿದೆ. ಬಿವಿ ನಾಗರತ್ನ ಅವರು ಕರ್ನಾಟಕದ ಹೆಮ್ಮೆ, ಭಾರತದ ಹೆಮ್ಮೆ ಮತ್ತು ಮಹಿಳಾ ಶಕ್ತಿಯ ಪ್ರತೀಕ ಎಂದು ಹೇಳಲು ನನಗೆ ಅಪಾರ ಸಂತೋಷವಾಗುತ್ತದೆ. ಈಗ ನನಗೆ ಮಾತಾಡಲು ಅವಕಾಶ ಕೊಟ್ಟಿರುವ ಆಕಾಶವಾಣಿ ಭದ್ರಾವತಿ ಮತ್ತೆ ಸಿವಿಆರ್ ಕಾನೂನು ಕಾಲೇಜ್ಗೆ ನನ್ನ ಧನ್ಯವಾದವನ್ನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.
1: ಧನ್ಯವಾದಗಳು.
2: ನ್ಯಾಯಮೂರ್ತಿಗಳಾದಂತ ಜಸ್ಟಿಸ್ ಬಿವಿ ನಾಗರತ್ನ ಅವ್ರ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ಪ್ರಶ್ನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಗೆ ವಸಿಷ್ಠ ಅವರೇ, ಬಹಳಷ್ಟು ನಮಗೆ ಸಾಹಿತಿಗಳು ಎಷ್ಟೆಷ್ಟು ಗೊತ್ತಿರ್ತಾರೆ, ವಿಜ್ಞಾನಿಗಳು ಗೊತ್ತಿರ್ತಾರೆ, ಆದ್ರೆ ತೆರೆಮರೆಯಲ್ಲಿ ಕೆಲಸ ಮಾಡುವಂತ ನ್ಯಾಯಾಧೀಶರುಗಳು ನಮಗೆ ಪರಿಚಯ ಆಗೋದೇ ಒಂದು ಅಪರೂಪ ಅನ್ಸುತ್ತೆ. ಅಂತ ಒಂದು ಅವಿಸ್ಮರಣೀಯವಾದ ಒಂದು ಪರಿಚಯವನ್ನ ನಮ್ಮ ಈ ಪ್ರೀತಿಯ ವಿದ್ಯಾರ್ಥಿಗಳು ಮಾಡಿಕೊಟ್ಟಿದ್ದಾರೆ ಅಂತಲೇ ಭಾವಿಸ್ಬೋದು.
1: ಹೌದು ಹೌದು, ವಿಶೇಷವಾಗಿ ಎಕ್ಸ್ಪೆಷಲಿ ಕಾನೂನು ಬಗ್ಗೆ ನಮ್ಮ ಸಾರ್ವಜನಿಕ ವಲಯದಲ್ಲೂ ನಮ್ಗೆ ಅಷ್ಟಾಗಿ ಇನ್ಫಾರ್ಮೇಶನ್ ಸರಿಯಾದ ರೀತಿಯಲ್ಲಿ ಸಿಗೋದಿಲ್ಲ. ಅದು ಅವರು ಹಾಗೆ ಅದ್ರ ಮುಖ್ಯಸ್ಥರು ಆದಂತವರು ಕೂಡ ಅವ್ರ ಬಗ್ಗೆ ನಮಗೆ ಸರಿಯಾದ ಇನ್ಫಾರ್ಮೇಶನ್ ಸಿಗೋದಿಲ್ಲ, ಯಾಕಂದ್ರೆ ಕೆಲವೊಂದು ಅಫಿಷಿಯಲಿ ಅದನ್ನ ಹೇಳ್ಕೊಳಕ್ ಆಗೋದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ನಮಗೆ ಸಿಗೋದಿಲ್ಲ. ಈ ಕಾರ್ಯಕ್ರಮದ ಮೂಲಕ ನಮಗೆ ನಮ್ಮ ಕೇಳುಗರಿಗೆ ಆಗಿರಬಹುದು, ನಮ್ಮ ಕೇಳುಗ ಮಿತ್ರರಿಗೆ ಒಂದು ರೀತಿಯಲ್ಲಿ ಕಾನೂನಿನ ಅರಿವು ಕೂಡ ಜೊತೆ ಜೊತೆಯಾಗಿಯೇ ಸಿಗ್ತಾ ಇದೆ ಅಂತ ನಾನೊಂದು ವಿಶೇಷ ಇವರೊಡಗೂ ಇವತ್ತಿನ ಕ್ಯಾಂಪಸ್ ಕಟ್ಟೆ ಬಹಳ ವಿಶೇಷ ಕಾರ್ಯಕ್ರಮ ಅಂತ ನನಗನ್ಸುತ್ತೆ. ಎಸ್ ಬಸವರಾಜ್, ನಾನೀಗ ಪ್ರಶ್ನೆಯನ್ನು ಕೇಳುವಂತಹ ಸಮಯ, ಪ್ರಶ್ನೆಯನ್ನು ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಧನ್ಯವಾದಗಳು.
2: ಈಗ ಕಾಲೇಜಿನ ಆವರಣದಿಂದ ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋ ಆವರಣಕ್ಕೆ ಹೋಗ್ತಾ ಇದೀವಿ. ಸ್ಟುಡಿಯೋ
1: ಎಸ್, ಥ್ಯಾಂಕ್ ಯು ಬಸವರಾಜ್. ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಪ್ರಶ್ನೆ ಏನಪ್ಪ ಅಂದ್ರೆ, ನ್ಯಾಯಮೂರ್ತಿ ವೆಂಕಟಾಚಾರಯ್ಯ ಅವರು ಸರ್ವೋಚ್ಚ ನ್ಯಾಯಾಲಯದ ಎಷ್ಟನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು? ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಅವರು ಸರ್ವೋಚ್ಚ ನ್ಯಾಯಾಲಯದ ಎಷ್ಟನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು? ಪ್ರಶ್ನೆ ಇದು. ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9481572600 9481572600.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ ನದ್ದು
0: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
1: RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಸಮಯ 10:24 ಆಗ್ತಾ ಇದೆ. ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೀಡಿಯಂ ವೇವ್, 125 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕ್ಯಾಂಪಸ್ ಕಟ್ಟಿ ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಶ್ನೆಯನ್ನು ಕೇಳಿದ್ದೆ, ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಅವರು ಸರ್ವೋಚ್ಚ ನ್ಯಾಯಾಲಯದ 8ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ನೋಡೋದಾದ್ರೆ, ತನುಜಾ ಮಾಧವನಗರದಿಂದ, ಹಂಪಣ್ಣ ನ್ಯಾಮತಿಯಿಂದ, ಶ್ರೀಮತಿ ಕಾರ್ತಿಕಾ ಶಿಕೆ ತೀರ್ಥಹಳ್ಳಿ, ಶಿವಮೊಗ್ಗದ ರೋಟರಿ ಜೆ ವಿಜಯಕುಮಾರ್ ಬಿಂದು ವಿಜಯಕುಮಾರ್, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿ, ಸವಿತಾ ದೇವಧರ್ ಶಿವಮೊಗ್ಗ, ಅನಿಲ್ ಕುಮಾರ್ ತೊಡಕನಹಳ್ಳಿ ಹಿರೇಕೆರೂರು ತಾಲೂಕು, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್, ಕೇಶವಮೂರ್ತಿ ಬಿಟಿಎಂ ಲೇಔಟ್ ಬೆಂಗಳೂರು, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗ, ಮಲ್ಲಿಕಾ ದೇವಧರ್ ಜೋಗಿಮಕ್ಕಿ, ಮುರಳೀಧರ ಶಿವಮೊಗ್ಗ, ರಾಧಾ ನಿದಿಗೆಯಿಂದ, ಮಹೇಶ್ ಹೊಸೂರಿನಿಂದ, ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅಂಡ್ ಫ್ಯಾಮಿಲಿ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ, ರಾಯಭಾಗ ತಾಲೂಕು ಮುಗಳಗೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್. ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು, 25ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಸರಿಯಾದ ಉತ್ತರವನ್ನ ಕಳಿಸಿದಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಮ್ಮ ನಿಮ್ಮ ಪಯಣ ಕಾಲೇಜಿನ ಕಡೆಗೆ ಬನ್ನಿ ಹೋಗೋಣ.

0: ನಮಸ್ತೆ ಬಸವರಾಜ್.
1: ನಮಸ್ತೆ ವಸಿಷ್ಠ ಅವರೇ, ಮತ್ತೊಮ್ಮೆ ಸ್ವಾಗತ. ನಿಮ್ ಕೇಳ್ತಾ ಇದ್ರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ನಾವಿವತ್ತು ನಮ್ಮ ಶಿವಮೊಗ್ಗದ ಹೆಮ್ಮೆಯ ಟಿ ಭೀಮಸೇನರಾವ್ ಕಾನೂನು ಮಹಾವಿದ್ಯಾಲಯದಲ್ಲಿ ಇದೀವಿ. ಇಲ್ಲಿ ವಿದ್ಯಾರ್ಥಿಗಳು ನ್ಯಾಯಾಂಗ ಕ್ಷೇತ್ರಕ್ಕೆ ಕೊಡಿಕೊಟ್ಟ ಮಹನೀಯರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎರಡನೇ ಭಾಗವಾದ ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ ಮಾತನಾಡಲಿಕ್ಕೆ. ನೀವು ಆಯ್ಕೆ ಮಾಡಿದ್ರೆ ಮಾತಾಡ್ತಾರೆ.
0: ಧನುಷ್ ಸಿದ್ಧರಿದ್ದಾರಾ?
1: ಖಂಡಿತ, ಧನುಷ್ ಅವರು ಸಿದ್ಧವಾಗಿದ್ದಾರೆ.
2: ನಮಸ್ಕಾರ ಸರ್.
0: ನಮಸ್ತೆ ಧನುಷ್, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಕಾನೂನು ವಿದ್ಯಾರ್ಥಿಯಾಗಿ ಹೇಗೆ ಅನಿಸ್ತಾ ಇದೆ?
2: ಕಾನೂನು ವಿದ್ಯಾರ್ಥಿಯಾಗಿ ತುಂಬಾ ಖುಷಿ ಕೊಡುತ್ತೆ ಸರ್. ಅಂದ್ರೆ ಈಗ ನಮ್ದು ಏನಿದೆ ಫೀಲ್ಡ್, ಎಲ್ಲೇ ಹೋದ್ರು ಒಂದು ಗೌರವ ಬೆಲೆ, ತುಂಬಾ ಚೆನ್ನಾಗಿ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ ಸರ್. ನಮಗೆ
0: ಹೆಮ್ಮೆ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ನ್ಯಾಯವನ್ನ ಯಾವ ರೀತಿಯಾಗಿ ಜನಕ್ಕೆ ಕೊಡಿಸಬೇಕು ಅಂತ ಇಚ್ಛೆ ಪಡ್ತೀರಾ?
2: ಮುಂದಿನ ದಿನಮಾನಗಳಲ್ಲಿ ಈ ಅನ್ಯಾಯಕ್ಕೊಳಗಾದವ್ರಿಗೆ ಸಾಧ್ಯವಾದಷ್ಟು ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನ್ಯಾಯನ ಒದಗಿಸಿಕೊಡ್ಬೇಕಂತೇಳಿ ನಾನು ಅನ್ಕೊಂಡಿದ್ದೆ.
0: ಈ ಅನ್ಯಾಯಕ್ಕೆ ಒಳಗಾಗಿರ್ತಾವ ಸಾಕಷ್ಟು ಜನಕ್ಕೆ, ಕೆಲವೊಮ್ಮೆ ಇದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದೇ ಪಾಪ ಏನೂ ತಿಳುವಳಿಕೆ ಇರುವುದಿಲ್ಲ. ಎಕ್ಸಾಂಪಲ್, ಈ ಹಳ್ಳಿಯಲ್ಲಿ ಇರುವಂತವರಿಗೆ ಕಾನೂನು ಬಗ್ಗೆ ಅಷ್ಟಾಗಿ ಮಾಹಿತಿನೇ ಇರುವುದಿಲ್ಲ. ಮಾಹಿತಿ ಕೊರತೆ ತುಂಬಾ ಇದೆ ಅಂತ ನಮಗೆ ಅನ್ಸ್ತಾನೆ ಇದೆ. ಹಾಗೆ ನಮ್ಮ ಕೋರ್ಟ್ಗಳಲ್ಲೆಲ್ಲ ತುಂಬಾ ಕೇಸ್ಗಳು, ಸಾಕಷ್ಟು ಕೇಸ್ಗಳೆಲ್ಲ ಪೆಂಡಿಂಗ್ ಇದೆ. ಕೇಳಿದ್ರೆ ಲಕ್ಷಾಂತರ ಕೇಸ್ಗಳು ಪೆಂಡಿಂಗ್ ಇದೆ ಅಂತ ಇತ್ತೀಚೆಗೆ ನಾನು ತಿಳಿಯಲ್ಪಟ್ಟೆ. ಇದನ್ನೆಲ್ಲ ಹೆಂಗೆ ಸಪರೇಟ್ ಮಾಡಬಹುದು ಅಂತ ಅನ್ಸುತ್ತೆ ನಿಮಗೆ?
2: ಸರ್, ಈ ಕುರಿತಂತೆ ನಮ್ ಕಾಲೇಜಿಂದ ಕೆಲವೊಂದು ಕಾನೂನು ನೆರವು ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡಿದ್ದೇವೆ. ಅಂದ್ರೆ ಇದೇ ರೀತಿಲಿ ಬೇರೆ ಕಾಲೇಜಿಂದಲೂ ಈ ತರ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಹಳ್ಳಿಗಳಲ್ಲಿ ನಾವು ಹರಿವನ್ನು ಮೂಡಿಸೋದ್ರ ಮೂಲಕ ಪ್ರಕರಣಗಳನ್ನ ಬೇಗ ಇತ್ಯರ್ಥ ಪಡಿಸಬಹುದು ಸರ್.
0: ಪಡಿಸಬಹುದು ಅಂತ ಅಂತೀರಾ? ಆದಷ್ಟು ಯೂಶಲಿ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಸಾಕಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತಲ್ವಾ ಯಾವುದೇ ಒಂದು ಕೇಸ್ ಅನ್ನ ಹಾಕಿ ಅದು ಫೈನಲ್ ಬಂದು ಅದು ಹಿಯರಿಂಗ್ ಆಗಿ ಜಡ್ಜ್ಮೆಂಟ್ ಬರೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಆಗ ಅಷ್ಟು ವರ್ಷಗಳನ್ನ ಕಾಯ್ಲೇಬೇಕಾ ಅಥವಾ ಬೇರೆ ಆಪ್ಷನ್ ಏನಾದ್ರು ಇದೆಯಾ? ಜಸ್ಟ್ ಫಾರ್ ಇನ್ಫಾರ್ಮೇಶನ್,
2: ಅಂದ್ರೆ ಇವಾಗ ಯಾವುದೇ ಒಂದು ಪ್ರಕರಣ ಪೂರ್ತಿ ಮುಗಿಸ್ಬೇಕಂದ್ರೆ ನಾವು ಕೆಲವೊಂದು ಸಮಯ ಕಳಿಲೇಬೇಕಾಗುತ್ತೆ ಸರ್.
0: ಬೇರೆ ಆಪ್ಷನ್ ಇಲ್ಲ ಅಂದ್ರೆ
2: ಆಮೇಲೆ ಇದು ಬೇರೆ ಆಪ್ಷನ್ ಇದೆ ಸರ್, ಈ ಮೀಡಿಯೇಷನ್ ಸೆಂಟರ್ ಅಂತ ಹೇಳಿ ಓಪನ್ ಮಾಡಿ ಇದ್ರ ಮೂಲಕ ನಾವು ಪ್ರಕರಣ ಬೇಗ ಇತ್ಯರ್ಥ ಪಡಿಸಬಹುದು. ಮತ್ತೆ ಈ ಲೋಕ ಅದಾಲತ್ತೆಲ್ಲ ಆರಂಭ ಆಗುತ್ತೆ ಸರ್ ಈ ವರ್ಷದಲ್ಲಿ ಎರಡ್ ಟೈಮ್, ಅವಾಗ ಸಹಿತ ಪ್ರಕರಣಗಳನ್ನ ನಾವು ಆಗೋದ್ರ ಮೂಲಕ ಕೊನೆಗೊಳಿಸಬಹುದು ಸರ್.
0: ಅಂದ್ರೆ ಕೆಲವೊಮ್ಮೆ ಇದ್ ಯಾರು ಇಷ್ಟೊಂದು ಎಳಿತಾ ಹೋಗ್ತಾರೆ ಆತರ ಫ್ರಸ್ಟ್ರೇಷನ್ ಒಳಗಾಗಿ ಹೇಗೋ ಪರವಾಗಿಲ್ಲ ಏನೋ ಒಂದ್ ಆದ್ರೆ ಆಯ್ತು ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದವರಿಗೆ ಆತರ ಸಿಚುವೇಶನ್ಸ್ ಬಂದಾಗ ಅದನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಪ್ರಯೋಜನಕ್ಕೆ ಬರತ್ತಾ ಅಥವಾ ಇನ್ನೇನ್ ಮಾಡಕ್ಕಾಗತ್ತೆ? ಇದಾರು ಇಷ್ಟಾರು ಸಮಥಿಂಗ್ ಇಸ್ ಬೆಟರ್ ದಾನ್ ನಥಿಂಗ್ ಅನ್ನೋ ತರ ಆಗೋಗುತ್ತೆ ಅದು.
2: ಖಂಡಿತ ಸರ್, ಖಂಡಿತ. ಈ ಆತರ ಸಿಚುವೇಶನ್ ಇದ್ದಾಗ ಲೋಕ ಅದಾಲತ್ತಲ್ಲಿ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಅವರು ಬೇಗ ಪರಿಹಾರವನ್ನ ಪಡ್ಕೊಂಡ್ಬೋದು ಸರ್.
0: ಅಲ್ಲೂ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ?
2: ಹೌದ್ ಸರ್, ಇಬ್ರು ಪಾರ್ಟಿ ಸಮ್ಮತಿ ಮೇರೆಗೆನೆ ಅಲ್ಲಿ ಡಿಸಿಷನ್ ಅನ್ನ ತಗೊಳ್ಳುತ್ತೆ.
0: ಸೊ ಅವ್ರ ಒಟ್ಟಿನಲ್ಲಿ ಇಬ್ರು ಕನ್ಕ್ಲೂಷನ್ ಬರಬೇಕು ಯಾವುದೋ ಒಂದಕ್ಕೆ.
2: ಹೌದ್ ಸರ್, ಹೌದು.
0: ಓಕೆ ಓಕೆ, ಡನ್. ಧನುಷ್, ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ?
2: ಸರ್, ನಾನು ಎಚ್ ಎಲ್ ದತ್ತು ಅವ್ರನ್ನ ಪರಿಚಯ ಮಾಡ್ಕೊಡ್ತೇನೆ.
0: ಪ್ಲೀಸ್ ಹೇಳಿ.
2: ನಮಸ್ಕಾರ ಎಲ್ರಿಗೂ. ಇಂದಿನ ಕಾರ್ಯಕ್ರಮದಲ್ಲಿ ಭಾರತದ ನ್ಯಾಯಾಂಗ ಕ್ಷೇತ್ರದಲ್ಲಿ ಅಪಾರ ಗೌರವ ಪಡೆದ ಕನ್ನಡಿಗರಾದ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಎಚ್ ಎಲ್ ದತ್ತು ಅವರ ಜೀವನ ಮತ್ತು ಸಾಧನೆಗಳ ಕುರಿತು ತಿಳಿದುಕೊಳ್ಳೋಣ. ಇವರ ಪೂರ್ಣ ಹೆಸರು ಹಂದ್ಯಾಳ ಲಕ್ಷ್ಮೀನಾರಾಯಣ ಸ್ವಾಮಿ ದತ್ತು ಅಂತೇಳಿ. ಇವರು December 3, 1950 ಜನಿಸ್ತಾರೆ. ಭಾರತದ 42ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಕರ್ನಾಟಕದಲ್ಲಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ. ಆದ್ರೆ ಇವರು ನಮ್ಮ ಕಾಲೇಜಿನಲ್ಲೇ ವಿದ್ಯಾಭ್ಯಾಸ ಮಾಡುತ್ತಿರುವುದು ನನಗೆ ತುಂಬಾ ಖುಷಿಯನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನ ವಕೀಲರಾಗಿ ವೃತ್ತಿಯನ್ನ ಆರಂಭಿಸಿ ನ್ಯಾಯಾಂಗ ಸೇವೆಗೆ ಪ್ರವೇಶವನ್ನ ಪಡೀತಾರೆ. ತದನಂತರದಲ್ಲಿ ಕರ್ನಾಟಕದ ಹೈಕೋರ್ಟಿನಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆಯನ್ನು ಸಲ್ಲಿಸಿ ಛತ್ತೀಸ್ಗಢ ಹೈಕೋರ್ಟಿನಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಹೊಂದುತ್ತಾರೆ. ನಂತರ ಕೇರಳ ಹೈಕೋರ್ಟ್ನಲ್ಲಿ ಸಹಿತ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿದ್ದಾರೆ. ಇನ್ನು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ಪ್ರಮುಖ ಕೊಡುಗೆಗಳೆಂದರೆ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವ ತೀರ್ಪುಗಳು, ಮಾನವ ಹಕ್ಕುಗಳು ಮತ್ತು ನ್ಯಾಯ ಸಮಾನತೆಯ ಪರ ನಿಲುವು, ನ್ಯಾಯಾಂಗದ ಪಾರದರ್ಶಕತೆ ಮತ್ತು ಶಿಸ್ತು ಕಾಪಾಡುವ ಕಾರ್ಯ, ಸಾಮಾನ್ಯ ಜನರಿಗೆ ನ್ಯಾಯ ಸುಲಭವಾಗಿ ದೊರಕಬೇಕು ಎಂಬ ಅಭಿಪ್ರಾಯ ಇವರದ್ದಾಗಿರುತ್ತದೆ. ಇವರು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ದೇಶ ಸೇವೆಯನ್ನು ಮಾಡಿದ್ದಾರೆ. ನ್ಯಾಯಾಂಗ ಕ್ಷೇತ್ರದಲ್ಲಿ ವಿಶಿಷ್ಟವಾದಂತಹ ಕೊಡುಗೆಯನ್ನ ರಾಷ್ಟ್ರ ಮಟ್ಟದಲ್ಲಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇವರಿಗೆ ರಾಷ್ಟ್ರಾದ್ಯಂತ ಗೌರವ ಸಹಿತ ಹಲವಾರು

0: ಯೂನಿವರ್ಸಿಟಿಗಳು ಸಹಿತ ನೀಡಿರುವುದು ಖುಷಿಯನ್ನು ಕೊಟ್ಟಿದೆ. ಇನ್ನು ಕಾನೂನು ವಿದ್ಯಾರ್ಥಿಗಳು ಮತ್ತು ಯುವ ನ್ಯಾಯವಾದಿಗಳಿಗೆ ಪ್ರೇರಣಾದಾಯಕವಾದಂತಹ ವ್ಯಕ್ತಿತ್ವ ಇವರದ್ದಾಗಿರುತ್ತದೆ. ಇನ್ನು ಸಮಾಜಕ್ಕೆ ಸಂದೇಶ ಹೇಳೋದಕ್ಕೆ ಇವರು ಇಷ್ಟಪಡ್ತಾರಂದ್ರೆ, ಸಂವಿಧಾನ ಮತ್ತು ಕಾನೂನು ದೇಶದ ಬಲವಾದ ಆಸ್ತಿವಾರ, ಪ್ರತಿಯೊಬ್ಬ ನಾಗರಿಕನು ನ್ಯಾಯ ಮತ್ತು ಸಮಾನತೆಯನ್ನು ಗೌರವಿಸಬೇಕು ಎಂಬುದು ಇವರ ನಿಲುವಾಗಿರುತ್ತದೆ. ಇವರು ಅಪಾರವಾದಂತಹ ದೇಶ ಸೇವೆಯನ್ನ ಸಲ್ಲಿಸಿದ್ದಾರೆ ಎಂದು ಹೇಳಿ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿ ಭದ್ರಾವತಿ ಮತ್ತು ಸಿಬಿಆರ್ ಕಾನೂನು ಕಾಲೇಜಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ.
1: ಧನ್ಯವಾದಗಳು.
2: ದತ್ತು ಅವರು ಮಾನ್ಯ ನಿವೃತ್ತ ನ್ಯಾಯಾಧೀಶರಾದಂತ ದತ್ತು ಅವರು ಇದೇ ಕಾಲೇಜಿನ ವಿದ್ಯಾರ್ಥಿ, ಅದು ಹೆಮ್ಮೆ.
1: ಹೌದೌದು, ಬಹಳ ಹೆಮ್ಮೆಯ ವಿಷಯ. ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದು ಬಹಳ ಮತ್ತೊಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳಬಹುದು ಬಸವರಾಜ್.
2: ಖಂಡಿತ. ಈಗ ಒಂದು ಸಣ್ಣ ಬದಲಾವಣೆ, ಈ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಅನಲ ಅವರು ಇದಾರೆ, ಅವರು ಮಾತಾಡ್ತಾ ಇದಾರೆ. ಅವರ ಕಾರ್ಯ ನಿಮಿತ್ತವಾಗಿ ಇವತ್ತು ಕಾಲೇಜಿನಲ್ಲಿ ಒಂದು ಮೂಟ್ ಕೋರ್ಟ್ ಕಾಂಪಿಟೇಷನ್ ಇರೋದ್ರಿಂದ ಅವರು ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಮಧ್ಯದಲ್ಲಿ ತಮ್ಮ ಒಂದು ಪ್ರಾಂಶುಪಾಲರ ನುಡಿಯನ್ನು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಮೈಕ್ ಅನ್ನು ಕೊಡ್ತಿದ್ದೆ.
1: ನಮಸ್ತೆ.
3: ನಮಸ್ತೆ. ಇವತ್ತು ನಮ್ಮ ಹುಡುಗರಿಗೆ ಒಳ್ಳೆ ಅಪರ್ಚುನಿಟಿ ವೇದಿಕೆಯನ್ನ ಕಲ್ಪಿಸಿ ಕೊಟ್ಟಿದ್ದೀರಿ ಆಕಾಶವಾಣಿ.
1: ನಾವು ಈ ವಿಷಯದಲ್ಲಿ ನಾವು ನಿಮಗೆ ತುಂಬಾನೇ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಬಹಳ ಉತ್ತಮವಾದಂತಹ ವಿಷಯ, ಭಾರತದ ಪ್ರತಿಯೊಬ್ಬ ನಾಗರಿಕನು ತಿಳ್ಕೊಳ್ಬೇಕಾದಂತಹ ವಿಷಯ. ಕೆಲವೊಮ್ಮೆ ನಮಗೆ ಇದ್ರ ಬಗ್ಗೆ ಏನೂ ಅರಿವಿರೋದಿಲ್ಲ ಅಂದ್ರೆ ಏನೂ ಅರಿವಿರೋದಿಲ್ಲ. ಕೆಲವೊಮ್ಮೆ ಲಾಯರ್, ಪೊಲೀಸ್, ಕಾನೂನು ಅಂದ ಕೂಡಲೇ ನಮ್ ಜನ ಭಯ ಪಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಅದು ನಮಗೆ ರಕ್ಷಣೆಯನ್ನ ಕೊಡೋದಕ್ಕೆ ಇರೋದು ಅಂತ ನಮ್ಮ ಜನಗಳಿಗೆ ಅರಿವನ್ನ ಮೂಡಿಸುವಂತಹ ಕೆಲಸ ಆಗ್ಬೇಕು. ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ವಿಶೇಷ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಾವು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇರೋದು
3: ಅದು ನಮ್ಮ ಹೆಮ್ಮೆ. ನಮ್ಮ ಸ್ಟೂಡೆಂಟ್ಸ್ ಈಗ ಎಲ್ಲಾ ರೀತಿಯ ಕಾರ್ಯಕ್ರಮಗಳಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿನೆ ಅವರು ಭಾಗವಹಿಸ್ತಾ ಇದ್ದಾರೆ. ಅಂಡ್ ಇದ್ರಲ್ಲಿ ಈ ತರದ ಒಂದು ಅಸೈನ್ಮೆಂಟ್ ರೀತಿಯಲ್ಲಿ ನೀವು ಅವರಿಗೆ ಒಂದು ಅವಕಾಶ ಕೊಟ್ಟಾಗ ಹೆಚ್ಚಿನ ಜನರು ನಮ್ಮ ಕರ್ನಾಟಕದಿಂದ ನ್ಯಾಯಾಂಗಕ್ಕೆ ಏನು ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ಇವರ ಬಗ್ಗೆನೂ ತಿಳ್ಕೊಳ್ಳಿಕ್ಕೆ ಅವ್ರಿಗೊಂದು ಅವಕಾಶ ಆಯ್ತು. ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಗೆ ಧನ್ಯವಾದವನ್ನ ಹೇಳ್ತೀವಿ.
1: ಧನ್ಯವಾದಗಳು. ಬಹಳ ಖುಷಿ ಆಯ್ತು. ನಿಮ್ಮ ಕಾಲೇಜಿನ ಬಗ್ಗೆ ಹೇಳೋದಾದ್ರೆ.
3: ಕಾಲೇಜಿನ ಬಗ್ಗೆ ಅಂತಂದ್ರೆ ನಮ್ಮ ಕಾಲೇಜು ಸಿಬಿಆರ್ ಮುಂಚೆ ನ್ಯಾಷನಲ್ ಕಾಲೇಜ್ ಅಂತಾನೆ ಇದು ಪ್ರಚಲಿತವಾಗಿತ್ತು. ಇವಾಗ ನಾವು ಅದರ ಹೆಸರನ್ನ ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಒಂದು ಡೈರೆಕ್ಷನ್ ಮೇಲೆಗೆ ಚೇಂಜ್ ಮಾಡಿದೀವಿ, ಈಗ ಬದಲಾಯಿಸಿದೀವಿ. ಈಗ ಭೀಮಸೇನ ರಾವ್ ಕಾಲೇಜ್ ಆಫ್ ಲಾ ಅಂತ ಸೊ ನಾವು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂತ ಕಾಲೇಜು 1966 ನಾವು ಎಸ್ಟಾಬ್ಲಿಷ್ ಆಗಿದ್ದು. ಸೊ ವಿ ಹ್ಯಾವ್ ಎ ಲೆಗಸಿ ಆಫ್ ಮೋರ್ ದನ್ 60 ಇಯರ್ಸ್.
1: ವೆರಿ ಗುಡ್.
3: ಎಸ್, ಹಾಗಾಗಿ ನಮ್ಮಲ್ಲಿ 3 ವರ್ಷದ ಪದವಿ ಮತ್ತು 5 ವರ್ಷದ ಕಾನೂನು ಪದವಿ ಎರಡೂ ಇದೆ. 3 ವರ್ಷದಲ್ಲಿ ಸ್ಟ್ರೆಂತ್ ನಮ್ದು 120 ಅಂದ್ರೆ 2 ಸೆಕ್ಷನ್ ಅನ್ನ ನಡೆಸ್ತೀವಿ. 5 ವರ್ಷ BA LLB ಇದೆ. ಸೊ ಈ 5 ವರ್ಷದ ಪದವಿ ಅಂತ ಬಂದಾಗ BA LLB ಇದೆ, BBA LLB ಇದೆ, BCOM LLB ಇದೆ. ನಮ್ಮಲ್ಲಿ ಇರೋದು BA LLB. ಸೊ ಇದು 5 ವರ್ಷದ ಪದವಿ. PUC ನಂತರದಲ್ಲಿ ಮಕ್ಕಳು ಇದಕ್ಕೆ ಜಾಯ್ನ್ ಆಗ್ತಾರೆ. ಸೊ ಇತ್ತೀಚಿನ ದಿನದಲ್ಲಿ ಕಾನೂನಿನ ಶಿಕ್ಷಣದ ಬಗ್ಗೆ ಬಹಳಷ್ಟು ಇನ್ನೂ ಹೆಚ್ಚಿಗೆ ಒಂದು ಆಸಕ್ತಿ ಬರ್ತಾ ಇದೆ ಮಕ್ಕಳಿಗೆ. ಅಂಡ್ ನೀವ್ ಹೇಳ್ದ ಹಾಗೆ ಈಗ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯ, ಈ ಲಾ ಅಂಡ್ ಆರ್ಡರ್, ಸೊ ಇದ್ರ ಮೇಲೆಲ್ಲಾನು ಕೂಡ ಜನರಿಗೆ ಅರಿವು ಬೇಕು ಅನ್ನೋದು ಈವಾಗ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಸಮಾಜದಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಆಸಕ್ತಿಯನ್ನ ಇಟ್ಕೊಂಡು ಈಗ ಶಿಕ್ಷಣ ಫಾರ್ಮಲ್ ಔಪಚಾರಿಕವಾಗಿ ಒಂದು ಶಿಕ್ಷಣ ತಗೋಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ಕೋರ್ಸಸ್ ಗೆ ಜಾಯಿನ್ ಆಗ್ತಿದ್ದಾರೆ. ಅದು ನಾವೆಲ್ಲರೂ ಕೂಡ ತುಂಬಾ ಮೆಚ್ಚಬೇಕಾದ ವಿಷಯ.
1: ಹೌದು.
3: ಮುಂದೆ ಹೇಳೋದಾದ್ರೆ ಈಗ ನಮ್ಮ ಕಾಲೇಜಿನಲ್ಲಿ ಶೈಕ್ಷಣಿಕಕ್ಕೆ ಮಾತ್ರ ನಾವು ಪ್ರೋತ್ಸಾಹ ಕೊಡೋದಿಲ್ಲ. ಪಠ್ಯೇತರ ಚಟುವಟಿಕೆಗಳು, ಸೊ ಈಗ ಬಸವರಾಜ್ ಅವ್ರು ಹೇಳ್ತಾ ಇದ್ರು ಇವತ್ತು ಮತ್ತೆ ನಾಳೆ ನಾವು ಒಂದು ಇಂಟರ್ ಕ್ಲಾಸ್ ಮೂಟ್ ಕೋರ್ಟ್ ಕಾಂಪಿಟೇಷನ್ ಅಂತ ಮಾಡ್ತಾ ಇದೀವಿ. ಸೊ ಈ ಮೂಟ್ ಕೋರ್ಟ್ ಅಂತಂದ್ರೆ ವಾದಗಳನ್ನ ಹೇಗೆ ನಾವು ಕೋರ್ಟ್ ಹಾಲ್ ಅಲ್ಲಿ ನ್ಯಾಯಾಲಯದಲ್ಲಿ ವಕೀಲರು ಹೇಗೆ ವಾದವನ್ನ ಮಂಡಿಸಿ ಜಡ್ಜ್ ಮುಂದೆ ಏನು ನಡೆಸ್ತಾರೆ, ಅದೇ ಒಂದು ಪ್ರಕ್ರಿಯೆಯನ್ನ ನಾವು ಹುಡುಗರಿಗೂ ಕೂಡ ಇಲ್ಲಿ ಸ್ಟೂಡೆಂಟ್ಸ್ ಗೆ ಒಂದು ಎಕ್ಸರ್ಸೈಸ್ ಆಗಿ ಮಾಡಿಸ್ತಾ ಇದ್ದೇವೆ. ಅವರಿಗೊಂದು ಸ್ಕಿಲ್ಸ್ ಸ್ಕಿಲ್ಸ್ ಅದನ್ನ ಡೆವಲಪ್ ಮಾಡಬೇಕು. ಯಾಕಂದ್ರೆ ಪ್ರಾಯೋಗಿಕವಾಗಿ ಸಿಲೆಬಸ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಮಾಡೋದು ಮುಖ್ಯ ಉದ್ದೇಶ ಈಡೇರ್ಸಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅದನ್ನ ಒಂದು ಪ್ರೋತ್ಸಾಹಕ್ಕೋಸ್ಕರ ಕಾಂಪಿಟೇಷನ್ ರೀತಿಯಲ್ಲಿ ಇಂಟರ್ ಕ್ಲಾಸ್ ಅದನ್ನ ನಡೆಸಿಬಿಟ್ಟು ವಿ ಆಲ್ಸೋ ಗಿವ್ ಪ್ರೈಸಸ್ ಅವರಿಗೆ ಒಂದು ಒಂದು ಏನು ಎನ್ಕರೇಜ್ಮೆಂಟ್ ರೀತಿಯಲ್ಲಿ
1: ಪ್ರೋತ್ಸಾಹ ನೀಡೋದಕ್ಕೋಸ್ಕರ.
3: ಹೌದಾ, ಹೌದು, ಪ್ರೋತ್ಸಾಹಕ್ಕೋಸ್ಕರವಾಗಿ ಅದನ್ನು ಕೂಡ ನಡೆಸ್ತೀವಿ. ಎಲ್ಲಾ ರೀತಿಯ ಪಠ್ಯೇತರ ಪಠ್ಯ ಸ್ಪೋರ್ಟ್ಸ್ ಕಲ್ಚರಲ್ ಸೊ ಎಲ್ಲಾ ರೀತಿಯಲ್ಲಿ ಅಂದ್ರೆ ವಕೀಲ ಅಂತಂದ್ರೆ ವಿದ್ಯಾ ಅಥವಾ ಒಂದು ಪುಸ್ತಕದಲ್ಲಿ ಏನಿದೆ ಅದನ್ನ ಮಾತ್ರ ಓದ್ಕೊಂಡು ಒಂದು ವಕೀಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಏನೇನೋ ನಡೆಯುತ್ತೆ ಸೊ ಅದಷ್ಟು ಅರಿವು ಅವನಿಗಿರ್ಬೇಕು. ಸೊ ಓವರ್ಆಲ್ ಆಗಿ ಅವನ ಒಂದು ಪರ್ಸನಾಲಿಟಿ ಅಂತ ಬಂದಾಗ ಎಲ್ಲ ವಿಚಾರಗಳಲ್ಲೂ ಕೂಡ ಅವನು ಭಾಗವಹಿಸೋದು ಮುಖ್ಯ ಆಗುತ್ತೆ.
1: ಎಕ್ಸಾಕ್ಟ್ಲಿ, ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸ್ತಾ
3: ಇದ್ದಾರೆ.
1: ಧನ್ಯವಾದಗಳು ಮೇಡಮ್, ಬಹಳ ಖುಷಿಯಾಯಿತು.
3: ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹಕಾರ ನಮಗೆ ಯಾವತ್ತೂ ಕೂಡ ಇರುತ್ತೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳಿಗೆ.
1: ಖಂಡಿತ, ಧನ್ಯವಾದಗಳು ಮೇಡಮ್, ಬಹಳ ಖುಷಿಯಾಯಿತು ನಿಮ್ಮೊಟ್ಟಿಗೆ ಮಾತನಾಡಿದ್ದು.
3: ಧನ್ಯವಾದಗಳು
2: ಪ್ರೊಫೆಸರ್ ಅನಂತ ಅವರಿಗೆ, ಧನ್ಯವಾದಗಳು. ತಿಳಿಸ್ತಾ ಈಗ ನಮ್ಮ ಮುಂದಿನ ಅಭ್ಯರ್ಥಿ ಕಾಯ್ತಾ ಇದ್ದಾರೆ ಮಾತಾಡ್ಲಿಕ್ಕೆ.
1: ಕೀರ್ತಿ ಸಿದ್ಧರಿದ್ದಾರಾ?
2: ಖಂಡಿತ, ಕೀರ್ತಿ ಅವರು ಕೀರ್ತಿವಂತರನ್ನೇ ಪರಿಚಯ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಅವ್ರ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
1: ಎಸ್,
4: ನಮಸ್ತೆ ಸರ್.
1: ನಮಸ್ತೆ ಕೀರ್ತಿ ಅವರೇ.
4: ನಮಸ್ತೆ.
1: ಲಾಯರ್ ಆಗ್ಬೇಕು ಅಂತ ನಿಮ್ಮ ಸ್ವ ಇಚ್ಛೆನಾ?
4: ಸ್ವ ಇಚ್ಛೆ ಅನ್ನಕ್ಕಿಂತ ಅಪ್ಪನ ಆಸೆ ಅಂತ ಹೇಳ್ಬೋದು.
1: ಓಕೆ, ಏನು ಇನ್ಸ್ಪೈರ್ ಮಾಡ್ತು ಲಾಯರ್ ಆಗ್ಬೇಕು ಅಂತ? ನಿಮ್ಮ ತಂದೆಯವರು ಲಾಯರಾ?
4: ಅಲ್ಲ ಅಲ್ಲ, ಅವರು ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಬಟ್ ಅವರಿಗೆ ಅವ್ರ ಮಗಳು ಲಾಯರ್ ಆಗ್ಬೇಕು ನೋಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಆಸೆನ ಕಂಪ್ಲೀಟ್ ಮಾಡಕ್ಕೋಸ್ಕರ ನಾನು ಲಾ ವೃತ್ತಿಗೆ ಬಂದೆ. ಇವಾಗ ಇದು ನನ್ನ ಪ್ಯಾಶನ್ ಆಗಿದೆ.
1: ವೆರಿ ಗುಡ್. ಇನ್ನು ಎಷ್ಟು ವರ್ಷ ಇದೆ ಕೀರ್ತಿ ಅವರೇ?
4: ನಂಗೆ 2 months ಇದೆ ಈಗ. ನಾನು ಫೈನಲ್ ಇಯರ್, 3 years ಅಲ್ಲಿ ಫೈನಲ್ ಇಯರ್ ಎಕ್ಸಾಮ್ ಅಲ್ಲಿ ಓದ್ತಾ ಇದ್ದೀನಿ.
1: ಓಕೆ, ಇನ್ನೊಂದು 2 months ಆದ್ರೆ ನೀವು ಲಾಯರ್ ಆಗ್ಬಿಡ್ತೀರಾ? ಅಥವಾ ಪ್ರಾಕ್ಟೀಸ್ ಹೋಗ್ಬೇಕಾ?
4: ಸೀನಿಯರ್ ಲಾಯರ್ ಒಟ್ಟಿಗೆ ಜೂನಿಯರ್ ಆಗಿ ಪ್ರಾಕ್ಟೀಸ್ ಮಾಡಿ ನಂತರ ನಾವು ನಮ್ದು ಓನ್ ಆಗಿ ಬಿಲ್ಡ್ ಮಾಡ್ಕೊಂತ
1: ಹೋಗ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನನಗೆ ಒಂದ್ ಇನ್ಫಾರ್ಮೇಶನ್ ಹೇಳಿ. ಯೂಶ್ವಲಿ ಈಗ ದಾರಿಯಲ್ಲಿ ಹೋಗ್ತಾ ನಮ್ಮ ಪೊಲೀಸರು ಏನ್ ಮಾಡ್ತಾರೆ, ವೆಹಿಕಲ್ ಗಳನ್ನ ಹಿಡಿತಿರ್ತಾರಲ್ವಾ? ನನ್ನ ಓನ್ ವೆಹಿಕಲ್ ಅದು, ಡಾಕ್ಯುಮೆಂಟ್ ಎಲ್ಲಾನು ಕರೆಕ್ಟ್ ಆಗಿರುತ್ತೆ, ಇದ್ರೆ ಕೆಲಸದಲ್ಲಿ ಬಿಡ್ತಾರೆ. ಇಂತಹ ಸಮಯದಲ್ಲಿ ಅಕಸ್ಮಾತ್ ಯಾವ್ದೋ ಒಂದು ಡಾಕ್ಯುಮೆಂಟ್ ಮಿಸ್ ಆಯ್ತು ಅಂತ ಇಟ್ಕೊಳ್ಳೋಣ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ಗೆ, ಮಿಸ್ ಆಯ್ತು ಅಂತ ಅವರು ಗಾಡಿನ ಸೀಸ್ ಮಾಡ್ತಾರೆ. ಈಗ ಗಾಡಿ ಓನರ್ ಏನ್ ಮಾಡ್ಬೇಕು? ಸೀಸ್ ಮಾಡೋರು ತಗೊಂಡೋಗಿ ಮನೆಗೆ ಬಂದು ಡಾಕ್ಯುಮೆಂಟ್ ಮನೆ ಹತ್ತಿರದಲ್ಲಿ ಇದ್ರೆ ಪರವಾಗಿಲ್ಲ, ಯಾವ್ದೋ ದೂರದಲ್ಲಿ ಊರಲ್ಲಿ ಇದ್ರಪ್ಪ. ಆಗ ಈ ಸರ ಸಿಚುವೇಶನ್ ಅಲ್ಲಿ ಮೊಬೈಲ್ ಅಲ್ಲೆಲ್ಲ ಡಾಕ್ಯುಮೆಂಟ್ ಈಗೆಲ್ಲ ಇಟ್ಕೊಂಡಿರ್ತಾರೆ, ಅಕಸ್ಮಾತ್ ಯಾವ್ದೋ ಒಂದು ಎಕ್ಸ್ಪೈರಿ ಆಗಿತ್ತು ಈ ಡಾಕ್ಯುಮೆಂಟ್ ನಿಮ್ಮ ಹತ್ರ ಸರಿ ಇಲ್ಲ, ಅಥವಾ ಇಮ್ಮಿಡಿಯೇಟ್ ಆಗಿ ಗೊತ್ತಾಗಿರ್ಲಿಲ್ಲ ಅವರಿಗೆ, ಅಥವಾ ಎಕ್ಸ್ಪೈರಿ ಆಗಿರೋದು ಅಥವಾ ವ್ಯಾಲಿಡೇಷನ್ ಮುಗಿದಿರೋದು ಅವ್ರ ಗಮನಕ್ಕೆ ಬಂದಿರೋದಿಲ್ಲ, ಈ ತರದ ಏನೋ ಒಂದು ಸಟ್ಟ ಪುಟ್ಟ ಆಗಿರುತ್ತೆ. ಆದಾಗ ಕೆಲವೊಮ್ಮೆ ಬಿಡುತ್ತಾರೆ ನೋಡಿ, ಕೆಲವೊಮ್ಮೆ ಈ ತರ ಏನ್ ಮಾಡಬಹುದು ಆಸ್ ಎ ಕಾಮನ್ ಮ್ಯಾನ್ ಆಗಿ ಏನು ತಿಳ್ಕೊಂಡಿದ್ರು, ಯಾವ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡಿದ್ರೆ ಕಾನೂನಿನಿಂದ ಅವನಿಗೆ ಉಪಯೋಗ ಆಗುತ್ತೆ ಅಥವಾ ಸಹಾಯ ಆಗುತ್ತೆ. ಕಾನೂನಿನ ಯಾವ ಅಂಶ ಚೆನ್ನಾಗಿ ಗೊತ್ತಿರಬೇಕು ವೆಹಿಕಲ್ ಅನ್ನ ಓಡಿಸುವವರಿಗೆ?
4: ಫಸ್ಟ್ ಆಫ್ ಆಲ್ ಅವ್ರು ಡೈರೆಕ್ಟ್ ಆಗಿ ಸೀಸ್ ಮಾಡ್ಲಿಕ್ಕೆ ಬರಲ್ಲ.
1: ಓಕೆ,
4: ನಂತರ ಅವರು ಫೈನ್ ಅನ್ನ ಕಟ್ಟಬೇಕಾಗುತ್ತೆ.
1: ಎಸ್,
4: ಡೈರೆಕ್ಟ್ ಕೋರ್ಟ್ ಗೆ ಹೋಗಿ ಫೈನ್ ಅನ್ನ ಕಟ್ಟಬೇಕಾಗುತ್ತೆ.
1: ಓಕೆ, ಸೋ ಗಾಡಿ ಅಂತೂ ಸೀಸ್ ಮಾಡಲ್ಲ, ಗಾಡಿಯನ್ನು ಬಿಟ್ಟು ಕಳಿಸ್ತಾರೆ, ಫೈನ್ ಹಾಕ್ತಾರೆ. ಕೆಲವೊಮ್ಮೆ ಆನ್ ಸ್ಪಾಟ್ ಅಲ್ಲೇ ಫೈನ್ ಕಟ್ತೀವಿ, ಇಲ್ಲ ಅಂದ್ರೆ ಕೋರ್ಟಿಗೆ ಹೋಗಿ ಫೈನ್ ಅನ್ನ ಕಟ್ಟಿ
4: ಬಿಡಿಸ್ಕೊಳ್ಳಿ.
1: ಇದೆರಡೇ ಆಪ್ಷನ್ ಇರೋದಲ್ವಾ? ಗಾಡಿನೇ ಅವ್ರು ತಗೊಂಡು ಹೋಗೋದಿಲ್ಲ, ಎಲ್ಲಾ ಡಾಕ್ಯುಮೆಂಟ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಅಂತೀರಿ. ಡನ್ ಕೀರ್ತಿ ಅವರೇ, ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ?
4: ನಾನು ಎ ಎಸ್

0: ಸಾಧನೆಗಳು ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿನ ಅಮೂಲ್ಯ ಕೊಡುಗೆಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇವರ ಆರಂಭಿಕ ಜೀವನ, ಇವರ ಪೂರ್ಣ ಹೆಸರು ಅಜ್ಜಿ ಕುಟೀರ ಸೋಮಯ್ಯ ಬೋಪಣ್ಣ. ಇವರ ಜನನ 20 ಮೇ 1959. ಎಸ್ ಬೋಪಣ್ಣ ಅವರು ಕರ್ನಾಟಕದ ಹೆಮ್ಮೆಯ ನ್ಯಾಯಮೂರ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಬಾಲ್ಯದಿಂದಲೇ ಶಿಸ್ತು, ಸತ್ಯನಿಷ್ಠೆ ಮತ್ತು ಪರಿಶ್ರಮವನ್ನು ತಮ್ಮ ಜೀವನದ ಮೌಲ್ಯಗಳಾಗಿ ಅಳವಡಿಸಿಕೊಂಡ ಅವರು ಕಾನೂನು ಶಿಕ್ಷಣವನ್ನು ಪೂರ್ಣಗೊಳಿಸಿ ವಕೀಲ ವೃತ್ತಿಯನ್ನು ಆರಂಭಿಸಿದರು. ತಮ್ಮ ಆಳವಾದ ಕಾನೂನು ಜ್ಞಾನ, ಸ್ಪಷ್ಟವಾದ ವಿಚಾರ ಶಕ್ತಿ ಮತ್ತು ಸಮರ್ಪಣಾ ಭಾವದಿಂದ ಅವರು ಕಾನೂನು ಕ್ಷೇತ್ರದಲ್ಲಿ ವಿಶಿಷ್ಟ ಗೌರವ ಮತ್ತು ಮಾನ್ಯತೆಯನ್ನು ಗಳಿಸಿದರು. ಇವರ ನ್ಯಾಯಾಂಗ ಸೇವೆ ನೋಡುವುದಾದರೆ, ಅವರು ಹಲವಾರು ವರ್ಷಗಳ ಕಾಲ ಯಶಸ್ವಿ ವಕೀಲರಾಗಿ ಸೇವೆ ಸಲ್ಲಿಸಿದ ನಂತರ ನ್ಯಾಯಾಂಗ ಸೇವೆಗೆ ಪ್ರವೇಶಿಸಿದರು. ನ್ಯಾಯವನ್ನು ನಿಷ್ಪಕ್ಷಪಾತವಾಗಿ ಜನರಿಗೆ ತಲುಪಿಸುವುದು ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವುದು ಅವರ ಪ್ರಮುಖ ಧ್ಯೇಯವಾಗಿತ್ತು. ಅವರು ಕರ್ನಾಟಕದ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಗೌಹಾಟಿ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದರು. ಬಳಿಕ ಭಾರತದ ಅತ್ಯುನ್ನತ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡು ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಅಮೂಲ್ಯ ಸೇವೆ ಸಲ್ಲಿಸಿದರು. ಇವರ ಪ್ರಮುಖ ಸಾಧನೆಗಳು: ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಗೌಹಾಟಿ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ. ಭಾರತದ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿದ್ದಾರೆ. ಅನೇಕ ಮಹತ್ವದ ಮತ್ತು ಸೂಕ್ಷ್ಮ ಪ್ರಕರಣಗಳಲ್ಲಿ ಸಮತೋಲನಯುತ ತೀರ್ಪುಗಳನ್ನು ನೀಡಿದ್ದಾರೆ. ಮೂಲಭೂತ ಹಕ್ಕುಗಳು ಮತ್ತು ಸಂವಿಧಾನದ ಮೌಲ್ಯಗಳ ರಕ್ಷಣೆಗೆ ಮಹತ್ವ ಕೊಡುಗೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ, ನೈತಿಕತೆ ಮತ್ತು ಕರ್ತವ್ಯ ಪರತೆಯ ಪ್ರತೀಕವಾಗಿದ್ದಾರೆ. ಅಲ್ಲದೆ ಯುವ ಕಾನೂನು ವಿದ್ಯಾರ್ಥಿಗಳು ಹಾಗೂ ವಕೀಲರಿಗೆ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಇವರದ್ದಾಗಿದೆ. ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಗೌರವ ಮತ್ತು ವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸಿದ್ದಾರೆ. ಇವರ ಪ್ರೇರಣಾದಾಯಕ ಮಾತುಗಳೆಂದರೆ, ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಮೌಲ್ಯಗಳನ್ನು ನೀಡುವುದು ದೊಡ್ಡ ಸಂಪತ್ತು. ಸತ್ಯ, ಪ್ರಾಮಾಣಿಕತೆ ಮತ್ತು ಶಿಕ್ಷಣವೇ ಮಕ್ಕಳ ಭವಿಷ್ಯವನ್ನು ಕಟ್ಟುವ ನಿಜವಾದ ಆಸ್ತಿ. ಇವರ ವ್ಯಕ್ತಿತ್ವ ಮತ್ತು ಪ್ರೇರಣೆಯನ್ನು ನೋಡುವುದಾದರೆ, ಎಎಸ್ ಬೋಪಣ್ಣ ಅವರು ತಮ್ಮ ಸರಳತೆ, ವಿನಯಶೀಲತೆ ಮತ್ತು ಕರ್ತವ್ಯ ನಿಷ್ಠೆಯಿಂದ ನ್ಯಾಯಾಂಗ ಕ್ಷೇತ್ರದಲ್ಲಿ ಅಪಾರ ಗೌರವವನ್ನು ಗಳಿಸಿದ್ದಾರೆ. ಅವರ ಜೀವನವು ಪ್ರತಿಯೊಬ್ಬ ಯುವಕರಿಗೂ ಸ್ಫೂರ್ತಿ ದೀಪವಾಗಿದೆ. ಅಲ್ಲದೆ ಅವರ ಜೀವನದಿಂದ ನಾವು ಪರಿಶ್ರಮ, ನಿಷ್ಠೆ, ಆತ್ಮವಿಶ್ವಾಸ ಮತ್ತು ಮಾನವೀಯ ಮೌಲ್ಯಗಳ ಮಹತ್ವವನ್ನು ಅರಿತುಕೊಳ್ಳಬಹುದು. ಯಶಸ್ಸು ಸಾಧಿಸಲು ದೃಢ ಸಂಕಲ್ಪ ಮತ್ತು ಸಮರ್ಪಣೆ ಅಗತ್ಯ ಎಂಬ ಸಂದೇಶವನ್ನು ಅವರ ಜೀವನ ನಮಗೆ ನೀಡುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಇಂತಹ ಒಂದು ಮಹಾನ್ ವ್ಯಕ್ತಿಯನ್ನ ಪರಿಚಯಿಸುವುದು ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸಮಾಜಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸುವ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮೆಲ್ಲರಿಗೂ ಪ್ರೇರಣೆ ಆಗಿದೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮುಂದೆ ಭೇಟಿಯಾಗೋಣ. ಈ ಅವಕಾಶವನ್ನು ನೀಡಿದ ಸಿಬಿಆರ್ ಕಾನೂನು ಮಹಾವಿಶ್ವವಿದ್ಯಾಲಯ ಹಾಗೂ ಆಕಾಶವಾಣಿ ಭದ್ರಾವತಿ ಮತ್ತು ಕಾರ್ಯಕ್ರಮವನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.
1: ಧನ್ಯವಾದಗಳು.
2: ತುಂಬಾ ಒಳ್ಳೆಯ ವ್ಯಕ್ತಿಯನ್ನೇ ಪರಿಚಯ ಮಾಡಿಕೊಟ್ಟರು ಕೀರ್ತಿಯವರು. ಬಹಳ ಸರಳವಾಗಿ ಸರಳಜೀವಿಗಳು ನಮ್ಮೊಡನೆ ಇರ್ತಾರೆ ಅನ್ನೋದು ನಾವಿಲ್ಲಿ ಭಾಸವಾಗ್ತದೆ.
1: ಹೌದು. ಈಗ ಪ್ರಶ್ನೆಯನ್ನ ಕೇಳುವಂತಹ ಸಮಯ ಬಸವರಾಜ್. ಪ್ರಶ್ನೆಯನ್ನ ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.
2: ಖಂಡಿತ. ಈಗ ಓಟು ಸ್ಟುಡಿಯೋ
1: ಎಸ್. ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಪ್ರಶ್ನೆ ಏನಪ್ಪ ಅಂದ್ರೆ, ಸ್ನೇಹಿತರೆ, ಎಎಸ್ ಬೋಪಣ್ಣ ಅವರು ಕರ್ನಾಟಕದ ಯಾವ ಜಿಲ್ಲೆಯವರು? ನ್ಯಾಯಮೂರ್ತಿಗಳಾದ ಎಎಸ್ ಬೋಪಣ್ಣ ಅವರು ಕರ್ನಾಟಕದ ಯಾವ ಜಿಲ್ಲೆಯವರು? ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್. ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600.

ಸಮಯ 10:46 ಆಗ್ತಾ ಇದೆ. ಪ್ರಶ್ನೆಯನ್ನು ಕೇಳಿದ್ದೆ, ಎ ಎಸ್ ಬೋಪಣ್ಣ ಅವರು ಕರ್ನಾಟಕದ ಯಾವ ಜಿಲ್ಲೆಯವರು? ನ್ಯಾಯಮೂರ್ತಿಗಳಾದಂತಹ ಎ ಎಸ್ ಬೋಪಣ್ಣ ಅವರು ಕರ್ನಾಟಕದ ಯಾವ ಜಿಲ್ಲೆಯವರು? ಉತ್ತರ ಗೊತ್ತಾದ್ರೆ ಅಗೈನ್ ಸಿಂಪಲ್, ಮೊದಲೇ ನಿಮ್ಮ ಹೆಸರು, ಅದಾದಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ನೀವು ನಿಧಾನಕ್ಕೆ ಉತ್ತರವನ್ನು ಕಳಿಸ್ತಾ ಇರಿ, ಜೊತೆಗೆ ಕಾಲೇಜಿಗೆ ಹೋಗೋಣ, ಬನ್ನಿ.

0: ಸ್ವಾಗತ ಸ್ನೇಹಿತರೆ. ನಿಮ್ಗೆ ಹೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನ ನಾವಿವತ್ತು ನಮ್ಮ ಶಿವಮೊಗ್ಗದ ಹೆಮ್ಮೆಯ ಹಿಂಸೇಂದ್ರ ರಾವ್ ಕಾನೂನು ಮಹಾವಿದ್ಯಾಲಯದಲ್ಲಿ ಇದ್ದೀವಿ. ಈಗ ಮೂರನೇ ಭಾಗದ ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ ಮಾತನಾಡಲಿಕ್ಕೆ.
1: ಯಶಸ್ವಿನಿ ಸಿದ್ಧರಿದ್ದಾರಾ?
0: ಖಂಡಿತ ಯಶಸ್ವಿನಿ ಅವರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
2: ನಮಸ್ತೆ ಸರ್.
1: ನಮಸ್ತೆ ಯಶಸ್ವಿನಿ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್, ನೀವು?
1: ನಾನು ಚೆನ್ನಾಗಿದ್ದೀನಿ. ಕಾನೂನು ವಿದ್ಯಾರ್ಥಿನಿ ಆಗಿ ಹೇಗ್ ಅನ್ಸ್ತಾ ಇದೆ? ಹೆಮ್ಮೆ ಅನ್ಸ್ತಿದ್ಯಾ?
2: ತುಂಬಾ ಹೆಮ್ಮೆ ಇದೆ ಸರ್.
1: ನನ್ನನ್ನಂತೂ ಯಾರು ಮುಟ್ಟಕ್ಕಾಗಲ್ಲ ಈ ಇಂಡಿಯಾದಲ್ಲಿ ಅಂತ ಅನ್ಸ್ತಿದ್ಯಾ? ಎಲ್ಲಾ ಲಾ ಪಾಯಿಂಟ್ ಹಾಕಿ ಮಾತಾಡ್ತೀನಿ ಅಂತ ಅನ್ಸ್ತಿದ್ಯಾ?
2: ಹೌದು ಸರ್.
1: ನಿಮಗೆ ಲಾ ಪಾಯಿಂಟ್ ಮಾತ್ರ ಗೊತ್ತಿದ್ರೆ ಸಾಕಾ, ಅಥವಾ ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಇದ್ದು ಲಾ ಪಾಯಿಂಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ?
2: ಎಲ್ಲದ್ದು ಇದ್ದು ಚೆನ್ನಾಗಿರುತ್ತೆ ಸರ್.
1: ಡಾಕ್ಯುಮೆಂಟ್ಸ್ ಎಲ್ಲಾ ಇದ್ದು ಲಾ ಪಾಯಿಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಾ? ಓಕೆ, ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಯಶಸ್ವಿನಿ?
2: ಏನ್ ಸಂತೋಷ್ ಹೆಗಡೆ ಅನ್ನೋರು ಸರ್.
1: ಓ ಪ್ಲೀಸ್ ಹೇಳಿ.
2: ಇಂದು ಎನ್ ಸಂತೋಷ್ ಹೆಗಡೆ ಇವರು ಭಾರತದ ನ್ಯಾಯಾಂಗ ಕ್ಷೇತ್ರದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಇವರು 1940 ಜೂನ್ 16 ಕರ್ನಾಟಕದ ಉಡುಪಿ ಜಿಲ್ಲೆಯ ನಿಟ್ಟೆ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಕೆಎಸ್ ಹೆಗಡೆ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ ಖ್ಯಾತ ನ್ಯಾಯ ತಜ್ಞರಾಗಿದ್ದರು. ಸಂತೋಷ್ ಹೆಗಡೆ ಅವರು ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಶಿಕ್ಷಣ ಪಡೆದ ನಂತರ ಬೆಂಗಳೂರಿನ ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪೂರ್ಣಗೊಳಿಸಿದರು. 1966 ವಕೀಲರಾಗಿ ವೃತ್ತಿ ಜೀವನ ಆರಂಭಿಸಿದರು. ಇವರು ತಮ್ಮ ಕಾನೂನು ಜ್ಞಾನ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಶೀಘ್ರದಲ್ಲೇ ಪ್ರಮುಖ ವಕೀಲರಾಗಿ ಗುರುತಿಸಿಕೊಂಡರು. ಇವರು 1984 ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿ ಸೇವೆ ಸಲ್ಲಿಸಿದರು. ನಂತರ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಹಾಗೂ 1998 ಭಾರತದ ಸಾಲಿಸಿಟರ್ ಆಗಿ ನೇಮಕಗೊಂಡರು. 1999 ಜನವರಿ 8 ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. 2005 ಸೇವೆ ಸಲ್ಲಿಸಿದರು. ನಿವೃತ್ತಿಯ ನಂತರ ಇವರು 2006-2011 ಕರ್ನಾಟಕದ ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸಿದರು. ಈ ಅವಧಿಯಲ್ಲಿ ರಾಜ್ಯದಲ್ಲಿನ ಅಕ್ರಮ ಗಣಿಗಾರಿಕೆ ಮತ್ತು ಭ್ರಷ್ಟಾಚಾರದ ವಿರೋಧಿ ಕಠಿಣ ಕ್ರಮ ಕೈಗೊಂಡು ದೇಶಾದ್ಯಂತ ಜನಪ್ರಿಯರಾದರು. ಇವರ ವರದಿ ಕರ್ನಾಟಕ ರಾಜಕೀಯ ಮತ್ತು ಆಡಳಿತದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಯಿತು. 2005 ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಸನ್ಮಾನಿಸಿತು. ನ್ಯಾಯ ಮತ್ತು ಸಮಾಜ ಸೇವೆಯಲ್ಲಿ ನೀಡಿದ ಕೊಡುಗೆಗಾಗಿ ನೀತಿ ರತ್ನ ಪ್ರಶಸ್ತಿಯನ್ನು ಪಡೆದರು. ನಂತರ ಇವರು ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರೋಧಿ ಚಳುವಳಿಗೂ ಬೆಂಬಲವನ್ನು ನೀಡಿದರು. ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಇವರ ಪ್ರಾಮಾಣಿಕತೆ, ನಿಷ್ಪಕ್ಷಪಾತತೆ ಮತ್ತು ಧೈರ್ಯಕ್ಕೆ ಹೆಸರಾಗಿದ್ದಾರೆ. ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆಯನ್ನು ಬಲಿಷ್ಠ ಸಂಸ್ಥೆಯಾಗಿ ರೂಪಿಸಲು ಇವರ ಪಾತ್ರ ಮಹತ್ವದ್ದಾಗಿದೆ. ನ್ಯಾಯ ಮತ್ತು ಸತ್ಯದ ಪರವಾಗಿ ಸದಾ ನಿಂತು ಅವರ ಜೀವನವು ಯುವ ವಕೀಲರು ಮತ್ತು ನ್ಯಾಯಾಂಗ ಸೇವೆಗೆ ಬಯಸುವ ವಿದ್ಯಾರ್ಥಿಗಳಿಗೆ ಮಹತ್ತರ ಪ್ರೇರಣೆಯಾಗಿದೆ. ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಭಾರತೀಯ ನ್ಯಾಯಾಂಗ ಮತ್ತು ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ವಿಶಿಷ್ಟ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ನ್ಯಾಯ, ಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರ ವಿರೋಧಿ ನಿಲುವು ಅವರ ನಿಲುವುಗಳಿಂದ ಅವರು ಜನರಿಗೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಈ ಅವಕಾಶ ನೀಡಿದ ಸಿಬಿಆರ್ ಕಾನೂನು ಮಹಾವಿದ್ಯಾಲಯ ಹಾಗೂ ಆಕಾಶವಾಣಿ ಭದ್ರಾವತಿ, ಈ ಕಾರ್ಯಕ್ರಮವನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.

0: ధన్యవాదములు. కొంతమంది
1: ಒಳ್ಳೆಯ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಟ್ರು, ನಮಗೂ ತಿಳಿಯದ ವ್ಯಕ್ತಿ ಅಂತ ನಾವು ಭಾವಿಸಬಹುದು.
0: ಎಸ್, ಮುಂದಿನ ತಯಾರಿ ರಜನಿಕಾಂತ್ ಸಿದ್ಧರಿದ್ದಾರೆ, ಸೂಪರ್ ಸ್ಟಾರ್
1: ಇಂದ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ, ಅವ್ರ ಮೈಕ್ ಅನ್ನು ಕೊಡ್ತಿದ್ದೀನಿ. ನಮಸ್ಕಾರ ಸರ್.
0: ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಕಾಶವಾಣಿಯಲ್ಲಿ ಮಾತಾಡ್ತಾ ಇದಾರೆ, ಬಹಳ ಖುಷಿ ಆಗ್ತದೆ ನಮ್ಗೆ
2: ಅವಕಾಶ ಕೊಟ್ಟು. ನಿಮಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ ಸರ್.
0: ನೀವು ಅದನ್ನ ರಜನಿಕಾಂತ್ ಸ್ಟೈಲ್ ಅಲ್ಲಿ ಹೇಳ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು.
2: ಎಲ್ರೂ ರಜನಿಕಾಂತ್ ಆಗಕ್ಕಾಗೋದಿಲ್ಲ ಅಲ್ವಾ ಸರ್?
0: ಹೆಸರನ್ನ ನೀವು ಇಟ್ಕೊಂಡು ನಿಮ್ಮ ಕಾಲೇಜ್ ಅಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ರಜನಿಕಾಂತ್ ಅಂತ ಇದ್ ಮಾಡ್ತಿರ್ತಾರ, ಟೀಸ್ ಮಾಡ್ತಿರ್ತಾರ?
2: ಮಾಡ್ತಾ ಇರ್ತಾರೆ ಸರ್, ಅದ್ ನಡೀತಾನೆ ಇರುತ್ತೆ ದಿನ.
0: ನಿಮಗೆ ಖುಷಿ ಆಗುತ್ತಾ ಬೇಜಾರಾಗುತ್ತಾ?
2: ಖುಷಿ ಅನ್ಸುತ್ತೆ ಸರ್.
0: ಖುಷಿ
2: ಅನ್ಸುತ್ತೆ.
0: ಓಕೆ, ಈ ತರ ಟೀಸ್ ಮಾಡೋರಿಗೆ ಕಾಲೇಜ್ ಅಲ್ಲಿ ಎಕ್ಸಾಂಪಲ್ ಅಂದ್ರೆ ನೆಗೆಟಿವ್ ಆಗಿ ನೀವು ಪಾಸಿಟಿವ್ ಆಗಿ ತಗೋತಾ ಇದ್ದೀರಾ, ಈ ತರ ಟೀಸ್ ಮಾಡೋದವರಿಗೆ ಲಾ ನಲ್ಲಿ ಏನಿದೆ ಅವಕಾಶ?
2: ಅವಕಾಶ ಏನಂದ್ರೆ, ಒಬ್ಬ ವ್ಯಕ್ತಿಯನ್ನ ಆತರ ಹೀಯಾಳಿಸಿ ಮಾತಾಡೋದು ಅಪರಾಧನೇ ಆಗಿರುತ್ತೆ ಸರ್.
0: ಅದಕ್ಕೆ ಏನ್ ಶಿಕ್ಷೆ ಇದೆ?
2: ಅದಕ್ಕೆ ಶಿಕ್ಷೆ ಅಂತ ಹೇಳಿದ್ರೆ ಡಿಫಾಮೇಷನ್ ಕೇಸ್ ಅಂತ ಹಾಕ್ತೀವಿ ಸರ್. ಮಾನಹಾನಿ.
0: ಮಾನಹಾನಿ, ಮಾನ ನಷ್ಟ ಮೊಕದ್ದಮೆ ಹಾಕ್ಬೋದು.
2: ಹಾಕ್ಬೋದು ಸರ್. ಒಬ್ಬ ವ್ಯಕ್ತಿಯನ್ನ ಅವನ ಗೌರವಕ್ಕೆ ಧಕ್ಕೆ ತರೋ ತರ ನಾವೇನಾದ್ರು ಟೀಸ್ ಮಾಡಿದ್ರೆ ಓಕೆ ಸರ್, ಅದ್ರ ಅವರ ಗೌರವವನ್ನು ಹಾಳು ಮಾಡುವಂತ ಕೆಲಸವನ್ನು ಮಾಡಬಾರ್ದು ಸರ್. ಎಲ್ಲರಿದ್ರು ತಮಾಷೆ ತಮಾಷೆ ಆಗಿರ್ಬೇಕು.
0: ರಜನಿಕಾಂತ್, ಈ ಇನ್ಫಾರ್ಮೇಶನ್ ಯಾಕೆ ನಾನು ಕೇಳಿದೆ ಅಂದ್ರೆ, ಯೂಶ್ವಲಿ ನಮಗೆ ಕಾನೂನ್ ಅಂದ್ರೆ ಭಯ ಇರುತ್ತೆ, ತುಂಬಾನೇ ಭಯ ಇದೆ. ಇವ್ ಹೋದ್ರೆ ಏನಪ್ಪ, ಲಾಯರ್ ಹತ್ರ ಮಾತಾಡಿದ್ರೆ ಏನಪ್ಪ, ಏನಾಗುತ್ತೋ, ಏನ್ ಕತೆನೋ ಅನ್ನೋ ಭಯದಲ್ಲೇ ಇರ್ತೀವಿ. ಸೊ ಅದು ನಮ್ಮ ರಕ್ಷಣೆಗಿದೆ ಅಂತ ನಮಗೆ ಅರಿವು ಬರಬೇಕು. ಜನಸಾಮಾನ್ಯರು ನಮ್ಮ ರಕ್ಷಣೆಗೋಸ್ಕರ ಇದು ವ್ಯವಸ್ಥೆ ಇರೋದು, ನಾವು ಇದರಿಂದ ಭಯ ಪಡಬಾರದು ಇದನ್ನ ಅಂತ ನೋಡಿ ಅಥವಾ ಕೇಳಿಸ್ಕೊಂಡು ಅಥವಾ ಓದೋದ್ರಿಂದ ನಮಗೆ ಭಯ ಆಗ್ಬಾರದು, ನಮಗೆ ಹೆಮ್ಮೆ ಅನ್ಸ್ಬೇಕು. ನಮ್ಮ ರಕ್ಷಣೆಗೋಸ್ಕರ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಖುಷಿಯಾಗಿ ಅದನ್ನ ಸ್ವೀಕರಿಸುವಂತಹ ಮನೋಭಾವ ಬರಬೇಕು ಅಲ್ವಾ?
2: ಹೌದು ಸರ್.
0: ಎಸ್ ರಜನಿಕಾಂತ್, ಎಸ್ ಎಸ್ ಹೇಳಿ, ಕಾನೂನಲ್ಲಿ ಏನು ಹೇಳ್ತಾ ಇದ್ರಿ?
2: ಏನಿಲ್ಲ ಸರ್, ಕಾನೂನನ್ನ ನಾವು ಮಾಡ್ಕೊಂಡಿರೋದೇ ಕೂಡ ನಮ್ಮ ರಕ್ಷಣೆಗೋಸ್ಕರ, ನಾವೇ ಮಾಡ್ಕೊಂಡಿರೋ ಕಾನೂನು, ಅದನ್ನ ಪಾಲಿಸಬೇಕು ಸರ್ ಪ್ರತಿಯೊಬ್ಬರು ಅಷ್ಟೇ.
0: ಎಸ್, ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ
2: ಸರ್? ಇವತ್ತು ನಾನು ಜಸ್ಟಿಸ್ ರವಿ ರವೀಂದ್ರನ್ ಅವರ ಜೀವನ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳಲಿದ್ದೀನಿ ಸರ್.
0: ಎಸ್ ಪ್ಲೀಸ್ ಹೇಳಿ.
2: ಇಂದು ನಾನು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಅತ್ಯಂತ ಗೌರವಕ್ಕೆ ಪಾತ್ರರಾಗಿರುವಂತಹ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಆರ್ ವಿ ರವೀಂದ್ರನ್ ಅವರ ಜೀವನ ವೃತ್ತವನ್ನು ಹಾಗೂ ಮತ್ತು ನ್ಯಾಯ ಅಂದ್ರೆ ಕೇವಲ ಕಾನೂನು ಪುಸ್ತಕಗಳಲ್ಲಿ ಇರುವ ಪದಗಳಲ್ಲ, ಅದು ಸಮಾಜದಲ್ಲಿ ಸಮಾನತೆ, ಮಾನವೀಯತೆ ಮತ್ತು ಸತ್ಯದ ಉಳಿಸುವ ಮಹತ್ವದ ಮೌಲ್ಯವಾಗಿದೆ. ಇಂತಹ ನ್ಯಾಯವನ್ನು ಪ್ರಾಮಾಣಿಕವಾಗಿ ಕಾಪಾಡಿದ ಮಹಾನ್ ನ್ಯಾಯಮೂರ್ತಿಗಳಲ್ಲಿ ಒಬ್ಬರಾದಂತಹ ಆರ್ ವಿ ರವೀಂದ್ರನ್ ಅವರು ಪ್ರಮುಖರು. ನ್ಯಾಯಮೂರ್ತಿ ಆರ್ ವಿ ರವೀಂದ್ರನ್ ಅವರ ಪೂರ್ಣ ಹೆಸರು ರಾಜು ವರದರಾಜುಲು ರವೀಂದ್ರನ್. ಅವರು 1946 ಅಕ್ಟೋಬರ್ 15ರಂದು ಕರ್ನಾಟಕದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಶಾಂತ ಸ್ವಭಾವ, ಶಿಸ್ತು ಮತ್ತು ಅಧ್ಯಯನದಲ್ಲಿ ಆಸಕ್ತಿ ಹೊಂದಿದ್ದರು. ಇವರು ವಿಜ್ಞಾನದಲ್ಲಿ ಪದವಿ ಪಡೆದ ನಂತರ ಕಾನೂನು ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ನಂತರ 1968ರಲ್ಲಿ ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. ಅವರು ಕರ್ನಾಟಕ ಹೈಕೋರ್ಟ್ ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸುವಾಗ ನಾಗರಿಕ, ಸಂವಿಧಾನಾತ್ಮಕ ಮತ್ತು ಸೇವಾ ಸಂಬಂಧಿತ ಪ್ರಕರಣಗಳಲ್ಲಿ ವಿಶೇಷ ಪರಿಣಿತಿಯನ್ನು ಗಳಿಸಿದ್ದರು. ಅವರ ವಾದ ಶೈಲಿ ಸರಳ, ಸ್ಪಷ್ಟ ಮತ್ತು ತರ್ಕಬದ್ಧವಾಗಿದ್ದವು. ಇದೇ ಕಾರಣದಿಂದ ಅವರು ನ್ಯಾಯಾಂಗ ಕ್ಷೇತ್ರದಲ್ಲಿ ಶೀಘ್ರವೇ ಗೌರವವನ್ನು ಗಳಿಸಿದರು. 1993ರಲ್ಲಿ ಅವರು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಅನೇಕ ಮಹತ್ವ ತೀರ್ಪುಗಳನ್ನು ನೀಡಿದರು. ಅವರ ತೀರ್ಪುಗಳಲ್ಲಿ ಕಾನೂನಿನ ಗೌರವದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಪ್ರತಿಬಿಂಬಿಸಿದ್ದರು. ನ್ಯಾಯವು ಎಂದರೆ ಕೇವಲ ಶಿಕ್ಷೆ ನೀಡುವುದು ಮಾತ್ರವಲ್ಲ, ಜನಸಾಮಾನ್ಯರ ಹಕ್ಕುಗಳನ್ನು ರಕ್ಷಿಸುವುದು ಎಂಬ ನಂಬಿಕೆ ಇವರಿಗಿತ್ತು. 2004ರಲ್ಲಿ ಅವರು ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಈ ಹುದ್ದೆಯಲ್ಲಿ ಅವರು ನ್ಯಾಯಾಲಯಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ಬಾಕಿ ಇರುವ ಪ್ರಕರಣಗಳನ್ನು ವೇಗವಾಗಿ ವಿಲೇವಾರಿ ಮಾಡಲು ಹಲವು ಕ್ರಮಗಳನ್ನು ಕೈಗೊಂಡರು. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಶಿಸ್ತನ್ನು ಕಾಪಾಡುವಲ್ಲಿ ಅವರ ವಿಶೇಷ ಗಮನ ಹರಿಸಿದರು. ಅವರ ಅಪಾರ ಅನುಭವ ಮತ್ತು ನ್ಯಾಯಬದ್ಧತೆಯನ್ನು ಗಮನಿಸಿದ ಭಾರತ ಸರ್ಕಾರವು 2005ರಲ್ಲಿ ಅವರನ್ನು ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಿಸಿತು. ಇದು ಅವರ ಜೀವನದ ಅತ್ಯಂತ ಮಹತ್ವದ ಹಂತವಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸೇವೆ ಸಲ್ಲಿಸುವ ಅವಧಿಯಲ್ಲಿ ಅವರು ಅನೇಕ ಐತಿಹಾಸಿಕ ಮತ್ತು ಸಂವಿಧಾನಾತ್ಮಕ ಮಹತ್ವದ ಪ್ರಕರಣಗಳಲ್ಲಿ ತೀರ್ಪನ್ನು ನೀಡಿದರು. ನ್ಯಾಯಮೂರ್ತಿ ರವೀಂದ್ರನ್ ಅವರು ವಿಶೇಷವಾಗಿ ಶಿಕ್ಷಣ, ಮಾನವ ಹಕ್ಕುಗಳು, ಪಾರದರ್ಶಕತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಸಂಬಂಧಿಸಿದ ವಿಚಾರಗಳಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ನೀಡಿದ ತೀರ್ಪುಗಳನ್ನು ಸಾಮಾನ್ಯ ಜನರ ಹಕ್ಕುಗಳನ್ನು

0: ಆಶಿಸುವುದಾಗಿದೆ. ಕೊನೆಯದಾಗಿ ಅವರ ಬಗ್ಗೆ ಹೇಳುವುದೇನೆಂದರೆ, ನ್ಯಾಯವನ್ನು ಕಾಪಾಡುವುದು ಸಮಾಜದ ನಿಜವಾದ ರಕ್ಷಕರು. ಅಂತಹ ಮಹಾನ್ ರಕ್ಷಕರಲ್ಲಿ ನ್ಯಾಯಮೂರ್ತಿ ಆರ್ ವಿ ರವೀಂದ್ರನ್ ಕೂಡ ಒಬ್ಬರು. ಅವಕಾಶವನ್ನು ಕಲ್ಪಿಸಿದ ಆಕಾಶವಾಣಿ ಭದ್ರಾವತಿ ಹಾಗೂ ಸಿ ಭೀಮಸೇನ್ ರಾವ್ ಕಾನೂನು ಕಾಲೇಜು ಶಿವಮೊಗ, ಇವರಿಗೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇನ್ನು ಕೊನೆಯದಾಗಿ ಒಬ್ಬರು ಇದ್ದಾರೆ,
1: ಸನ್ನಿಧಿಗೌಡ. ಎಸ್ ಸನ್ನಿಧಿಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ತುಂಬ ಹೃದಯದ ಧನ್ಯವಾದಗಳು. ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಸಮಯದ ಅಭಾವದಿಂದ 2 ನಿಮಿಷದಲ್ಲಿ ನಿಮ್ಮ ವಾದವನ್ನ ಮಂಡಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಪ್ಲೀಸ್. ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ರೆ?
3: ಶಿವರಾಜ್ ಪಾಟೀಲ್ ಅವ್ರನ್ನ ಪರಿಚಯ ಮಾಡ್ತಿದ್ದೀನಿ.
1: ಎಸ್ ಪ್ಲೀಸ್.
3: ಎಲ್ಲರಿಗೂ ನಮಸ್ಕಾರ. ನಮ್ಮ ಇಂದಿನ ರೇಡಿಯೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಸನ್ನಿಧಿಗೌಡರ್, ಸಿಬಿಆರ್ ಕಾನೂನು ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಇಂದು ನಾನು ಭಾರತದ ಸುಪ್ರೀಂ ಕೋರ್ಟಿನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶಿವರಾಜ್ ವಿ ಪಾಟೀಲ್ ಅವರ ಜೀವನ, ಸಾಧನೆ ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆಗಳ ಕುರಿತು ತಿಳಿಸಿಕೊಡಲಿದ್ದೇನೆ. ಶಿವರಾಜ್ ಪಾಟೀಲ್ ಅವರು ಕರ್ನಾಟಕದ ಹೆಮ್ಮೆಯ ನ್ಯಾಯಮೂರ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ಕಾನೂನು ಶಿಕ್ಷಣವನ್ನು ಪಡೆದು ವಕೀಲ ವೃತ್ತಿಯನ್ನು ಆರಂಭಿಸಿದರು. ತಮ್ಮ ತೀಕ್ಷ್ಣವಾದ ಕಾನೂನು ಜ್ಞಾನ, ಪರಿಶ್ರಮ ಮತ್ತು ಕರ್ತವ್ಯ ನಿಷ್ಠೆಯಿಂದ ಅವರು ಕಾನೂನು ಕ್ಷೇತ್ರದಲ್ಲಿ ವಿಶಿಷ್ಟ ಗೌರವವನ್ನು ಗಳಿಸಿದರು. ಅವರು ಅನೇಕ ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿ ನಂತರ ನ್ಯಾಯಾಂಗ ಸೇವೆಗೆ ಸೇರಿದರು. ನ್ಯಾಯವನ್ನು ಸಮಾನವಾಗಿ ಎಲ್ಲರಿಗೂ ತಲುಪಿಸುವುದು ಮತ್ತು ಸಂವಿಧಾನ ಮೌಲ್ಯಗಳನ್ನು ಕಾಪಾಡುವುದು ಅವರ ಪ್ರಮುಖ ಗುರಿಯಾಗಿತ್ತು. ಕರ್ನಾಟಕದ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದರು. ಭಾರತದ ಸುಪ್ರೀಂ ಕೋರ್ಟಿನ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡರು. ಹಲವಾರು ಪ್ರಮುಖ ಹಾಗೂ ಐತಿಹಾಸಿಕ ಪ್ರಕರಣಗಳನ್ನು ನ್ಯಾಯೋಚಿತ ತೀರ್ಪುಗಳನ್ನು ನೀಡಿದರು. ಸಂವಿಧಾನದ ಮೌಲ್ಯಗಳನ್ನು ರಕ್ಷಿಸುವ ಮತ್ತು ಕಾನೂನು ಆಳ್ವಿಕೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ತಮ್ಮ ನಿಷ್ಪಕ್ಷಪಾತ ಧೋರಣೆ ಮತ್ತು ಕರ್ತವ್ಯಪರತೆಯಿಂದ ನ್ಯಾಯಾಂಗ ಕ್ಷೇತ್ರದಲ್ಲಿ ಗೌರವ ಗಳಿಸಿದರು. ಕಾನೂನು ಕ್ಷೇತ್ರದಲ್ಲಿ ಶಿಸ್ತು, ಪ್ರಾಮಾಣಿಕತೆ ಮತ್ತು ನೈತಿಕ ಮೌಲ್ಯಗಳಿಗೆ ಮಾದರಿಯಾಗಿದ್ದಾರೆ. ಅನೇಕ ಯುವ ಕಾನೂನು ವಿದ್ಯಾರ್ಥಿಗಳಿಗೆ ಮತ್ತು ವಕೀಲರಿಗೆ ಸ್ಫೂರ್ತಿಯಾಗಿದ್ದಾರೆ. ಇವರ ಪ್ರೇರಣಾದಾಯಕ ಮಾತುಗಳೆಂದರೆ, ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಮೌಲ್ಯಗಳನ್ನು ನೀಡುವುದು ದೊಡ್ಡ ಸಂಪತ್ತು. ಸತ್ಯ, ಪ್ರಾಮಾಣಿಕತೆ ಮತ್ತು ಶಿಕ್ಷಣವೇ ಮಕ್ಕಳ ಭವಿಷ್ಯಕ್ಕೆ ಕಟ್ಟುವ ನಿಜವಾದ ಆಸ್ತಿ. ಅವರು ತಮ್ಮ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಶಿಸ್ತಿನಿಂದ ನ್ಯಾಯಾಂಗ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತನ್ನು ಮೂಡಿಸಿದರು. ಅವರ ಜೀವನವು ಕೇವಲ ಕಾನೂನು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಯುವಕರಿಗೂ ಪ್ರೇರಣೆಯಾಗಿದೆ. ಈ ಅವಕಾಶವನ್ನು ನೀಡಿದ ಸಿಬಿಆರ್ ಮಹಾವಿದ್ಯಾಲಯಕ್ಕೆ ಮತ್ತು ಆಕಾಶವಾಣಿ ಭದ್ರಾವತಿ ಮತ್ತು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು.
2: ಆಯ್ತು, ಈ ದಿನದ ಅಂದ್ರೆ ಈ ವಾರದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ನಮ್ಮ ಭೀಮಸೇನ್ ರಾವ್ ಕಾನೂನು ಮಹಾವಿದ್ಯಾಲಯದಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಈ ಅವಕಾಶ ಮಾಡಿಕೊಟ್ಟಿದ್ದ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ, ಪ್ರಾಚಾರ್ಯರಿಗೆ ಮತ್ತು ನಮ್ಮ ಆಕಾಶವಾಣಿ ಭದ್ರಾವತಿ ಎಲ್ಲ ಅಧಿಕಾರಿ ವೃಂದರು ಮತ್ತು ತಮಗೂ ಸಹ ಅನಂತ ವಂದನೆಗಳು. ಓಟು ಸ್ಟುಡಿಯೋ ಭದ್ರಾವತಿ.
1: ಥ್ಯಾಂಕ್ ಯು ಬಸವರಾಜ್. ಸ್ನೇಹಿತರೆ, ಸರಿಯಾದ ಉತ್ತರವನ್ನು ಕೊಟ್ಟವರು ತನುಜಾ ಮಾಧವ ನಗರ, ಸುಮಾ ನಿರಂಜನ್ ಹಂಪಣ್ಣ ನ್ಯಾಮತೆಯಿಂದ, ಸುಮಿತ್ರ ಕೃಷ್ಣಪ್ಪ ಶ್ರೀನಗರ ಮೈಸೂರು, ರಾಧಾ ನಿದಿಗೆಯಿಂದ ವೀಲೀಲಾ ವಿದ್ಯಾನಗರ ಶಿವಮೊಗ್ಗ, ಹ್ಯಾಬಿಲ್ ರಾಘವೇಂದ್ರ ಉಮಾದೇವಿ ಪಿಡಬ್ಲ್ಯೂ ಕಾಲೋನಿ, ಉಡುಗಣಿ ಭಾಗ್ಯ ವಿಜಯಕುಮಾರ್, ಕೆಪಿ ದಿನೇಶ್ ಭಟ್ ಅಂಡ್ ಫ್ಯಾಮಿಲಿ, ಭಾಗ್ಯ ಸದಾಶಿವನ್, ಚಂದ್ರಶೇಖರ್ ಸಿಂಹಾಸನ, ಸುಮಿತ್ರ ಮಾಂಡೆ ನಾಗರ ಶಿವಮೊಗ್ಗ, ಕೇಶವಮೂರ್ತಿ, ಸಮರ್ಥ್ ವೈಭವ್, ಶಿವಲಿಂಗಯ್ಯ ಹಿರೇಮಠ ಅಂಡ್ ಫ್ಯಾಮಿಲಿ, ಚಿತ್ರ ಶಿವಕುಮಾರ್ ಫ್ಯಾಮಿಲಿ, ಆಳಂದ ತಾಲೂಕಿನ ಮಾದನ ಹೆಪ್ಪರಗಿನ ಶಿವಲಿಂಗಪ್ಪ ಭದ್ರ ಅಂಡ್ ಫ್ಯಾಮಿಲಿ, ರೂಪಾ ಎಚ್ ಕೆಎಸ್ಆರ್ ಬಿ ಕ್ವಾರ್ಟರ್ಸ್ ಪೊಲೀಸ್ ಕ್ವಾರ್ಟರ್ಸ್, ಅನಿಲ್ ಕುಮಾರ್ ತಡಕನಹಳ್ಳಿ, ಶಾರದಾ ನಯನಾ ನಂದನ ಶಿವಮೊಗ್ಗದಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ, ಚೌಧರಿ ನಾಗರಾಜ್ ಕಲಬುರ್ಗಿ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್, ಬಂದೇ ನವಾಸ್, ಮಹೇಶ್ ಹೊಸೂರ್, ಉಮೇಶ್ ಮಂದರ್ತಿ, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ರು. ಸರಿಯಾದ ಉತ್ತರ ಆಗಿತ್ತು ಎಸ್ ಬೋಪಣ್ಣ ಅವರು, ಕರ್ನಾಟಕದ ಕೊಡಗು ಜಿಲ್ಲೆಯರಾಗಿದ್ದರು. ಉತ್ತರವನ್ನು ಕಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯ ರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞರಾಗಿರುವಂತಹ ಹಾಸನದ ತನುಶ್ರೀ ಉದಯ ರವಿ ಅವರು ಇದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಸಂಪಟ್ಟ ಹಾಗೆ ವೈದ್ಯರನ್ನ ಕರೆದು ಮಾತಾಡಿಸ್ತೀವಿ. ಈಗ ಆಹಾರಕ್ಕೆ ವೈದ್ಯರು ಅನ್ನೋದು ಇತ್ತೀಚಿನ ಪರಿಕಲ್ಪನೆ. ಇದು ತಲೆ ತಲಾಂತರದಿಂದ ನಮ್ಮಲ್ಲಿ ಯಾರು ಅಡಿ ಮನೆಯಲ್ಲಿ ಅಡಿಗೆ ಮಾಡ್ತಾರೋ, ಅಜ್ಜಿ ಮಾಡ್ತಾರೋ, ಅಮ್ಮ ಮಾಡ್ತಾರೋ, ಅಕ್ಕ ಮಾಡ್ತಾರೋ, ಅವರೇ ನಮ್ಗೆ ಆಹಾರ ತಜ್ಞರಾಗಿದ್ರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಜೀವನ ಶೈಲಿ ಇವೆಲ್ಲ ಇರೋದ್ರಿಂದ ನಮ್ಗೆ ಹೊರಗಿನ ಸಹಾಯ ಅಗತ್ಯವಾಗಿ ಬೇಕು. ಅದು ಯಾವ್ದ್ರಲ್ಲಿ ಅಂತಂದ್ರೆ ಆಹಾರ ಔಷಧಿ. ಆಹಾರವೇ ಔಷಧಿ ಅಲ್ವಾ? ಅವಾಗ ಅದು ಆಯಾ ಕಾಲ ತಕ್ಕ ಹಾಗೆ ಅಡಿಗೆ ಮಾಡ್ತಿದ್ರು. ಪ್ರತಿ ಸೀಸನ್ಗೂ ನಮ್ಮ ಅಡಿಗೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ಹಬ್ಬಕ್ಕೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ವೆದರ್ಗೆ ಚೇಂಜ್ ಆಗ್ತಾ ಇತ್ತು. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ,
2: ಸೀಸನಲ್ ಫ್ರೂಟ್ಸ್.
1: ಈಗ ಹಂಗಲ್ಲ, ನಮ್ಮ ಜಗತ್ತಿನಾದ್ಯಂತ ಸಿಗುವಂತಹ ಎಲ್ಲಾ ಆಹಾರ ಪರಿಕರಗಳು, ಪದ್ಧತಿಗಳು ಅವೆಲ್ಲ ನಮ್ಗೆ ತಿಳ್ಕೊಂಡಿದೀವಿ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಮೂಲಕ. ಹಾಗಾಗಿ ಯಾರಿಗೇನ್ ಇಷ್ಟನೋ ಅದನ್ನೇ 365 ದಿನಾನು ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡು ನಮ್ಮ ದೇಹ ಅದಕ್ಕೆ ಸಿದ್ಧಿಸ್ತಾ ಇಲ್ಲ ಅನ್ನುವಂಥದ್ದು. ಬಹಳಷ್ಟು ಜನ ವೈದ್ಯರು ನೀವು ಮೊದಲು ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಳಿ. ಅದರಿಂದ ಮೊನ್ನೆ ಒಬ್ರು ಹೇಳ್ತಾ ಇದ್ರು,
2: 80%
1: ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ನಿಮ್ಮನ್ನ ಇವತ್ತಿಲ್ಲಿ ಕರೆಸಿದೀವಿ. ನಮ್ಮ ಎಲ್ಲ ಕೇಳುಗರು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ರು. ಶುರು ಮಾಡೋಣ. ಆಹಾರ ಹೇಗೆ ಔಷಧ ಆಗುತ್ತೆ?
2: ನಾವ್ ಅದನ್ನೇ ಹೇಳ್ತೀವಿ, ಫುಡ್ ಇಸ್ ಅವರ್ ಮೆಡಿಸಿನ್ ಅಂತ. ಅಂದ್ರೆ ಆಹಾರನೇ ನಮ್ಮ ಔಷಧಿ ಅಂತ. ಸೊ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ರೆ, ನಾವು ಸಮತೋಲನವಾಗಿ ಆಹಾರನ ಸೇವಿಸಿದ್ರೆ, ಇವಾಗ ಬರುವಂತ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಡಯಾಬಿಟಿಸ್ ಆಗಿರ್ಬೋದು, ಬಿಪಿ, ಹೈಪರ್ ಟೆನ್ಷನ್ ಅಂತ ಏನ್ ಕರಿತೀವಿ, ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗೋದು, ಥೈರಾಯ್ಡ್ ಸಮಸ್ಯೆ, ಹೆಣ್ ಮಕ್ಳಿಗೆ PCOD, PCOS, ಈ ತರ ಎಲ್ಲ ಸಮಸ್ಯೆಗಳನ್ನ ಬರ್ದಿರೋ ತರ ತಡೆಗಟ್ಕೋಬಹುದು.
1: ಅಂದ್ರೆ ಆಹಾರ ಪದ್ಧತಿ ಅಂದ್ರೆ ಸಮತೋಲಿತ ಆಹಾರ,
2: ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ.
1: ಸಮತೋಲಿತ ಮತ್ತು ಪೌಷ್ಟಿಕ
2: ಆಹಾರ. ಎಸ್, ಎಕ್ಸಾಕ್ಟ್ಲಿ. ಪೌಷ್ಟಿಕ ಆಹಾರದಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ರಿವರ್ಸ್ ಮಾಡ್ಕೊಬಹುದು, ಮತ್ತೆ ಬರ್ದಿರೋ ತರ ನಾವು ಕಾಪಾಡ್ಕೋಬಹುದು. ನಮ್ಮ ಆಹಾರ ಪದ್ಧತಿ, ಅದ್ರ ಜೊತೆಗೆ ವ್ಯಾಯಾಮ, ಒಟ್ಟಾರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿನ ಕರೆಕ್ಟ್ ಆಗಿ.
1: ಒಂದ್ ಕಾಲ ಇತ್ತು ಊಟ ತಿನ್ಲಾರ್ದೆ ವೀಕ್ನೆಸ್ ಬರ್ತಿತ್ತು.
2: ಹೌದು
1: ಅಲ್ವಾ?
2: ಹೌದು.
1: ಈಗ ಊಟ ತಿಂದು ವೀಕ್ನೆಸ್ ಬರ್ತಿದೆ, ಮತ್ತೆ ಊಟ ಹೆಚ್ಚಾಗಿ
2: ಜಾಸ್ತಿ ತಿನ್ನೋದ್ರಿಂದಾನು ಕಾಯಿಲೆ ಬರ್ತಿದೆ. ಕ್ಯಾಲೋರೀಸ್ ಜಾಸ್ತಿ ಆದಾಗ ಕಾಯಿಲೆ ಬರ್ತಾ ಇದೆ. ಪೌಷ್ಟಿಕಾಂಶ ಇಲ್ದಿರುವಂತ ಆಹಾರನ ಜಾಸ್ತಿ ಸೇವಿಸ್ತಾ ಇದೀವಿ. ನಾಲೆಜ್ ಇಲ್ಲ ಅಂದ್ರೆ ಇವಾಗ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲ ಕಡೆ ನಮ್ಗೆ ಫಾಸ್ಟ್ ಫುಡ್ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದು, ಮತ್ತೆ ಬೇಗ ಸಿಗುವಂತದ್ದು, ಅಂಡ್ ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕಿರುವಂತದ್ದು, ಈ ತರ ಫುಡ್ಸ್ ಗೆ ಜಾಸ್ತಿ ನಾವು
1: ಕರಿದ ಆಹಾರಗಳು ಹುರಿದಿದ್ದು,
2: ಎಸ್,
1: ಆಮೇಲೆ ಅದಕ್ಕೆ
2: ಕಲರ್ಫುಲ್ ಆಗಿರುವಂತದ್ದು, ಆ ತರದಕ್ಕೆ ಜಾಸ್ತಿ ಇದು ಮಾಡ್ತಾ ಇದ್ರು. ಈಗ ಮುಂಚೆ ಎಲ್ಲ ಬ್ಯಾಲೆನ್ಸ್ ಡೈಟ್ ಇಂತ ಇದ್ರ ಅಂತ ಕೇಳಿದ್ರೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್ ಇರ್ಲಿಲ್ಲ ಈ ತರ ಫುಡ್ಸ್ ಗೆ. ಏನು ಫಾಸ್ಟ್ ಫುಡ್ಸ್ ಆಗಿರ್ಬೋದು, ಪ್ರೊಸೆಸ್ಡ್ ಫುಡ್ಸ್,
1: ಮನೇಲೆ ಮಾಡ್ಬೇಕಿತ್ತು,
2: ಮನೇಲೆ ಮಾಡ್ಬೇಕಾಗಿತ್ತು,
1: ಅಲ್ಲಿ ಏನ್ ಸಿಗುತ್ತೆ ಅದನ್ನೇ
2: ಮಾಡ್ಬೇಕಾಗಿತ್ತು. ಅಂಡ್ ಏನಂತಂದ್ರೆ ಅವಾಗ ಸೀಸನಲ್ ವೆಜಿಟೇಬಲ್ಸ್, ಈಗ ನೀವು ಅಮ್ಮ ಅಜ್ಜಿ ಎಲ್ಲ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ ಅವರೆಕಾಯಿ ಸೀಸನ್ ಅಂದ್ರೆ ಅವರೆಕಾಯಿ ಅದನ್ನೇ ತಿಂತಾ ಇದ್ರು, ಅಥವಾ ಲೈಕ್ ಗೆಣಸಿನ ಸೀಸನ್ ಗೆಣಸ್ ತಿಂತಾ ಇದ್ರು. ಸೊ ಸೀಸನಲ್ ವೆಜಿಟೇಬಲ್ಸ್, ಫ್ರೂಟ್ಸ್ ನೀವ್ ಹೇಳ್ದಾಗೆ ಆ ಕಾಲಕ್ಕೆ ಪ್ರಕೃತಿ ನಮ್ಗೆ ಆಹಾರ ಕೊಟ್ಬಿಟ್ಟಿದೆ. ಅಂದ್ರೆ ಇವಾಗ ನೋಡಿ, ವಿಂಟರ್ ಅಲ್ಲಿ ಕಿತ್ತಲೆ ಬರುತ್ತೆ ನಮ್ ಕಡೆ ಅಂತಂದ್ರೆ, ಬಿಕಾಸ್ ವೈಟಮಿನ್ ಸಿ ಸಿಬೇಕಾಗಿ ಬರುತ್ತೆ, ಬಿಕಾಸ್ ಅದ್ರಲ್ಲೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ವೈಟಮಿನ್ ಸಿ. ಸೊ ಇವಾಗ ಸಮ್ಮರ್ ಅಲ್ಲಿ ವೈಟಮಿನ್ ಎ ಇರುವಂತದ್ದು, ಅಂದ್ರೆ ಮಾವಿನಣ್ಣು, ಹಲಸಿನಣ್ಣು, ವಾಟರ್ಮೆಲನ್, ಬಿಕಾಸ್ ಇವಾಗ ಹೈಡ್ರೇಷನ್ ಬೇಕು. ಸೊ ಪ್ರಕೃತಿಯಲ್ಲೇ ನಮಗೆ ಬೇಕಾಗಿರುವಂತ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಟ್ಬಿಟ್ಟಿದ್ದಾರೆ. ಬಟ್ ನಾವು ಅದನ್ನ ಜಾಸ್ತಿ ಬಳಸದಲ್ಲೇ
1: ಅವಾಯ್ಡ್ ಮಾಡ್ಬಿಟ್ಟು
2: ಅದನ್ನ ಅವಾಯ್ಡ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂತಾನೆ ಹುಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಿವಿನೇ ತಿನ್ಬೇಕು, ಡ್ರಾಗನ್ ಫ್ರೂಟೇ ತಿನ್ಬೇಕು, ಆತರ ಇಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಗಾರ್ಡನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ.
1: ಹಾಗಾದ್ರೆ ಹಸನದಲ್ಲಿ ಇರುವಂತವ್ರು ಯಾವ್ಯಾವ ಹಣ್ಣುಗಳನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು? ಕಿವಿ ಎಲ್ಲ ನಾವು ಬೆಳೆಯೋದೇ ಇಲ್ಲ.
2: ಹೌದು,
1: ಕಿವಿ ಬೆಳೆಯಲ್ಲ, ಬೆರೀಸ್ ಬೆಳೆಯಲ್ಲ ನಾವು. ಈಗ ಅದನ್ನೇ ಪ್ಯಾಕೆಟ್ ಅಲ್ಲಿ ಸಿಗುವಂತದನ್ನ ನಾವು ಅದೇ ನಿಮ್ಗೆ
2: ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಲೋಕಲ್ ಅಲ್ಲಿ ಸಿಗುವಂತ ಫ್ರೂಟ್ಸ್ ಗೆ ಕೊಡ್ಬೇಕು, ಅಂದ್ರೆ ಪಪ್ಪಾಯ,
1: ಬಾಳೆಹಣ್ಣು,
2: ಬಾಳೆಹಣ್ಣು ಈ ತರದಕ್ಕೆ. ಬಟ್ ಈಗ ಸ್ಪೆಸಿಫಿಕ್ ಕಾಯಿಲೆ, ಈಗ ಡಯಾಬಿಟಿಸ್ ಎಲ್ಲ ಇರುವಂತವ್ರು ಈ ಹಲಸಿನಣ್ಣು, ಮಾವಿನಣ್ಣು ಈ ತರದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ, ಬಿಕಾಸ್ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಬಿಟ್ಟು ಪ್ರಿಫರಬಲಿ ಲೋಕಲ್ ಅಲ್ಲಿ ಅವೈಲಬಲ್ ಇರುವಂತದ್ದು ಜಾಸ್ತಿ ನಮ್ಗೆ ಹೆಚ್ಚಾಗಿ ಸಿಗುವಂತ.
1: ಒಂದು ಇಲ್ಲಿ ಬೆಳೆಯೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೋದ್ ಬೇಡ, ಆದ್ರೆ ಅದಕ್ಕೆ ಆಮೇಲೆ ಅದನ್ನ ಶೇಖರಿಸಿ ಇಡ್ಲಿಕ್ಕೆ ಅದರದ್ದು ಪ್ರಾಸೆಸ್ ಇದೆಯಲ್ಲ, ಅದನ್ನ ಕರೆಕ್ಟ್ ಆಗಿ
2: ಆಪಲ್ ತಿನ್ಬೇಕು ಅಂತ ಒಂದ್ ಮೆತ್ತಿದೆ ಅಲ್ವಾ, ಈಗ ಹುಷಾರಿಲ್ಲ ಅಂತ.
1: ಹೌದೌದು,
2: ಆಪಲ್ ತಿನ್ಬೋದ ಅಂತ ಕೇಳ್ತಾರೆ, ಸೀಬೆಕಾಯಿ ತಿನ್ಬೋದ ಅಂತ ಕ್ವಶನ್ ಕೇಳಲ್ಲ ನಂಗೆ, ಆಪಲ್ ತಿನ್ಬೋದ ಅಂತ. ಅದಕ್ಕೆ ನಾನು ಹೇಳ್ತೀನಿ ಆಪಲ್ ತಿನ್ಬೇಕಂತ ಹೇಳ್ಬೇಕು, ಆಲ್ಗೆ ಕಾಸ್ಟ್ಲಿ ಆಗತ್ತೆ, ಬಿಕಾಸ್ ಅದು ಅಲ್ಲಿಂದ ಪ್ರೊಸೆಸ್ ಆಗಿ ಬಂದು ವಿ ಡೋಂಟ್ ನೋ ಅಲ್ಲ ಎಷ್ಟು ತಿಂಗಳುಗಳು ಅಥವಾ ದಿನಗಳು ಪ್ರೊಸೆಸ್ ಮಾಡಿ ಅಂತ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ ತೋಟದಲ್ಲಿ ಸಿಗುವಂತ ಸೆಕಾಯಿ, ಪಪ್ಪಾಯ ಈ ತರ ಹಣ್ಣುಗಳನ್ನೇ ತಿನ್ನಿ, ತೊಂದ್ರೆ ಇಲ್ಲ.
1: ಸಾಮಾನ್ಯ ನಿಮ್ಮ ಹತ್ರ ಯಾವ ತರದ ಸಮಸ್ಯೆ ಆದವ್ರು ಬರ್ತಾರೆ?
2: ಓಕೆ, ನಾನು ಕಳೆದ 6 ವರ್ಷಗಳಿಂದ ಡಯಾಬಿಟಿಸ್ ಅವ್ರಿಗೇನೆ ಡಯಾಬಿಟಿಸ್ ಎಜುಕೇಶನ್ ಮಾಡ್ತಾ ಇರೋದು. ಬಟ್ ನನಗೆ ತೂಕ ಕಮ್ಮಿ ಮಾಡ್ಕೊಳ್ಳೋರು, ಜಾಸ್ತಿ ಮಾಡ್ಕೋಬೇಕಾಗಿರೋರು, ಮತ್ತೆ ಪಿಸಿ ಓಡಿ ತೊಂದ್ರೆ ಇರೋರು, ಥೈರಾಯ್ಡ್ ತೊಂದ್ರೆ ಇರೋರು, ತೂಕ ಜಾಸ್ತಿ ಇರೋದ್ರಿಂದ ಮೈ ನೋವೆಲ್ಲ ಜಾಸ್ತಿ ಆಗಿ ವೇಟ್ ಲಾಸ್ ಮಾಡ್ಬೇಕು ಅಂತ, ಕೆಲವು ಒಂದೊಂದ್ಸತಿ ಕಿಡ್ನಿ ಸಮಸ್ಯೆ ಇರುವಂತವ್ರು ಈ ತರದವರೆಲ್ಲ ಬರ್ತಾರೆ, ಕಿಡ್ನಿ ಸ್ಟೋನ್ ಇರುವಂತವ್ರು. ಮತ್ತೆ ಹೆಚ್ಚಾಗಿ ಇವಾಗ ನನಗೆ ಬರ್ತಿರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಅಂದ್ರೆ ನಾವು ಗಟ್ಟನ್ನ ನಮ್ಮ ಹೊಟ್ಟೆನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಹೊಟ್ಟೆ ಒಂದು ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಾಯಿಲೆಗಳು ಹೊಟ್ಟೆಯಿಂದಾನೆ ಬರುತ್ತೆ. ಸೊ ಗ್ಯಾಸ್ಟ್ರೈಟಿಸ್ ಕೂಡ ಸಿವಿಯರ್ ಆಗಿ ನಾನು ಇವಾಗ ಕೆಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ.
1: ಯಾರೇ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ನಿಮ್ಮ ಹತ್ರ ಬರ್ತಾರೆ, ಆಹಾರದಿಂದಾನೇ ಸರಿ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಈ ಆಹಾರ ತಜ್ಞ ಹುಡುಕೊಂಡು ಹೋಗ್ತದೆ, ಇಲ್ಲಾಂದ್ರೆ ಮಾತ್ರ ತಗೊಳ್ಳೋಣ ಆರಾಮ.
2: ಹೌದು, ಯಾಕಂದ್ರೆ ಹಾಸನಲ್ಲಿರುವಂತ ಡಾಕ್ಟರ್ಸ್ ವೈದ್ಯರೇನೆ ತುಂಬಾ ಸತಿ ರೆಕಮೆಂಡ್ ಮಾಡ್ತಾರೆ, ಹೋಗಿ ನೀವು ನ್ಯೂಟ್ರಿಷನಿಸ್ಟ್ ಹತ್ರ ಅಥವಾ ಡೈಷನ್ ಹತ್ರ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ನೀವು ಹೇಳ್ದಾಗ. ಬಟ್ ತುಂಬಾ ಕೆಲವು ಜನ ಮಾತ್ರ ಅವರು ಆಸಕ್ತಿಯಿಂದ ಮಾಡಿ ಅನ್ನ, ಕೆಲವ್ರು ಹೆಂಗಂದ್ರೆ ಇರೋದ್ ಒಂದೇ ಜೀವನ ಇಂದು ಬಿಟ್ಟೆ ಬದುಕ್ತಿವಿ ಅಂತ ಹೇಳ್ತಾರೆ, ಅಥವಾ ಮಾತ್ರೆ ತಗೊಂಡೇ ವಾಸಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಹೌದು, ಇರೋದ್ ಒಂದೇ ಜೀವನ, ಒಳ್ಳೆ ಆಹಾರ ತಿಂದು ಜಾಸ್ತಿ ದಿನ ಆರೋಗ್ಯವಾಗಿ ಬದುಕಬಹುದು ಅಂತ ಅವರಿಗೆ ಆಗಲ್ಲ.
1: ಈಗ ಆಹಾರವೇ ಔಷಧಿ ಅಂದಾಗ ಒಂದು ಮಾತ್ರೆ ಕೊಡುವ ಕಡಿಮೆ ಸಮಯದ ರಿಲೀಫ್ ಇದೆಯಲ್ಲ, ಅದು ಒಂದೂಟ ತಿಂದ ತಕ್ಷಣ ಸಿಗಲ್ಲ. ಸಾಮಾನ್ಯವಾಗಿ ಈಗ ತೂಕ ಇಳಿಸ್ಕೊಳಕ್ ಬಂದ್ರು ಅಂತ ಇಟ್ಕೊಳ್ಳಿ, ಅಥವಾ PCOD, PCOS, ಥೈರಾಯ್ಡ್, ಇವ್ರು ಏನ್ ಲೈಫ್ ಲಾಂಗ್ ಅಂದ್ರೆ ಅವರು ಜೀವನ ಇರೋವರೆಗೂ ನೀವು ಹೇಳಿರುವ ಆಹಾರ ಪದ್ಧತಿನೇ ಅನುಸರಿಸಬೇಕಾ, ಅಥವಾ ನಿಗದಿತ ಸಮಯ ಇರುತ್ತೆ ಒಂದ್ 3 ತಿಂಗಳ 6 ತಿಂಗಳ ಅಷ್ಟಕ್ಕೆ ಮಾಡಿದ್ರೆ ಸಾಕ, ಹೇಗೆ?
2: ಅದು ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಾದ್ರು ನಿಮ್ಗೆ ಪ್ರೀ ಡಯಾಬಿಟಿಕ್ ಇದ್ದೀರಾ ಅಥವಾ ತುಂಬಾ ಬಾರ್ಡರ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ರಿವರ್ಸ್ ಮಾಡ್ಕೊಳ್ಳೋರ್ಗು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಡಯೆಟ್ ಅಲ್ಲಿ ಇದ್ದು ಆಮೇಲೆ ಅವರು ಬ್ಯಾಲೆನ್ಸ್ಡ್ ಡಯೆಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ವೇಟ್ ಲಾಸ್ ಅಂತ ಬಂದ್ರೆ ವೇಟ್ ಲಾಸ್ ಮಾಡುವಾಗ ಅದು ಸ್ವಲ್ಪ ದಿನಕ್ಕೆ ಮಾತ್ರ ವೆಕೇಶನ್ ತರ ಅಲ್ಲ, ಈಗ ತುಂಬಾ ಟ್ರೈ ಮಾಡ್ಬಿಟ್ಟಿರ್ತಾರೆ, ಜಿಮ್ಗೆ ಹೋಗಿರ್ತಾರೆ, ಡಯಟ್ ಮಾಡ್ಬಿಟ್ಟಿರ್ತಾರೆ, ಅದನ್ನ ಬಿಟ್ಟ ತಕ್ಷಣ ಮತ್ತೆ ವೇಟ್ ಗೇನ್ ಹಾಕ್ತಾರೆ. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ ಒಂದ್ಸತಿ ಒಂದು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡು ಡಿಸಿಪ್ಲಿನ್ ಅಳವಡಿಸ್ಕೊಂಡ್ಬಿಟ್ರೆ ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡ್ಕೊಂಡು ಹೋಗೋದು ಕಷ್ಟ ಆಗಲ್ಲ. ಅಂಡ್ ನಾವು ಆ ತರ ಏನೋ ಸಿವಿಯರ್ ಆಗಿರುವಂತ ಡಯಟ್ ಅಥವಾ ಫಾಲೋ ಮಾಡಕ್ ಆಗದಿರೋ ತರದ್ ಕೊಡಲ್ಲ, ನಾವು ತಿನ್ನುವಂತ ನಾರ್ಮಲ್ ಆಗಿ ತಿನ್ನುವಂತ ಫುಡ್ ಅಲ್ಲೇನೆ ಹೇಗೆ ನಮ್ಮ ಪ್ಲೇಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನೆ ಹೇಳ್ಕೊಡೋದು. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್, ಗುಡ್ ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್.
1: ಗುಡ್ ಫ್ಯಾಟ್ ಅಂದ್ರೆ ಏನು?
2: ಗುಡ್ ಫ್ಯಾಟ್ ಅಂತಂದ್ರೆ ಒಳ್ಳೆಯ
1: ಕೊಬ್ಬಿನ. ಸಾಮಾನ್ಯ ಅಡಿಗೆ ಎಣ್ಣೆ ಎಲ್ಲರೂ ಫ್ಯಾಟ್ ಗೋಸ್ಕರ ಬಳಸ್ತಾರೆ.
2: ಅದನ್ ಬಿಟ್ರೆ ಶುದ್ಧ ಹಸುವಿನ ತುಪ್ಪ
1: ಅಂತಂದ್ರೆ ಹಸು ತುಪ್ಪನೇ ಆಗ್ಬೇಕಾಗಿಲ್ಲ,
2: ಶುದ್ಧ ತುಪ್ಪ. ಅದು ಬಿಟ್ರೆ ಸೀಡ್ಸ್ ಇಂದ ಬರುವಂತ ಫ್ಯಾಟ್ ಅನ್ನ ಗುಡ್ ಫ್ಯಾಟ್ ಅಂತ ಕರಿತೀವಿ. ಅಂದ್ರೆ ಬೀಜ,
1: ಕಡಲೆ ಬೀಜನ ಬರುತ್ತೆ ಅದ್ರ,
2: ಕಡಲೆ ಬೀಜ. ಬಟ್ ಎಲ್ಲದು ಮಿತವಾಗಿ ತಗೋಬೇಕು. ಕೆಲವೊಂದೊಂದ್ ಕಂಡೀಷನ್ಗೆ ಇವಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರೆ ಗುಡ್ ಫ್ಯಾಟ್ ಅನ್ನು ಕೂಡ ಅವರು ಇವಾಗ Omega-3, Omega-6 ಅದೆಲ್ಲ ಇದೆಯಲ್ವ, Omega-3 ಯೂಸ್ಫುಲ್ ಆಗುತ್ತೆ. ಬಟ್ Omega-6 ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅವರಿಗೆ ತೊಂದರೆ ಆಗುತ್ತೆ. ಕೆಲವೊಂದೊಂದು ಕಾಯಿಲೆಗಳಿಗೆ ರೆಸ್ಟ್ರಿಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಒಳ್ಳೆ ಉಪ ಕೊಬ್ಬು ಅಂತ ಅಂದ್ರೆ ಬೀಜಗಳಿಂದ ಬರುವಂತದ್ದು. ಇವಾಗ ನೀವು ನೋಡ್ತಾ ಇದ್ದೀರಾ, ಗಾಣದೆಣ್ಣೆ, ಕಡಲೆಕಾಯಿ ಬೀಜದೆಣ್ಣೆ, ಸೂರ್ಯಕಾಂತಿ ಬೀಜದೆಣ್ಣೆ,
1: ತೆಂಗಿನಕಾಯಿ ಬೆಳೆಯೋ ಏರಿಯಾ ತೆಂಗಿನ ಎಣ್ಣೆ,
2: ತೆಂಗಿನ ಎಣ್ಣೆ ಇವಾಗ ಸಮ್ಮರ್ ಅಲ್ವಾ, ಸೊ ಈ ಕಾಲದಲ್ಲಿ ಬಳಸೋದು ಆಕ್ಚುಲಿ ವೆರಿ ಸೂಟಬಲ್. ಆದ್ರೆ ನಮ್ಮ ಈ ಕಡೆ ಪ್ರದೇಶದಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮಳೆ ಮತ್ತೆ ಶೀತ ಶುರು ಆಗುತ್ತೆ, ಆವಾಗ ನೀವು ನೋಡ್ ತೆಂಗಿನ ಎಣ್ಣೆ ಗಟ್ಟಿ ಆಗತ್ತೆ ಅಲ್ವಾ. ಸೊ ಅದ್ರಲ್ಲಿ MCT ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಸೊ ಅದು ಜಾಸ್ತಿ ಇರೋದ್ರಿಂದ ಯಾರಿಗೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಜಾಸ್ತಿ ಇದೆ ಅವರ ರಕ್ತದಲ್ಲಿ, ಅವ್ರು ಅದನ್ನ ಅವಾಯ್ಡ್ ಮಾಡ್ಬೇಕಾಗ್ತದೆ
1: ಮಳೆಗಾಲ ಮತ್ತು
2: ಮಳೆಗಾಲ ಚಳಿಗಾಲದಲ್ಲಿ. ಅಥವಾ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಎಲ್ಲಾ ಟೈಮಲ್ಲೂ ವರ್ಜಿನ್ ಕೊಕೊನೆಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಸಮ್ಮರ್ ಅಲ್ಲಿ ಬಳಸಬಹುದು, ಯಾಕಂದ್ರೆ ನೋಡಿರ್ಬೋದು ಜಾಸ್ತಿ ಕೋಸ್ಟಲ್ ರೀಜನ್ ಅಲ್ಲಿ ತೆಂಗಿನ ಎಣ್ಣೆನ ಬಳಸ್ತಾರೆ, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಟೆಂಪರೇಚರ್
1: ಜಾಸ್ತಿ
2: ಸೂಟಬಲ್ ಆಗಿರುತ್ತೆ. ಸೊ ನಮ್ಮ ಟೆಂಪರೇಚರ್ ಗೆ ನಾವು ಶೀತ ಕಾಲದಲ್ಲೆಲ್ಲ ಅದನ್ನ ಬಳಸಿದ್ರೆ ಅದು
1: ಯಾವ ಎಣ್ಣೆ ಸೂಟಬಲ್?
2: ನಮಗೆ ಎಲ್ಲಾ ತರ ಬೀಜದ ಎಣ್ಣೆಗಳು, ಇವಾಗ ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಅಗಸೆ ಬೀಜದ ಎಣ್ಣೆ, ಉಚ್ಚಲ್ ಎಣ್ಣೆ ಯೂಸ್ ಮಾಡ್ತಾ ಇದ್ರು ಅದು ಕೂಡ ಸೂಟಬಲ್ ಆಗತ್ತೆ. ಕಡ್ಡಿಜದ ಎಣ್ಣೆ ಎಲ್ಲದು ಚೇಂಜ್ ಮಾಡ್ತಾ ಇರ್ಬೇಕು. ಒಂದೇ ಎಣ್ಣೆನ ವರ್ಷ ಪೂರ್ತಿ ಬಳಸೋದ್ರಿಂದ ಎಲ್ಲಾ
1: ದಿನಕ್ಕೊಂದ್ಸರ್ತಿ
2: ಅಟ್ಲೀಸ್ಟ್ 2 months 3 months
1: ಲೀಟರ್ ಇದನ್ನ ಬಳಸಿದ್ರೆ
2: ಸೀಸನಲ್ ವೈಸ್ ರೊಟೇಷನಲ್ ಬಳಸಿದ್ರು ಕೂಡ ಬೇರೆ ಬೇರೆ ಬೀಜದಲ್ಲಿರುವಂತ ಬೇರೆ ಬೇರೆ ಒಳ್ಳೆ ಉತ್ತಮ ಕೊಬ್ಬು ಅಥವಾ ವೈಟಮಿನ್ಸ್ ಮಿನರಲ್ಸ್
1: ಇದನ್ನೊಂದು ಅಂದ್ರೆ ಡೈಟರಿ ಚೇಂಜ್ ಇದನ್ನೊಂದು ಎಲ್ಲರೂ ಮಾಡ್ಕೋಬಹುದು. ಅಂದ್ರೆ ಎಲ್ಲರ ಮನೆಯಲ್ಲೂ
2: ಎಣ್ಣೆ
1: ನಾವು ಎಣ್ಣೆ ಬಳಸ್ತೀವಿ, ಇದೊಂದು ಆಯ್ತು.
2: ಅಂಡ್ ಮಿತವಾಗಿ ಬಳಸ್ಬೇಕು. ಈಗ ನಿಮ್ಮ ಮನೆಯಲ್ಲಿ 3 ಜನ ಅಥವಾ 4 ಜನ ಇದ್ದೀರಾ ಅಂತಂದ್ರೆ ರೆಸ್ಟ್ರಿಕ್ಟ್ ಮಾಡ್ಬೇಕು ಅಟ್ಲೀಸ್ಟ್ 2 liters ಒಂದು ತಿಂಗಳಿಗೆ. ಸೊ ದಟ್ 500 ml ಅಷ್ಟೇ ಒಬ್ಬರಿಗೆ ಸೇರೋ
1: ಸಾಕು,
2: ಆತರ ಲಿಮಿಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಾನು ಸುಮ್ನೆ ಕೇಳ್ತಾ ಇರ್ತೀನಲ್ಲ, ಎಷ್ಟು ಜನ ಇದ್ದೀರಾ, ಎಷ್ಟು ಲೀಟರ್? 3 ಜನ 4 ಜನ 3 liters 4 liters ಎಣ್ಣೆ ಬಳಸ್ತಾರೆ, ಅದು ನೆಸೆಸಿಟಿ ಇಲ್ಲ. ಸೊ ಅದ್ರ ಬದಲು ನೀವು ಬೇರೆ ಬೀಜಗಳಿಂದ ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೇವೆ, ಬಾದಾಮಿ ಅಥವಾ ಕಡಲೆ ಬೀಜ ಆತರದ್ರಿಂದ ಕೂಡ ನೀವು ಗುಡ್ ಫ್ಯಾಟ್ ಅನ್ನ ತಗೊಂಡ್ಬಹುದು.
1: ತಗೋಬಹುದು, ಇದು ಒಂದಾಯ್ತು. ಇನ್ನೊಂದು, ನೀವು ಹೇಳಿದ ಹಾಗೆ ಬೇರೆ ಬೇರೆ ತೊಂದರೆ ಇರುವಂತವ್ರು ಅವ್ರು ಬಂದು ವೈದ್ಯರನ್ನು ಅಥವಾ ಆಹಾರ ತಜ್ಞರನ್ನ ಕಂಡಾಗ ನೀವು ಅವ್ರಿಗೊಂದು ಚಾರ್ಟ್ ಕೊಡ್ತೀರಾ, ಆ ಚಾರ್ಟ್ ಪ್ರಕಾರ ಮಾಡಲಿ. ಅದರ್ವೈಸ್ ನಾನು ಎಲ್ಲರಿಗೂ ಮಾತಾಡೋದಾದ್ರೆ, ಒಂದು ಈಗ ಫ್ಯಾಟ್ ಎಷ್ಟು ಬಳಸ್ಬೇಕು ಅನ್ನೋದಾಯ್ತು. ಇನ್ನೊಂದು, ಇತ್ತೀಚೆಗೆ ಎಂಡ್ ಏನಂತಂದ್ರೆ ಪ್ರೋಟೀನ್ ರಿಚ್ ಡಯಟ್ ಆಯ್ತಾ. ನಾವು ಪ್ರೋಟೀನ್ ಅನ್ನ ತುಂಬಾ ಕಡಿಮೆ ಬಳಸಿ, ನಮ್ದು ಕಾರ್ಬ್ ಯಾವಾಗ್ಲೂ ಮುಂದಿರುತ್ತೆ ನಮ್ಮ ಆಹಾರ ಪದ್ಧತಿ ಇದರಿಂದ ಬಂದಿರೋದು.
2: ಆಕ್ಚುಲಿ ನೀವು ಕೇಳಿದ್ರೆ ಅವಾಗೆಲ್ಲ ತುಂಬಾ ಅನ್ನಕ್ಕೆ ಅಥವಾ ಧಾನ್ಯಗಳಿಗೆ ಬರಗಾಲ ಇತ್ತು ಅಂತ ಹೇಳ್ತಾರೆ, ಅಂದ್ರೆ ಕಷ್ಟ ಇತ್ತು ಅಂತ.
1: ಬಟ್ ಮುದ್ದೆಗಿರ್ಲಿಲ್ವಲ್ಲ?
2: ಮುದ್ದೆಗಿರ್ಲಿಲ್ಲ, ಈಗ ಮುದ್ದೆ ಬೆಳಗ್ಗೆನೆ ತಿಂತಾ ಇದ್ರು. ನಾವೇನ್ ಮಾಡ್ತೀವಿ, ಮಧ್ಯಾಹ್ನ ಅಥವಾ ರಾತ್ರಿ ತಿಂತೀವಿ ಅಲ್ವಾ. ಸೊ ಬೆಳಗ್ಗೆನೆ ತಿಂತಿದ್ರು ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು, ಅಂದ್ರೆ ಚೆನ್ನಾಗಿ
1: ಕೆಲಸ ಮಾಡೋರು.
2: ಮತ್ತೆ ನಮ್ ತರ ಯಾವಾಗ್ಲೂ ತಿಂತಾ ಇರ್ಲಿಲ್ಲ, 3 ಹೊತ್ತು 4 ಹೊತ್ತು ಆತರ. ಬೆಳಗ್ಗೆನೆ ತಿಂತಾ ಇದ್ರು, ಅದನ್ನ ಚೆನ್ನಾಗಿ ಕರಗಿಸ್ತಾ ಇದ್ರು, ಮತ್ತೆ ರಾತ್ರಿ ಬಂದು ಊಟ ಮಾಡ್ತಾ ಇದ್ರು ಅಲ್ವಾ. ಇವಾಗ ಒಂದ್ 30-40 ವರ್ಷದಿಂದ ಏನಾಗಿದೆ ಅಂದ್ರೆ, ನಿಮಗ್ ತಿಳಿದ್ರೆ ನನಗ್ ತಿಳಿದಿರೋನು, ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅನ್ನ ಮುದ್ದೆ ಚಪಾತಿ ಇವೇ ಊಟ ಅಂತ. ಬಟ್ ನೀವ್ ಮಾತಾಡ್ಸಿ ಕೇಳಿದ್ರೆ ಗೊತ್ತಾಗತ್ತೆ, ಅವ್ರು ಹೇಳ್ತಾರೆ ತಪ್ಪಲಿ ತುಂಬಾ ತರಕಾರಿನೇ ಬೇಕೊಡ್ತಾ ಇದ್ರು ನಮ್ಗೆ. ಗೆಣಸ್ ಇನ್ ಸೀಸನ್ ಅಲ್ಲಿ ಗೆಣಸೆ ತಿಂತಾ ಇದ್ವಿ, ಆಲೂಗಡ್ಡೆ ತಿಂತಾ ಇದ್ವಿ, ಅಥವಾ ಕಾಳುಗಳನ್ನೇ ತಿಂತಾ ಇದ್ವಿ, ಬರೀ ಕಾಳುಗಳನ್ನೇ ಬೇಯಿಸಿ ಕೊಡ್ತಾ ಇದ್ರು ಅಂತ. ಸೊ ಕಾಳುಗಳು ಪ್ರೋಟೀನ್, ಸೊ ಅವ್ರು ಒಳ್ಳೆ ಉತ್ತಮ ಪ್ರೋಟೀನ್ ಆಹಾರ ತಿಂತಾ ಇದ್ರು. ಪ್ಲಸ್ ಏನಂದ್ರೆ ಬರ್ನ್ ಮಾಡ್ತಾ ಇದ್ರು. ಈಗ ನಮ್ ತರ ಎಲ್ಲದಕ್ಕೂ ಮಷಿನರೀಸ್ ಅಥವಾ ವೆಹಿಕಲ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಎಲ್ಲದೂ ಸಿಂಪಲ್ ಆಗ್ಬಿಟ್ಟಿದೆ ಇವಾಗ. ನಮ್ದೇನಾಗಿದೆ, ಇಂಟೇಕ್
1: ಜಾಸ್ತಿ
2: ಆಗಿದೆ, ಔಟ್ಪುಟ್ ಬರ್ನ್ ಮಾಡ್ತಾ ಇಲ್ಲ, ಅಷ್ಟೇ ಮ್ಯಾಟರ್. ಅದ್ ಬಿಟ್ರೆ ಮುಂಚಿನಿಂದಲೂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಂತ ಸಪರೇಟ್ ಮಾಡಿಲ್ಲ ಅಂತ ಅಂದ್ರು ಅವರು ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಸೀಸನಲ್ ಆಗಿ ತಿಂತಿದ್ದಾರೆ, ಹಾಗಾಗಿ ಅವ್ರಿಗೆ ಕಷ್ಟ ಆಗ್ತಿಲ್ಲ ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು. ನಮ್ದು ಏನಾಗ್ತಾ ಇದೆ ಅಂದ್ರೆ ಬರ್ನ್ ಆಗ್ತಾ ಇಲ್ಲ, ಎಲ್ಲಾದ್ರು ಸೆಡೆಂಟರಿ ಲೈಫ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಆಗಿದೆ. ಅಂಡ್ ಎಲ್ಲದಕ್ಕೂ ಅನುಕೂಲ ಜಾಸ್ತಿ ಆದಂಗೆ ತಿನ್ನೋದು ಕೂಡ, ಬೆಳಗ್ಗೆನೂ ಉಪಹಾರ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ,
1: ಸ್ನಾಕ್ಸ್ ಎಲ್ಲ ಜಾಸ್ತಿ ಆಗಿದೆ.
2: ಸ್ನಾಕ್ಸ್ ಎಲ್ಲ ಉತ್ತಮ ಸ್ನಾಕ್ಸ್ ತಗೊಂಡ್ರೆ ತೊಂದ್ರೆ ಇಲ್ಲ.
1: ಸ್ನಾಕ್ಸ್ ಅಂದ್ರೆ ಆಕ್ಚುಲಿ ಕರೆದಿದ್ಬೇಕು ಅನ್ನೋ ತರ,
2: ಈವ್ನಿಂಗ್ ಆಯ್ತು ಅಂದ್ರೆ ಹೌದು ಚಾಟ್ಸ್ ಆತರ ಆಯಿಲಿ ಇದೆ ಜಾಸ್ತಿ ಆಗಿದೆ,
1: ಅದೆಲ್ಲ ಆಗಿದೆ. ಈಗ ನೀವು ಆಹಾರ ತಜ್ಞರಾಗಿ ಹೇಳೋದಾದ್ರೆ ಒಂದ್ ಪ್ಲೇಟ್ ಅಲ್ಲಿ ಏನಿರ್ಬೇಕು?
2: ಒಂದು ತಟ್ಟೆನ 100% ಅಂದ್ರೆ ಅದನ್ನ 4 ಭಾಗ ಮಾಡ್ಕೋಬೇಕು. ಸೊ 4 ಭಾಗದಲ್ಲಿ 1 ಭಾಗದಷ್ಟು ಪ್ರೋಟೀನ್ ಆಹಾರ, ಕಾಳುಗಳು, ಬೇಳೆಗಳು. ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ಇಟ್ಕೊಂಡ್ಬೋದು. ಮೀನು, ಓಕೆ, ಉತ್ತಮ ಲೀನ್ ಪ್ರೋಟೀನ್ ಅಂತ ಕರಿತೀವಿ. ಕೋಳಿ ಅಪರೂಪಕ್ಕೆ ಬಳಸ್ಬೋದು ಅಂದ್ರೆ ಎಲ್ಲ ಆದಷ್ಟು ಕೆಂಪು ಮಾಂಸ ಅಥವಾ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮಟನ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಮೊಟ್ಟೆದಿಲ್ಲ ಬಳಸ್ಬೋದು, ತೊಂದ್ರೆ ಇಲ್ಲ. ಬಟ್ ಕಿಡ್ನಿ ಪ್ರಾಬ್ಲಮ್ ಆತರ ಎಲ್ಲ ಇದ್ರೆ ಅವರಿಗೆ ಅದು ಚೇಂಜ್ ಆಗತ್ತೆ. ಜನರಲ್ ಆಗಿ ಹೇಳೋದಾದ್ರೆ ಎಲ್ಲರೂ ಬಳಸ್ಬೋದು. ಎಷ್ಟು ಬಳಸ್ಬೋದು ಅಂದ್ರೆ ಈಗ ಅವರೆಷ್ಟು ತೂಕ ಇರ್ತಾರೆ ಅಷ್ಟಕ್ಕೆ ಇಷ್ಟು ತಿನ್ಬೇಕು ಅಂತ ಇರತ್ತೆ. ಅಂದ್ರೆ ಇವಾಗ ಏನು ವರ್ಕೌಟ್ ಏನು ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ 0.8 grams ಪರ್ ಕೆಜಿ ಬಾಡಿ ವೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ 1 kg ಅಟ್ಲೀಸ್ಟ್ 0.8 grams ಅಷ್ಟು ಬೇಕಾಗತ್ತೆ. ಅಂದ್ರೆ ಎಕ್ಸಾಂಪಲ್ ನೀವೊಂದು
1: 50 kg
2: ಇದೀರ ಅಂದ್ರೆ ಅಟ್ಲೀಸ್ಟ್ ಒಂದು 45 50 ಗ್ರಾಂ ಪ್ರೋಟೀನ್ ತಗೋಬೇಕು.
1: ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ?
2: ಒಂದು ಮೊಟ್ಟೆಲಿ 6 ಗ್ರಾಂ ಇರುತ್ತೆ. ನೀವು ಒಳಗಡೆ ಇರುವಂತಹ ಹಳದಿ ಭಾಗನ ತೆಗೆದ್ರೆ 3 ಗ್ರಾಂ ಬರುತ್ತೆ.
1: ಯಾಕೆ ತೆಗಿಬೇಕು ಅದು?
2: ಅದನ್ನ ಇವಾಗ ತೆಗಿಯುವಂತದ್ದು ಜಾಸ್ತಿ ಟ್ರೆಂಡ್ ಆಗಿದೆ, ಅದಕ್ಕೆ ಹೇಳ್ತಾ
1: ಇದ್ದೀನಿ.
2: ಕೊಲೆಸ್ಟ್ರಾಲ್ ಇರೋಂತ ಎಸ್ ಖಂಡಿತ ತೆಗಿಬೇಕು, ಯಾಕಂದ್ರೆ ಅದ್ರಲ್ಲಿ ಕೂಡ ಕೊಲೆಸ್ಟ್ರಾಲ್ ಇರೋದ್ರಿಂದ ತೆಗೆದು ಬರೀ ಬಿಳಿ ಭಾಗನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಯಾರಿಗಿಲ್ಲ ಅವರೆಲ್ಲರೂ ದಯವಿಟ್ಟು ಪೂರ್ತಿ ಮೊಟ್ಟೆನ ಬಳಸಬೇಕು, ಯಾಕಂದ್ರೆ ಅದರಲ್ಲೂ ಕೂಡ ಪ್ರತಿಕಾಂಶ ಇದೆ, ವೈಟಮಿನ್ ಡಿ ಇದೆ. ಯಾಕಂದ್ರೆ ಈಗ ನಾವು ತುಂಬಾ ಕೇಸಸ್ ನೋಡ್ತಾ ಇದೀವಿ ವೈಟಮಿನ್ ಡಿ ಕಮ್ಮಿ ಆಗ್ತಾ ಇದೆ ಎಲ್ಲರಲ್ಲೂ. ಸೊ ಪೂರ್ತಿ ಮೊಟ್ಟೆನ ಬಳಸೋದು ಒಳ್ಳೇದು. ಅಂದ್ರೆ ತುಂಬಾ ತಿನ್ನಬಾರ್ದು. ಈಗ ಒಂದು ಮೊಟ್ಟೆ 20 ಮೊಟ್ಟೆ ಎಲ್ಲ ತಿನ್ನೋರ್ನು ನಾನು ನೋಡಿದೀನಿ, ಅಷ್ಟೊಂದೆಲ್ಲ ಒಳ್ಳೇದಲ್ಲ.
1: ಅವಶ್ಯಕತೆ
2: ಇಲ್ಲ. ಬೇರೆ ಬೇರೆ ಸೋರ್ಸಸ್ ಇಂದಾನು ತಗೋಬೇಕು ನೀವು. ಹಾಲಿನಿಂದ ಬರೋ, ಕಾಳಿಂದ, ಬೇಳೆಯಿಂದ, ನೀರಿಂದ ಅಥವಾ ಸೋಯಾ ಇಂದ, ಬೇರೆ ಬೇರೆ ತರ ಪ್ರೋಟೀನ್ ಅನ್ನ ತಗೊಂಡ್ಬೋದು. ಬರೀ ಮೊಟ್ಟೆಯಿಂದಾನೇ ತಗೋಬೇಕು ಅಂತೇನಿಲ್ಲ.
1: ಈಗ ಪ್ಲೇಟ್ ಅಲ್ಲಿ ಒಂದು
2: ಪ್ರೋಟೀನ್ ಇರಬೇಕು, ಇನ್ನೊಂದು ಪಾರ್ಟ್ ತರಕಾರಿ ಇರಬೇಕು. ತರಕಾರಿ ಅಂತ ಬಂದ್ರೆ 2 ಪಾರ್ಟ್ ತಗೊಂಡ್ಬೋದು, ಇಲ್ಲಾಂದ್ರೆ 1 ಪಾರ್ಟ್ ಅಟ್ಲೀಸ್ಟ್ ಬೇಯಿಸಿರೋದು ಅಥವಾ ಹಸಿ ತರಕಾರಿ, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ ಯಾವ್ದು ಹಸಿ ತಿನ್ಬಹುದು ಅದು, ಇಲ್ಲ ಹಸಿದ ಇಷ್ಟ ಇಲ್ಲ ಅಂದ್ರೆ ಬೇಯಿಸಿರುವಂತದನ್ನೇ ತಗೋಬಹುದು. ಇನ್ನೊಂದು ಪಾರ್ಟ್ ಬಂದು ಕಾರ್ಬೋಹೈಡ್ರೇಟ್, ಅಂದ್ರೆ ನಮ್ಮ ಧಾನ್ಯಗಳು. ಆದಷ್ಟು ಸಂಪೂರ್ಣ ಧಾನ್ಯಗಳನ್ನ ಬಳಸಬೇಕು, ಅಂದ್ರೆ ಹೋಲ್ ಗ್ರೈನ್ಸ್. ಸೊ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳು ಯಾವ್ದಾದ್ರು.
1: ಕೆಂಪಕ್ಕಿದು ಒಂದ್ ಟ್ರೆಂಡ್ ನಡೆದಿದೆಯಲ್ಲ.
2: ಹೌದು, ಕೆಂಪಕ್ಕಿ ಅಂದ್ರೆ ಅನ್ಪಾಲಿಶ್ಡ್ ತಗೊಂಡ್ರೆ ಆಕ್ಚುಲಿ ಒಳ್ಳೇದು. ಯಾಕಂದ್ರೆ ಇವಾಗ ವೈಟ್ ರೈಸ್ ಅಂತ ಅಂದ್ರೆ ಅದು ಆಚೆ ಕಡೆ ಇರುವಂತ ಬ್ರ್ಯಾನ್ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿರ್ತಾರೆ, ಅಂದ್ರೆ ಹೊಟ್ಟು ಅಂತ ಏನ್ ಹೇಳ್ತೀವಲ್ವ. ಸೊ ಆ ಹೊಟ್ಟೆಲಿ ನಮ್ಗೆ ಬಿ ವೈಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಅದನ್ನ ತೆಗೆದು ತಿಂದ್ರೆ ಅದ್ರಲ್ಲಿ ಯಾವ್ದೇ ರೀತಿ ಪೌಷ್ಟಿಕಾಂಶ ಇರಲ್ಲ. ಮತ್ತೆ ನೀವು ಒಂದ್ ಬೌಲ್ ಅಲ್ಲಿ ವೈಟ್ ರೈಸ್, ಕೆಂಪಕ್ಕಿ ಎರಡನ್ನೂ ಇಟ್ಕೊಂಡು ತಿಂದ್ ನೋಡಿ. ವೈಟ್ ರೈಸ್ಗೆ ನಿಮ್ಗೆ ತಿಂದಾಗ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಅದೇ ನೀವು ಅನ್ಪಾಲಿಶ್ಡ್ ರೈಸ್ ಅನ್ನ ತಿಂದಾಗ ನಿಮ್ಗೆ ಸಾಕನ್ಸುತ್ತೆ, ಬೇಗ ಅದು ಹೊಟ್ಟೆನ ತುಂಬ ಫೀಲ್ ಆಗತ್ತೆ ನಿಮ್ಗೆ. ಸೊ ಅದ್ ಅಬ್ಸರ್ವ್ ಮಾಡಿ ನೋಡಿದ್ರೆ, ಯಾಕಂದ್ರೆ ಅದ್ರಲ್ಲಿ ಫೈಬರ್ ಮತ್ತೆ ಬೇರೆ ವೈಟಮಿನ್ಸ್ ಕೂಡ ಇರೋದ್ರಿಂದ ನಿಮ್ಗೆ ಅದು ಫುಲ್ಲಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ಸಂಪೂರ್ಣ ಧಾನ್ಯಗಳು ಎಕ್ಸ್ಪೆಷಲಿ ಇದ್ರ ಅನ್ಪಾಲಿಶ್ಡ್ ಧಾನ್ಯಗಳನ್ನ ಬಳಸಿದ್ರೆ ಒಳ್ಳೇದು. ಇವನ್ ಗೋಧಿ ಹಿಟ್ಟು ಅಷ್ಟೇ, ಎಲ್ಲ ಪ್ಯಾಕೆಟ್ ಅಲ್ಲಿ ಬರುವಂತ ಗೋಧಿ ಹಿಟ್ಟು ಬಳಸ್ತಿರಲ್ವಾ. ಸೊ ನೀವ್ ಮನೇಲೇ ಬಿಡಿಸಿರೋ ಗೋಧಿ ಇಂದ ಚಪಾತಿ ಮಾಡಿದ್ರೆ, ನೀವ್ ಅಬ್ಸರ್ವ್ ಮಾಡಿದ್ರೆ ಹೊರಟಾಗತ್ತೆ, ಹೌದಲ್ವಾ. ಅದೇ ನೀವ್ ಅಂಗಡಿಲಿ ತಂದಿರೋದು ಕಲರ್ ಅಥವಾ ಮಲ್ಟಿಗ್ರೈನ್ ಏನಾದ್ರು ಆಗ್ಬೋದು, ಅದು ಸಾಫ್ಟ್ ಆಗಿ ಬರತ್ತೆ. ಹಿಂಗೆ ಅವರು ಏನ್ ಫೈಬರ್ ಇರುತ್ತೆ ಅದೆಲ್ಲ ತೆಗೆದು ನಿಮಗೆ ಒಳಗಡೆ ಇರುವಂತ
1: ಸಾಫ್ಟ್ ಆಗಕ್ಕೆ
2: ಮೈದಾ ಅಂತ ಏನ್ ಹೇಳ್ತೀವಿ ಅದನ್ನೇ ಕೊಡೋದು. ಆದಷ್ಟು ಮನೆಯಲ್ಲೇ ಹೋಲ್ ಗೋಧಿಯಿಂದ ಬಿಡಿಸಿರುವಂತದ್ದು, ಅದಕ್ಕೆ ನೀವು ಕಾಳುಗಳನ್ನೆಲ್ಲ ಹಾಕ್ಬೋದು. ಸೊ ಪ್ರೋಟೀನ್ ಜಾಸ್ತಿ ಆಗತ್ತೆ ಮನೆಯವ್ರಿಗೆಲ್ಲರಿಗೂ ಚಪಾತಿ ಮಾಡಿದಾಗ. ಸೊ ಆತರ ಕಾಳುಗಳನ್ನೆಲ್ಲ ಹಾಕಿ ಬಿಡಿಸಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಳ್ಳೇದು, ಇದು ಎಲ್ಲರಿಗೂ ಹೇಳ್ತಾ ಇದೀರಾ, ಮಕ್ಕಳಿಗೆ, ವಯಸ್ಕರಿಗೆ ಮತ್ತೆ ವಯಸ್ಸಾದವರಿಗೆ ಎಲ್ಲರಿಗೂ ಈ ತರದ್ದೇ ಒಂದು ಊಟದ ತಟ್ಟೆ.
2: ಅದ್ ಜೊತೆಗೆ ಗುಡ್ ಫ್ಯಾಟ್ ಹಾಕೋಬಹುದು ಅವರು, ಬೇಕಾದ್ರೆ ತುಪ್ಪ ಇಟ್ಕೊಂಬೋದು. ಇದನ್ನೆಲ್ಲ ಇಟ್ಕೊಂಡು ಬ್ಯಾಲೆನ್ಸ್ಡ್
1: ಇದು ಪ್ರತಿ ಊಟಕ್ಕೂ ಮಾಡ್ಬೇಕು. ದಿವಸಕ್ಕೊಮ್ಮೆ ಮಾಡಿದ್ರೆ ಅಥವಾ ವಾರಕ್ಕೊಮ್ಮೆ ಮಾಡಿದ್ರೆ
2: ಹೇಳಿದ್ರೆ ನಾನು ತರಕಾರಿ ತಿಂತೀರಾ ಅಲ್ವಾ ಅಂತ, ನಾವು ತರಕಾರಿನೇ ತಿಂತೀನಿ ಅಂತ ಯಾವ್ದಾದ್ರು ಒಂದೊತ್ತು ತಿಂದಿರ್ತಾರ. ಇದು ಒಂದೊತ್ತಿಂದಲ್ಲ, 3 ಹೊತ್ತಿಗೂ ನೀವು ಇದೇ ತರ. ಅಂದ್ರೆ ಈಗ ಬೆಳಗ್ಗೆ ಮೊಟ್ಟೆ ತಿಂದ್ರಿ ಅಂದ್ರೆ ಅಟ್ಲೀಸ್ಟ್ ಮಧ್ಯಾಹ್ನಕ್ಕೆ ದಾಲ್ ಅಥವಾ ಕಾಳಿಂದ ಮಾಡಿರೋದು ಅಥವಾ ಪನ್ನೀರು ಆತರ ಏನಿರುತ್ತೆ. ನೈಟ್ಗೂ ಅಷ್ಟೇ, ಈಗ ಮಧ್ಯಾಹ್ನ ಬೇಳೆ ತಿಂದಿರ್ತೀರ ಅಂದ್ರೆ ರಾತ್ರಿಗೆ ಕಾಳಿಂದು, ಅಥವಾ ನೀವು ಕಾಳುಗಳದೇ ದೋಸೆ ಮಾಡ್ಬೋದು, ಹೆಸರು ಕಾಳು ದೋಸೆ, ಅದೆಲ್ಲ ಹಿಂದಿನಿಂದನು ಇದೆ, ನುಚ್ಚಿನುಂಡೆ, ಅದೆಲ್ಲ ಎಂತ ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೊ ಆತರದನ್ನೆಲ್ಲ ಬಳಸ್ಬಹುದು.
1: ಹೌದು, ಈಗ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬಂದವ್ರಿಗೆ, ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಬಂದವ್ರಿಗೆ ಅವ್ರಿಗೆ ಸಪ್ಟಾಗಿ ನೀವು ಚಾರ್ಟ್ ಕೊಡ್ತೀರ. ಈ ಕೆಲವು ಹಾರ್ಮೋನ್ ಸಮಸ್ಯೆಗಳಿಂದ ಆಗುವಂತಹ ಕೆಲವು ಸಂಗತಿಗಳನ್ನು ಹೇಳಿದ್ರಿ, PCOD, PCOS, ಥೈರಾಯ್ಡ್ ಇತ್ತೀಚೆಗೆ ತುಂಬಾ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅದರಲ್ಲಿ 2 ತರ ಇದೆ. ಇಬ್ಬರಿಗೂ ಬೇರೆ ಬೇರೆ ಡಯಟ್ ಇದೆ ಅಂತ ಅನ್ಸುತ್ತೆ. ಕಡಿಮೆ ಥೈರಾಯ್ಡ್ ಉತ್ಪತ್ತಿ ಆಗುವಂತದ್ದು ಅತಿ ಹೆಚ್ಚಾಗುವಂತ, ಅವ್ರಿಗಿಬ್ಬರಿಗೂ ಸಪರೇಟ್ ಇರುತ್ತೆ ಡಯಟ್. ಡಯಟ್ ಅಲ್ಲಿ ಕಡಿಮೆ ಆಗ್ತದ್ದು
2: ಥೈರಾಯ್ಡ್ ಉತ್ಪತ್ತಿ ಕಡಿಮೆ ಆದಾಗ ಸಪ್ಲಿಮೆಂಟ್ಸ್ ಜೊತೆಗೆ ಡಯಟ್ ಮಾಡ್ಬೇಕಾಗತ್ತೆ ಅವರು. ಅದೇ ಅದ್ರಲ್ಲಿನೂ ಅಷ್ಟೇ, ಸಮತೋಲನ ಆಹಾರ ತಗೊಂಡ್ಬೇಕಾಗತ್ತೆ, ಮತ್ತೆ ಸ್ವಲ್ಪ ಸೆಲೆನಿಯಂ ಎಲ್ಲ ಜಾಸ್ತಿ ಇರುವಂತ ಆಹಾರಗಳನ್ನ
1: ಅಂದ್ರೆ
2: ಬೀಜಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಾನು, ಅಗಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ. ಸೊ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಸೊ ಈ PCOD ಈ ತರ ಹಾರ್ಮೋನ್ ಬ್ಯಾಲೆನ್ಸ್ ಇರೋರ್ಗು ನಾವು ಸೀಡ್ ಥೆರಪಿ ಅಂತ ಮಾಡ್ತೀವಿ. ಈ ಬೀಜಗಳನ್ನ ಬಳಸ್ಕೊಂಡು ಅದ್ರಲ್ಲಿರುವಂತ ಜಿಂಕ್ ಮತ್ತೆ ಮಿನರಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸೀಡ್ ಸೈಕ್ಲಿಂಗ್ ಅಂತ ಮಾಡಿ ಅವ್ರ ಹಾರ್ಮೋನ್ ಅನ್ನ, ಮತ್ತೆ ಅದೇ ನೀವು ಹೇಳ್ದಂಗೆ ಇದೆಲ್ಲ ಒಂದು ಸತಿ ಒಂದು ತಿಂಗಳು ಮಾಡಿದ್ರೆ ಅಥವಾ 2 ತಿಂಗಳಲ್ಲಿ ಇದಾಗಲ್ಲ, ಅಟ್ಲೀಸ್ಟ್ 1-4 ಸೈಕಲ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ. ಅಂಡ್ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ,
1: 4 ತಿಂಗಳು ಮಾಡ್ಬೇಕು. ಆಮೇಲೆ ಅದಕ್ಕೆ ಕಡಿಮೆ ಆದ ತಕ್ಷಣ ನಾರ್ಮಲ್ ಬಂದ ತಕ್ಷಣ ರಿಪೋರ್ಟ್ಸ್ ಎಲ್ಲ ನಿಲ್ಸೋ ಆಗಿಲ್ಲ
2: ಅಂತ ಅಂದ್ರೆ ಅದನ್ನ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡಿಲ್ಲ ಅಂತಂದ್ರು ಫುಡ್ ಅಲ್ಲಿ ಎಲ್ಲಾ ತರ ಸಮತೋಲ ಆಹಾರನ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು.
1: ನೀವು ಹೇಳಿದ್ರಿ ಇತ್ತೀಚೆಗೆ ನಾನು ಹೆಚ್ಚಾಗಿ ನೋಡ್ತಾ ಇರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಅಂತ. ಯಾಕೆ ಅದೆಲ್ಲ ಇದೆ? ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ ಒಂದು ದೇಹಕ್ಕೆ ಚಟುವಟಿಕೆ ಇಲ್ಲ, ಕಾರಣಗಳು ಏನೇ ಇದ್ದಿರ್ಬೋದು. ಈಗ ಎದೆ ಉರಿ, ಬ್ಲೋಟಿಂಗ್ ಆ ತರದೆಲ್ಲ ಬರ್ತಾರ, ಅವ್ರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಏನ್ ತಿನ್ಬಾರ್ದು ಅಂತ ತಿಂದು.
2: ಓಕೆ, ಸೊ ಇವಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಸ್ಟ್ರೆಸ್ ಅಂತ ಹೇಳ್ತೀನಿ ನಾನು. ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಇಂದನು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಂಗ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗ್ತದೆ. ಅವ್ರು ಅನ್ಕೊಂತಾರೆ ಸ್ಟ್ರೆಸ್ ಇಂದ ಹೆಂಗೆ ಬರುತ್ತೆ ಅಂತ. ಡೆಫಿನೆಟ್ಲಿ ಸ್ಟ್ರೆಸ್ ಇಂದ ಟ್ರಿಗರ್ ಆಗುತ್ತೆ ಗ್ಯಾಸ್ಟ್ರೈಟಿಸ್, ಅಂಡ್ ಕರೆಕ್ಟ್ ಟೈಮ್ಗೆ ತಿಂದ ಇರೋದು ಅಥವಾ ಊಟ ಸ್ಕಿಪ್ ಮಾಡೋದು ಅಥವಾ ಸಣ್ಣ ಡಯೆಟ್ ಅಂತ ಅಂದ್ರೆ ತುಂಬಾ ಜನದಲ್ಲಿ
1: ಮತ್ತೆ ಕಡಿಮೆ ತಿನ್ನೋದು,
2: ಊಟ ಬಿಡೋದು ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ಡಯೆಟ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ತಿನ್ನೋದು ಅಂತಾನೆ ತುಂಬಾ ಜನ ಗೊತ್ತಿಲ್ಲ.
1: ಯಾಕೆ ಚೆನ್ನಾಗಿದ್ದೀರಾ ಡಯೆಟ್ ಮಾಡ್ತೀನಿ,
2: ಡಯೆಟ್ ಮಾಡ್ತಾ ಇದ್ದೀರಾ ಅಂತಾನೆ ವರ್ಡ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಡಯೆಟ್ ಅಂದ್ರೇನೆ ಸಮತೋಲನವಾಗಿ ಅಥವಾ ಬ್ಯಾಲೆನ್ಸ್ಡ್ ಆಗಿ ತಿನ್ನುವಂತದನ್ನ ನಾವು ಡಯೆಟ್ ಅಂತ ಕರಿತೀವಿ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ತಿಂದ ಇರುವಂತದ್ದು, ಟ್ರಿಪ್ ಮಾಡೋದು ಅಥವಾ ಫುಡ್ ಅಲ್ಲಿ ಲೈಕ್ ಅದೇ ಫೈಬರ್ ಅಂತ ಹೇಳ್ತಾ ಇದ್ದಲ್ವಾ, ನಾರಿನಂಶಗಳು ಅಂದ್ರೆ ಹಣ್ಣು ತರಕಾರಿಗಳು ಸಂಪೂರ್ಣ ಧಾನ್ಯಗಳು ಇದ್ರಲ್ಲೆಲ್ಲ ಫೈಬರ್ ಇರುತ್ತಲ್ವಾ, ಆ ಫೈಬರ್ ಅಮೌಂಟ್ ಕಮ್ಮಿ ತಿನ್ನುವಂಥದ್ದು, ತುಂಬಾ ಸ್ಪೈಸಿ ಫುಡ್ ತಿನ್ನುವಂಥದ್ದು, ಖಾರ ಜಾಸ್ತಿ ಇರುವಂಥದ್ದು, ಆಯಿಲ್ ಜಾಸ್ತಿ ಇರುವಂಥದ್ದು, ಕರಿದ ಆಹಾರ, ಸೊ ಇದು ಎಲ್ಲದ್ರಿಂದನು ಗ್ಯಾಸ್ಟ್ರೈಟಿಸ್ ಆಗುತ್ತೆ.
1: ಅಕಸ್ಮಾತ್ ತಿಂದ್ರು ಅಂತ ಇಟ್ಕೊಳ್ಳಿ, ತಿಂದ ಮೇಲೆ ಆದಾಗ ಏನ್ ಮಾಡ್ಬೇಕು?
2: ತಿಂದಾಗಂದ್ರೆ ಲೈಕ್ ಅದು ಇಂಟೆನ್ಸಿಟಿ ಅಂದ್ರೆ ತುಂಬಾ ಸಿವಿಯರ್ ಇದೆ ಅಂತ ಅಂದ್ರೆ ಅವರು ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲಾ ಖಾರ ಆಹಾರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ, ಎಣ್ಣೆ ಜಾಸ್ತಿ ಹಾಕಿರುವಂತದ್ದು ಆ ತರದೆಲ್ಲ ಸ್ವಲ್ಪ ಆದಷ್ಟು ಲಘು ಆಹಾರ ಆ ತರದನ್ನ ತಗೋಬೇಕಾಗತ್ತೆ. ಜೀರಿಗೆ ಕಷಾಯ ಆ ತರದನ್ನ ಯೂಸ್ ಮಾಡ್ಬೇಕು, ಅಂಡ್ ನೀರು ತುಂಬಾ ಇಂಪಾರ್ಟೆಂಟ್, ವಾಟರ್ ಚೆನ್ನಾಗಿ ಕುಡಿಬೇಕು, ಹೈಡ್ರೇಟ್ ಮಾಡ್ಕೋಬೇಕು, ಎಕ್ಸ್ಪೆಷಲಿ ಇವಾಗ ಸಮ್ಮರ್ ಅಲ್ಲಿ ನೀರ್ ಚೆನ್ನಾಗಿ ಕುಡಿಬೇಕು. ಅಂದ್ರೆ ಒಂದು ದಿನದಲ್ಲಿ ಸರಿ ಹೋಗಲ್ಲ ಗ್ಯಾಸ್ಟ್ರೈಟಿಸ್, ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡ್ಬೇಕು. ಟೂ ಅವರ್ಸ್ ಒಂದ್ಸತಿ ಸ್ವಲ್ಪ ತಿನ್ಕೊಂಡು ಗ್ಯಾಸ್ಟ್ರೈಟಿಸ್ ನ ಕಡಿಮೆ ಮಾಡ್ಕೋತಾ ಬರ್ಬೇಕು,
1: ಕಡಿಮೆ ಮಾಡ್ಕೋಬೇಕು. ಮತ್ತೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ. ಮತ್ತೆ ನೀವು ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನು ಹೇಳುವಾಗ ಕೆಲವು ಟೆಸ್ಟ್ ಗಳನ್ನು ಮಾಡಿಸ್ಬಿಟ್ಟೆ ಹೇಳ್ತೀರಿ ಅಂತ?
2: ಹೌದು, ಈಗ ಗೊತ್ತಾಗತ್ತೆ ನಮ್ಗೆ ಅವರಲ್ಲಿ ಡಿಫಿಷಿಯನ್ಸಿಸ್ ಇದ್ರೆ, ಕ್ರೇವಿಂಗ್ಸ್ ಆಗ ನೀವು ನೋಡಿರ್ಬೋದು. ಕೆಲವರಿಗೆ
1: ಸ್ವೀಟ್ ತಿನ್ಬೇಕು
2: ತಿನ್ಬೇಕು ಅಂತ ಅನ್ಸುತ್ತೆ, ಕೆಲವರಿಗೆ ಸಾಲ್ಟಿ ಫುಡ್ಸ್ ಅಥವಾ ಕರಿದಿರೋ ಅಂತದ್ದು ತಿನ್ಬೇಕು ಅಂತ ಆಸೆ ಆಗುತ್ತೆ, ಚಿಪ್ಸ್ ಆತರ. ಸೊ ಅವಾಗ ನಮಗ್ ಗೊತ್ತಾರೆ, ಸೊ ಇವರಿಗೆ ಯಾವ್ದಾರ ರೀತಿಯ ಡಿಫಿಷಿಯನ್ಸಿ ಇರಬಹುದು ಅಂತ. ಅಂದ್ರೆ ಬಾಡಿನಲ್ಲಿ ಏನಿಲ್ಲ ಅದನ್ನ ಕೇಳ್ತಾ ಇರತ್ತ.
1: ಈಗ ಔಷಧಿಗಳು ಎಲ್ಲದಕ್ಕೂ ಎಲ್ಲ ಕಾಯಿಲೆಗೂ ಲಭ್ಯ ಇದೆ. ಔಷಧಿ ಬದಲಿಗೆ ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ.
2: ಎಸ್,
1: ಹಾಗಾಗಿ ಆಹಾರವನ್ನೇ ಔಷಧಿಯಾಗಿ ಮಾಡ್ಕೋಬೇಕು. ಕರೆಕ್ಟು, ಅದೇ ತಿಳುವಳಿಕೆ ಕೊರತೆ ಇರೋದ್ರಿಂದ ಒಂದೇ ತರದ ಆಹಾರ ಪದ್ಧತಿಯಿಂದ 365 ದಿವಸ ಅನ್ನ ಸಾಂಬಾರ್
2: ಅನ್ನ ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಅದೇ ಆಗ್ಬಿಟ್ಟಿದೆ. ಹೌದು,
1: ಅಮ್ಮಂದಿರ್ಗು ಮನೇಲಿ ದಿನ ಬಾಕ್ಸಿಗೆ ಏನ್ ಮಾಡ್ಬೇಕು?
2: ಅದಕ್ಕೆ ನಾನು ಆದಷ್ಟು ಅಮ್ಮಂದಿರಿಗೆ ಜಾಸ್ತಿ ಎಜುಕೇಟ್ ಮಾಡ್ತಾ ಇರ್ತೇನೆ, ಬಿಕಾಸ್ ಅವರೇ ಅಲ್ವಾ ನೀವು ಹೇಳ್ದಂಗೆ ಕಿಚನ್ ಡಯಟಿಷಿಯನ್ಸ್. ಸೊ ಅವರನ್ನ ಟ್ರೈನ್ ಮಾಡಿದ್ರೆ ಆಲ್ಮೋಸ್ಟ್ ಇಡೀ ಮನೆದು ಪೌಷ್ಟಿಕಾಂಶನ ಅವರು ಕಾಪಾಡ್ಕೋಬಹುದು.
1: ಆಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ. ಕಿಚನ್ ಮೇಂಟೈನ್ ಮಾಡೋದು, ಏನು ಅಡಿಗೆ ಮಾಡ್ತಾರೆ ಹಾಗಿಲ್ಲ, ಅದರಂತ ದೊಡ್ಡ ಜವಾಬ್ದಾರಿ ಬೇರೆ ಯಾವ್ದು ಇಲ್ಲ. ಅಲ್ಲಿ ಸರಿ ಇದ್ರೆ ಉಳಿದಿದ್ದೆಲ್ಲ
2: ಸರಿ ಹೋಗುತ್ತೆ. ಹೌದು, ಸೊ ಅವರಿಗೆ ಮೇಜರ್ ಆಗಿ ಏನ್ ಹೇಳೋದಂದ್ರೆ, ಈಗ ಪ್ರತಿ ಮೀಲ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ರೋಟೀನ್ ಇರೋ ತರ ಪ್ಲಾನ್ ಮಾಡ್ಬೇಕು. ಅಂದ್ರೆ ಅಟ್ ಲೀಸ್ಟ್ ಬೇಳೆಗಳು ಕಾಳುಗಳು, ಅಂದ್ರೆ ನಾನೇ ನೋಡಿದೀನಿ ಒಂದು ಮೂರ್ ಜನ ಇದನ್ನೆ ಬರೀ ಮೂರ್ ಹಿಡಿ ಬೇಳೆ ಬಳಸ್ತಾರೆ, ಹಂಗಲ್ಲ ಸ್ವಲ್ಪ ಗಟ್ಟಿಯಾಗಿ ಹಾಲು
1: ಅದೇ ಹೌದು
2: ಅಷ್ಟು
1: ಒಬ್ಬೊಬ್ರು ತಿನ್ಬೇಕು. ಇವ್ರಿಲ್ಲ ಒಂದೇ ಕಟೋರಿನಲ್ಲಿ ಇಡೀ ಮನೆಗೆ
2: ಇಡೀ ಮನೆ
1: ಟೈಮ್ ಸಾಂಬಾರ್
2: ಮೂರು ಟೈಮ್ ಆ ತರ ಮಾಡ್ಬಾರ್ದು. ಮೂರ್ ಹಿಡಿ ಹಾಕ್ತಿದ್ರು ನಮ್ ಮನೇಲೇನೆ ಮೂರ್ ಹಿಡಿ ಹಾಕ್ತಿದ್ರು, ಇವಾಗ ಕಂಪಲ್ಸರಿ ಅದು ಒಂದೇ ಹೊತ್ತಿಗೆ ಖಾಲಿ ಆಗ್ಬೇಕು, ಅಂಡ್ ಒಂದೇ ಟೈಮ್ ಖಾಲಿ
1: ಬಂದಿರೋದ್ರಿಂದ ಅವ್ರಿಗೆಲ್ಲ ಕಿರಿ ಆಗಿರುತ್ತೆ ಖಂಡಿತ.
2: ಇವಾಗ ಅವ್ರಿಗೆ ಅದರಿಂದ ಆಗ್ತಿರುವಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಂದ ಫಾಲೋ ಮಾಡ್ತಿದ್ದಾರೆ.
1: ತುಂಬಾ ಧನ್ಯವಾದಗಳು ಇದುವರೆಗೆ ಅಂದ್ರೆ ಪೂರ್ತಿ ಮಾತಾಡಿದ
2: ಜನರಲ್ ಆಗಿ
1: ಈ ದಿನಾನು ಮಾತಾಡ್ಬೇಕು ಅನ್ಸುತ್ತೆ. ಮತ್ತೆ ಅವಕಾಶ ಆದಾಗ ಸಿಗೋಣ.
2: ಖಂಡಿತ,
1: ಧನ್ಯವಾದಗಳು.
2: ಧನ್ಯವಾದಗಳು.
0: ಇದುವರೆಗೆ ಆಹಾರ ತಜ್ಞರಾದ ಹಾಸನದ ನುಶ್ರೀ ಉದಯರವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ವಾಯುದ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಭದ್ರಾವತಿ ಶಿವಮೊಗ್ಗ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
3: ದೇಶದ ಯುವಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
0: ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸ್ಪರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. 1:20 ಅಂತಾರಾಷ್ಟೀಯ ಜೀವವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:45 ಚಿತ್ರಗೀತೆಗಳು. 2:50 ಭಾವಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:01 ಚಾರ್ಟ್ ಶೋ. 4:00 ಚಿತ್ರಗೀತೆಗಳು. 5:00 ಚಿತ್ರಗೀತೆಗಳ ಕಾರ್ಯಕ್ರಮ.

5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಭಾಗವಹಿಸುತ್ತಾರೆ ನಿಮಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗ ಡಾ ಸುಂದರ್ ನಾಗ್ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಮಕ್ಕಳಲ್ಲಿ ಚರ್ಮದ ಸಮಸ್ಯೆಯನ್ನ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಆರೋಗ್ಯದ ಸಮಸ್ಯೆ ಬಂದಿದೆ ಅಂದ್ರೆ ಸ್ವಲ್ಪ ಆತಂಕ ಆಗುತ್ತೆ ಡಾಕ್ಟರ್. ಕೆಲವೊಂದು ಸರಿ ಆ ಮಕ್ಳು ಏನಾಗ್ತಿದೆ ಅಂತ ಅರ್ಥ ಆಗಲ್ಲ ನಮಗೆ ದೊಡ್ಡವರಿಗೆ. ಅದು ಒಂದು ರೀತಿಯ ಕಂಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಅಂಥದ್ರಲ್ಲಿ ಈ ಚರ್ಮದ ಸಮಸ್ಯೆ ಅಂತ ಬರೋದಾದ್ರೆ ಯಾವ ವಯಸ್ಸಿಂದ ನಾವು ಮಕ್ಕಳಲ್ಲಿ ಈ ಚರ್ಮದ ಸಮಸ್ಯೆಯನ್ನ ನೋಡ್ತೇವೆ?
3: ಒಳ್ಳೆ ಪ್ರಶ್ನೆ. ಏನಾಗಿದೆ ಅಂದ್ರೆ ಈಗ ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಸಂಬಂಧಿಕರಿಗೆಲ್ಲ ಬಹಳ ಖುಷಿ ಆಗ್ಬಿಡುತ್ತೆ. ಅದು ಗಂಡ್ಮಕ್ಳು ಆಗ್ಲಿ ಹೆಣ್ಮಕ್ಳು, ಗಂಡ್ಮಕ್ಳು ಇಟ್ಟು ಇನ್ನೂ ಇದೆ. ಅದಕ್ಕೆ ಬರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅವರಿಗೆ ಸೋಪು ಪೌಡ್ರು ಅಕ್ಕಿಟ್ಟೆಲ್ಲ ತಗೊಂಡ್ಬಿಡ್ತಾರೆ. ಏನಾಗತ್ತೆ, ನಮ್ಮ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ. ಮಗು ಹುಟ್ಟಿದ ಕೂಡ್ಲೆ ತಾಯಿ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಆ ವಾತಾವರಣನೇ ಬೇರೆ, ಹೊರಗಡೆ ಬಂದ್ರೆ ಅಡ್ಜಸ್ಟ್ ಆಗೋ ವಾತಾವರಣ ಬೇರೆ. ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದ್ಮೇಲೆ ಮಗು ಸಾಮಾನ್ಯವಾಗಿ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ ಹೊರಗಡೆ ಹೊಂದ್ಕೊಳ್ಳಿಕ್ಕೆ,
2: ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ
3: ಬೇಕಾಗುತ್ತೆ. ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಬಹಳ ಅವಸರ ಮಾಡ್ಬಿಟ್ಟು ಆ ಮಗುಗೆ ಏನು ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಸೋಪು ಪೌಡ್ರು ಮುಖ ಕಣ್ಕಳು ಎಂಕಳು ತೊಡೆ ಫುಲ್ ಹಾಕ್ಬಿಟ್ಟು ಏ ಪಾಪು ಚೆನ್ನಾಗಿದೆ ಸ್ನಾನ ಮಾಡ್ತಿದೆ ಅಂತೇಳಿ ಮಾಡಿಸಿ ಮಲಗಿಸ್ಬಿಡ್ತಾರೆ. ಆದ್ರೆ ಏನಾಗುತ್ತೆ, ಈ ಮಕ್ಕಳು ಬೆವರಿತಾರೆ, ನಮ್ ತರ ಅವು ಬೆವರ್ತವೆ. ಇಂತ ಟೈಮ್ ಅಲ್ಲಿ ಏನಾಗುತ್ತೆ, ಇವರು ಹಾಕ್ತಕ್ಕಂತ ಪೌಡರ್ಗಳು ಅಥವಾ ಬೇರೆ ಬೇರೆ ಲೋಷನ್ಸ್ ಬೇರೆ ತರದ ಸೋಪ್ಸ್ ಇವನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಚರ್ಮದ ಪದರಲ್ಲಿ ಸ್ವೆಟರ್ ಪೋರ್ಸ್ ಇರ್ತಾವ ಅವು ಬ್ಲಾಕ್ ಆಗ್ತದೆ.
2: ಅಂದ್ರೆ ಒಂದು ಆ ಬೆವರು ಬರುವಂತ ರಂಧ್ರಗಳೇನಿರುತ್ತೆ
3: ಬ್ಲಾಕ್ ಆಗ್ತವೆ. ಬ್ಲಾಕ್ ಆಗದೆ ಏನಾಗುತ್ತೆ, ಸಾಮಾನ್ಯವಾಗಿ ಮಗು ಹುಟ್ಟಿ ಒಂದು ವಾರ ಎರಡು ವಾರದಲ್ಲೇ ಚರ್ಮದ ಕಾಯಿಲೆಗಳು ಶುರು ಆಗ್ತವೆ. ಸಲೆತು ಗುಳ್ಳೆಗಳು ಬರೋದು, ಕಿವು ಗುಳ್ಳೆಗಳಾಗದು, ಆಮೇಲೆ ಕಣ್ಣ ಹತ್ರ ಗುಳ್ಳೆಗಳು ಕಾಣಿಸ್ಕೊಳ್ಳೋದು, ತೊಡೆ ಸಂದಲ್ಲಿ ಕಾಣಿಸ್ಕೊಳ್ಳೋದು. ಇನ್ನೊಂದೇನಂದ್ರೆ ಮಗು ಮೂತ್ರ ಮಾಡುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ಸ್ ಇದನ್ನ ಹಾಕ್ಬಿಡ್ತಾರೆ, ಅದು ಇನ್ನೂ ಡೇಂಜರಸ್. ತುಂಬಾ ಡಯಾಪರ್ಸ್ ಅಂತ ಬಹಳ ಡೇಂಜರ್ ಅದು. ಅದು ಎಷ್ಟು ಡೇಂಜರ್ ಅಂತಂದ್ರೆ ಮಗು ಹುಚ್ಚೆ ಮಾಡಿದ್ರು ಅದು ಆಲ್ಕಲೈನ್, ಅದು ಹೊರಗಡೆ ಮೂತ್ರ ಮಾಡಿದ್ರೆ ನಾವು ತಕ್ಷಣ ತೆಗಿಬೇಕು. ಜರ್ನಲ್ಲಿ ಇದ್ದ ಪಾಪ ತಾಯಂದ್ರು ಅಥವಾ ಹುಷಾರಿಂದ ಏನ್ ಮಾಡ್ತಾರೆ ಬೇಗ ತೆಗಿಯೋದಿಲ್ಲ. ಆತರ ಆಗೋದ್ರಿಂದ ಅದೇನು ಹುಚ್ಚೆ ಮಾಡಿರ್ತ ಮಗು ಮತ್ತೆ ಚರ್ಮದ ಮೇಲೆ ರಿಯಾಕ್ಷನ್ ಆಗಿ ಡಯಾಪರ್ ರ್ಯಾಶ್ ಅಂತೇಳಿ ಬರುತ್ತೆ. ಅದಕ್ಕೆ ಮಗು ಯಾವುದೇ ಒಂದು ಚಿಕ್ಕ ಮಗು ಹುಟ್ಟಿದ ತಕ್ಷಣ ನಾವೇನ್ ಮಾಡ್ಬೇಕು, ಸಾಮಾನ್ಯವಾಗಿ ಸ್ನಾನ ಮಾಡಿಸಿ, ಎಣ್ಣೆ ಹಚ್ಚ ಹ್ಯಾಬಿಟ್ ಒಳ್ಳೇದು, ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳು ಹಾಕಿ ಮಲಗಿಸ್ಬಿಡ್ಬೇಕು. ಯಾವುದೇ ಕಾರಣ ಅದು ಕಣ್ಣಿಗೆ ಇದು ಹಾಕೋದು, ಚುಕ್ಕೆ ಮೇಲೆ ಕಣ್ಣದ ಮೇಲೆ ಚುಕ್ಕಿ ಇಡೋದು ಅವೆಲ್ಲವುಗಳು ಮಾಡಬಾರ್ದು. ಮಕ್ಕಳಲ್ಲಿ ಏನಾಗುತ್ತೆ, ಏ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ವೈದ್ಯರನ್ನ ಯಾವ್ದು ಸೋಪ್ ಇದ್ ಮಾಡಿರ್ತಾರೋ, ಎಸ್ಪೆಷಲಿ ಮಕ್ಕಳ ತಜ್ಞರು, ಅವರು ಇದ್ರ ಪ್ರಕಾರ ಅವರು ಸ್ನಾನಕ್ಕೆ ಸೋಪನ್ನು ಯೂಸ್ ಮಾಡಬೇಕು. ಆಮೇಲೆ ಸ್ನಾನ ಮಾಡ್ತಕ್ಕಂತಹವರು ಅವ್ರ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಯಾರಿರ್ತಾರೋ ಮನೆಯಲ್ಲಿ, ಅವರು ಕೂಡ ಮಗುನ ಸ್ನಾನ ಮಾಡಕ್ಕಿಂತ ಮುಂಚೆ ತಮ್ಮ ಕೈಗಳನ್ನ ಸ್ವಚ್ಛವಾಗಿ ಸೋಪಾಗಿ ತೊಳ್ಕೊಳ್ಳು. ತೊಳ್ಕೊಂಡ ಮೇಲೆ ಮಗುನ ಮುಟ್ಟಿ ಅದಕ್ಕೇನು ಎಣ್ಣೆ ಹಚ್ಚೋದು ಸ್ನಾನ ಮಾಡೋದು ಮಾಡಬೇಕು. ಯಾಕಂದ್ರೆ ಈಗ ನಾವೇನೋ ಕೆಲಸ ಮಾಡಿರ್ತೀವಿ, ಅಡಿಗೆ ಕೆಲಸ ಮಾಡಿರ್ತೀರಿ, ನಮ್ಮ ಕೈ ಮೇಲೆ ಇರ್ತಕ್ಕಂಥ ಸಾಂಬಾರ್ ಪದಾರ್ಥ ಆಗಲಿ ಬೇರೆ ಅಲರ್ಜೆನ್ಸ್ ಇರ್ತವೆ, ಆ ಮಗುನ ಅದೇ ಕೈಯಲ್ಲಿ ತಗೊಂಡಾಗ ನಾವು ಸ್ನಾನ ಮಾಡಿಸೋದ್ರಿಂದ ನಮ್ಮ ಕೈ ಮೇಲೆ ಇರ್ತಕ್ಕಂತಹ ರೋಗಾಣುಗಳು ಆ ಮಗು ಹೋಗ್ತದೆ. ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಅಪ್ ಟು ಒಂದು ವರ್ಷದವರೆಗೆ. ಏನಾಗುತ್ತೆ, ತಕ್ಷಣ ಮಗುಗೆ ನೆಕ್ಸ್ಟ್ ಡೇ ಕೆಂಪಗಾಗೋದು, ಕಿವು ಗುಳ್ಳೆಗಳು ಬರೋದು, ಪಾಪ ಅದು ಕೇಳ್ಕೊಳ್ಳಲ್ಲ, ಕೆರೆಯಕ್ಕಾಗದೆ ಏನ್ ಮಾಡುತ್ತೆ, ಅಳಕ್ ಶುರು ಮಾಡುತ್ತೆ, ತುಂಬಾ ಅಳುತ್ತೆ. ಇವ್ರಿಗೆ ಗೊತ್ತಾಗ್ಲಿ ಯಾಕೆ ಹಾಲು ಕುಡಿಯಲ್ಲ ಇದ್ ಮಾಡ್ತಾ, ಅವಾಗ ನೋಡಿದ್ರೆ ಈ ತರ ಪ್ರಾಬ್ಲಮ್ಸ್ ಸ್ಟಾರ್ಟ್. ಅದಕ್ಕೆ ಏನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾವುದೇ ಪೌಡರ್ಸ್ ಆಗ್ಲಿ, ಜಾಹೀರಾತುಗಳು ನೋಡ್ತೀವಿ, ಆ ಸೋಪ್ಗಳನ್ನ ಹಾಕೋದಾಗ್ಲಿ, ಲೋಷನ್ಸ್ ಗಳು ಹಾಕಿದ್ರೆ ಮಕ್ಳಿಗೆ ತುಂಬಾ ತೊಂದರೆ ಆಗದ. ಆದಷ್ಟು ತಾಯಂದ್ರು ಯಾವುದೇ ಟೆನ್ಷನ್ ತಗೊಳ್ಳೋದು ಬೇಡ, ಯಥೇಚ್ಛವಾಗಿ ತಾಯಿ ಹಾಲು ಕುಡಿಸೋದು, ಆಮೇಲೆ ದಿನಕ್ಕೆ ಒಂದ್ಸರಿ ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳು ಯೂಸ್ ಮಾಡಿ, ಬೇಸಿಗೆನಲ್ಲಿ ಆದಷ್ಟು ಕಾಟನ್ ಬಟ್ಟೆ ಯೂಸ್ ಮಾಡಿ, ಚಳಿಗಾಲದಲ್ಲಿ ಬೆಚ್ಚಿಗಿಟ್ಟು ತೊಂದರೆ ಇಲ್ಲ. ಯಾಕಂದ್ರೆ ಉಷ್ಣತಮಾಪನ ಬಹಳ ಮುಖ್ಯ ಮಕ್ಕಳಲ್ಲಿ ಟೆಂಪರೇಚರ್ ಮೇಂಟೆನೆನ್ಸ್, ಹಾಗಾಗಿ ನಾವು ಹಾಕ್ತಕ್ಕಂತ ಬಟ್ಟೆಗಳು ಉಡುಪುಗಳು ಬಹಳ ಮುಖ್ಯ ಆಗಿರ್ತವೆ. ಆಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತೇಳಿ ಸೌಂದರ್ಯವರ್ಧಕಗಳು ಹಾಕೋದು, ಮಗು ಕಪ್ಪಗಿದೆ ಇದನ್ನ ಚಿರಿಸಲು ಬೆಳಗ್ಗೆ, ತಾಯಂದ್ರಿಗೆ ಇರುತ್ತೆ ಟೆನ್ಷನ್, ಮಗು ಬ್ಲಾಕ್ ಆಗಿ ಹುಟ್ಟುಬಿಟ್ರಂತೂ ತುಂಬಾ ನೋವು ಅನುಭವಿಸ್ಬಿಡ್ತಾರೆ, ಅಯ್ಯೋ ಕಾರಣ ಅಂತ ಹೇಳಿ ಏನಾರೇ ಪೌಡರ್ ಹಾಕೋದು ಅಥವಾ ಈ ಕ್ರೀಮ್ಸ್ ಹಾಕೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ, ದಯವಿಟ್ಟು ಮಾಡಬೇಡಿ ಅಂತ.
2: ಆಕ್ಚುಲಿ ನೀವು ದೊಡ್ಡವರ ಕೈಗಳ ಬಗ್ಗೆ ಹೇಳ್ತಾ ಇದ್ರೆ, ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿಸೋದಂದ್ರೆ ಹೆಣ್ಮಕ್ಳೆ ಹೆಚ್ಚಿನ ಮಟ್ಟಿಗೆ, ತಾಯಂದ್ರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಮುಖ್ಯವಾಗಿ ನಾವೇ ಕೂಡ ಎಷ್ಟೋ ಸಾರಿ ಅನುಭವಿಸ್ತೇವೆ, ಈ ಮೆಣಸಿನಕಾಯಿ ಖಾರದ ಪುಡಿ ಏನಾದ್ರೂ ಮುಟ್ಟಿ ಎಷ್ಟೋ ಹೊತ್ತಾದ್ರೂ ಆ ಕೈಯಲ್ಲಿ ಖಾರದ ಅಂಶ ಹೋಗಿರೋದಿಲ್ಲ. ನಾವೇ ಎಲ್ಲಾದ್ರೂ ಕಣ್ಣು ಗಿಣ್ಣಿಗೆ ತಗಲ್ತು ಅಂದ್ರೆ ಎಷ್ಟು ಉರಿ ಆಗುತ್ತಲ್ವಾ?
3: ಸತ್ಯ ಮೇಡಮ್. ಹಾಗಾಗಿ ಮಕ್ಕಳಲ್ಲಿ ಆ ಒಂದು ಇರಿಟೇಷನ್ ಆಗಿ ಮಗು ಒಳಗೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಚರ್ಮದಲ್ಲಿ ಸಲೆಗಳು ಕಾಣಿಸ್ಕೋಬಹುದು. ಹಂಗಾಗಿ ಒಳ್ಳೆಯದು ನೀವು ಹೇಳಿದ್ದು. ಇನ್ನೊಂದು ಏನಾಗುತ್ತೆ ಮೇಡಮ್, ಸಾಮಾನ್ಯವಾಗಿ ಈಗ ಕೆಲಸ ಮಾಡ್ತಕ್ಕಂತ ಹೆಣ್ಮಕ್ಳು ತುಂಬಾ ಕೆಲಸದ ಒತ್ತಡ ಇರುತ್ತೆ, ಈ ಕಡೆ ಆಫೀಸಿಗೆ ಹೋಗ್ಬೇಕು, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಮಗು ನೋಡ್ಕೊಳಕ್ಕೆ ಒಂದು ಇವ್ರನ್ನ
2: ಇಟ್ಕೊಂಡ್ಬಿಡ್ತಾರೆ
3: ಕೆಲಸದವ್ರು. ಪಾಪ ಇವ್ರಿಲ್ಲಿ ಅಡಿಗೆ ಮಾಡಕ್ ಇದ್ ಮಾಡಿದ್ರೆ ಮಗು ಸ್ನಾನ ಮಾಡಿಸಂದಾಗ ಅವ್ರು ಹೋಗ್ತಾರೆ, ಅವರು ಕೈಗಳು ಶುದ್ಧವಾಗಿಲ್ಲ, ಅದ್ ಮುಟ್ಟಿರ್ತಾರೆ, ಬಟ್ಟೆ ತೊಳೆದಿರ್ತಾರೆ, ಪಾತ್ರೆ ತೊಳೆದಿರ್ತಾರೆ, ಅಂತ ಟೈಮಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗ ಸಾಧ್ಯತೆ ಹೆಚ್ಚಾಗುತ್ತೆ. ಪಾಪ ನೋಡಿ, ಇಬ್ರು ಗಂಡ ಹೆಂಡತಿ ದುಡಿತಿರ್ತಾರೆ, ಮಗು ಒಂದೇ ಇರುತ್ತೆ, ತಾಯಿ ಸ್ನಾನ ಮಾಡ್ಸಕ್ ಟೈಮ್ ಇಲ್ಲಿ ಗೊತ್ತಿರಲ್ಲ, ಅವ್ರ ಭಯ ಇರುತ್ತೆ. ಹಂಗಾಗಿ ಅವ್ರೇನ್ ಮಾಡ್ತಾರೆ, ಮೇಡ್ಸ್ ಹೌಸ್ ಮೇಡ್ ಅಂತ ಇಟ್ಕೊಳ್ತಾರೆ, ಅಲ್ಲಿಂದಲೂ ಬಹಳ ತೊಂದರೆಗಳು ಸ್ಟಾರ್ಟ್ ಆಗ್ತದೆ.
2: ಈ ಚರ್ಮದ ದೃಷ್ಟಿಯಿಂದ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನೀರು ಎಷ್ಟು ಬಿಸಿ ಇರಬೇಕು ಅಂತ, ಯಾಕಂದ್ರೆ ನಾವು ತುಂಬಾ ಸರಿ ತುಂಬಾ ಬಿಸಿ ಬಿಸಿ ನೀರು ಹಾಕುವಂತದ್ದು ನೋಡಿದೀವಿ, ಆ ತಣ್ಣೀರು ಮಿಕ್ಸ್ ಮಾಡಿ ಹಾಕುವಂತದ್ದನ್ನು ನೋಡಿದೀವಿ. ಆ ಚರ್ಮದ ಹಿತದೃಷ್ಟಿಯಿಂದ ಮಕ್ಕಳಿಗೆ ಎಷ್ಟು ಬಿಸಿ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಏನ್ ಹೇಳ್ತೀರಿ ಡಾಕ್ಟ್ರೆ?
3: ಬಹಳ ಸುಂದರವಾದ ಪ್ರಶ್ನೆ. ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಹಳ್ಳಿಗಳಲ್ಲಿ ತುಂಬಾ ಬಿಸಿ ಬಿಸಿ ನೀರನ್ನ ಹಾಕ್ತಾರೆ, ಬಹಳ ತಪ್ಪು. ಯಾಕಂದ್ರೆ ನಮ್ಮ ದೇಹದ ಉಷ್ಣತ ಮಾಪನ ಏನಿದೆ ಅದ್ರ ಕೆಳಗಡೆ ಇರ್ಬೇಕು ನಾವು ಸ್ನಾನ ಮಾಡ್ತಕ್ಕಂತ ನೀರು. ಬೆಸ್ಟ್ ಅಂತ ಅಂದ್ರೆ ಲ್ಯೂಕ್ ವಾರಮ್ ವಾಟರ್ ಅಂತೀವಿ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ. ನಿಮ್ಮ ಸಾಮಾನ್ಯ ಭಾಷೆಯಲ್ಲಿ ಆಡೋದಾದ್ರೆ ಉಗುರು ಬಿಸಿ, ನಮ್ದು ದೇಹದ ಉಷ್ಣತ ಮಾಪನಗಿನ ಕಡಿಮೆ ಇರ್ಬೇಕು. ಯಾವುದೇ ಕಾರಣಕ್ಕೂ ತುಂಬಾ ಬಿಸಿನೀರು ಹಾಕೋದ್ರೆ ಏನಾಗುತ್ತೆ, ಮಗು ದೇಹದಲ್ಲಿ ರಕ್ತ ಸಂಚಲನ ಮೇಲೆ ದುಷ್ಪರಿಣಾಮ ಬೀಳ್ಬಹುದು, ಹಾರ್ಟಿಗೆ ತೊಂದರೆ ಆಗ್ಬಹುದು, ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಸ್ ಮೇಲೆ ಆಗ್ಬಹುದು. ಆದಷ್ಟು ಸ್ನಾನ ಮಾಡಿಸಿ ಉಗುರು ಬೆಚ್ಚಿ ನೀರು ಬೆಸ್ಟ್. ಯಾವುದೇ ಸಮಯದ ವರ್ಷದ ಯಾವುದೇ ತಿಂಗಳಲ್ಲಿ ಅಥವಾ ಯಾವುದೇ ಋತುಗಳಲ್ಲಿ ಮಾಡಿದ್ರು ಕೂಡ ಉಗುರು ಬೆಚ್ಚ ನೀರು ಬೆಸ್ಟ್. ಕೆಲವರು ತುಂಬಾ ಬಿಸಿ ಚಳಿಗಾಲದಲ್ಲಿ ತುಂಬಾ ಸುಡ ಸುಡ ಬಿಸಿ ಹಾಕ್ತಾರೆ, ಹಾಕ್ಬಾರ್ದು, ತಪ್ಪಾಗುತ್ತೆ, ಇವನ್ ಬರ್ನ್ಸ್ ಆಗ್ಬಹುದು, ಮಕ್ಕಳಿಗೆ ಗೊತ್ತಾಗಲ್ಲ, ಹಂಗಾಗಿ ಗಾಯಗಳಾಗ್ತಾರೆ.
2: ಇನ್ನು ಆ ಮಗುವನ್ನ ಮಲಗಿಸುವಂತ ಜಾಗ ಏನಿದೆ, ಒಂದು ಬಾಣಂತಿಯ ಒಂದು ಕೋಣೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾ ಗಾಳಿ ಬೆಳಕು ತುಂಬಾ ಕಡಿಮೆ ಇರುತ್ತೆ, ಆ ಕೋಣೆಯ ವಾತಾವರಣ ಹೇಗಿದ್ರೆ ಸೂಕ್ತ ಅಂತೀರಿ?
3: ಅಕ್ಷರಶಃ ನಿಜ, ಅಕ್ಷರಶಃ ನಿಜ. ಯಾಕಂದ್ರೆ ಮಗುನ ಮಲಗಿಸಬೇಕಾದ್ರೆ ಆ ಹಾಸಿಗೆಗಳು ಸಂಪೂರ್ಣವಾಗಿ ಶುಭ್ರವಾಗಿರ್ಬೇಕು, ಕೆಳಗಡೆ ಏನ್ ಬಟ್ಟೆ ಹಾಕಿರ್ತಿರೋ ಪ್ರತಿದಿನ ಅದನ್ನ ವಾಶ್ ಮಾಡಬೇಕು. ಕಾಟನ್ ಇದ್ರೆ ಒಳ್ಳೇದು, ಇವನ್ ಐರನ್ ಮಾಡಿಸಿದ್ರು ಇನ್ನೂ ಒಳ್ಳೇದು. ಬಟ್ಟೆಗಳನ್ನ ಏನ್ ಫೋಲ್ಡ್ ಹಾಕಿರ್ತೀರಿ, ಆಮೇಲೆ ಹಾಕ್ತಕ್ಕಂತ ಬಟ್ಟೆ, ಮಗು ಹಾಕ್ತಕ್ಕಂತ ಡಯಾಪರ್ಸ್, ಮಗುಗೇನು ಹೊದಿಕೆ ಹಾಕ್ತೀರಿ, ಅದು ಬಹಳ ಮುಖ್ಯ. ಎಲ್ಲವೂ ಕಾಟನ್ ಇದ್ರೆ ಬಹಳ ಸೂಕ್ತ, ಯಾವ ತರದ ಅಲರ್ಜಿಸ್ಗಳು ಆಗೋದಿಲ್ಲ. ಇನ್ನೊಂದ್ ಎರಡು ಏನ್ ಮಾಡ್ತಾರೆ ಅಂದ್ರೆ, ಈ ಮಗು ಹುಟ್ಟಿದ್ಕೊಳ್ಳಿ ಇಲ್ಲ ಪ್ಲಾಸ್ಟಿಕ್ ಬ್ಯಾಗ್ ತರ ಒಂದು ಇಟ್ಕೊಂಡು ಓಡ್ತಾರೆ ಎಲ್ಲ ನೋಡಿದ್ರೆ, ಅದು ಬಹಳ ಡೇಂಜರಸ್, ಹಾಕ್ಲೇಬಾರ್ದು. ನಮ್ಮ ಮನೆಯಲ್ಲಿ ಏನಿದೆಯೋ ಕಾಟನ್ ಬಟ್ಟೆಗಳನ್ನ ಆದಷ್ಟು ನಾವು ಶುಭ್ರವಾದ ಬಟ್ಟೆಗಳನ್ನ ಅದರಲ್ಲೇ ಚೆನ್ನಾಗಿ ಅದನ್ನ ರ್ಯಾಪ್ ಮಾಡಿಬಿಟ್ಟು ಸುತ್ತಬಿಟ್ಟು ನಾವು ತಗೊಂಡು ಹೋಗೋದು ಬಹಳ ಸೂಕ್ತ. ಇವೇನು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದು ಒಂದು ಎಲ್ಲಿ ಉತ್ಪತ್ತಿ ಮಾಡಿರ್ತಾರೋ, ಯಾವ ತರ ಅದನ್ನ ಕ್ಲೀನ್ ಮಾಡಿರ್ತಾರೋ ಗೊತ್ತಿಲ್ಲ, ಯಾರು ಮಾಡಿರ್ತಾರೆ, ಯಾವ ಕೈಗಳು ಮಾಡಿರ್ತಾರೆ. ಯಾಕಂದ್ರೆ ಮಗು ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ, ಅದರಿಂದಲೂ ಅರ್ಧ ಕಾಯಿಲೆಗಳು ಬರ್ತಕ್ಕಂತ ಸಾಧ್ಯತೆ ಇರ್ತದೆ. ಅದಕ್ಕೆ ಆದಷ್ಟು ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂತ ಬಟ್ಟೆಗಳನ್ನ ಕ್ಲೀನ್ ವಾಶ್ ಮಾಡಿ ಐರನ್ ಮಾಡಿ ಬಟ್ಟೆಗಳನ್ನ ನಾವು ಪ್ರತಿದಿನ ಮಗು ಯೂಸ್ ಮಾಡಬೇಕು. ಆಮೇಲೆ ಕೊಠಡಿ ಏನಿದೆ ಅಲ್ಲ, ಆದಷ್ಟು ಈ ಚಳಿ ಆಗತ್ತೆ ಬಾಣತಿಗೆ ಅಂತ ಹೇಳಿ ಎಲ್ಲ ಮುಚ್ಚಿಬಿಡ್ತಾರೆ, ತಪ್ಪು. ಗಾಳಿ ಸರಾಗ ಆಗಿರ್ಬೇಕು. ನಿಮಗೆ ಆತರ ಚಳಿಗಾಲದಲ್ಲಿ ಬೇಕಾದ್ರೆ ರೂಮ್ ಹೀಟರ್ ಹಾಕೋಬಹುದು, ಬಟ್ ಗಾಳಿ ಯಾವತ್ತು ಒಂದ್ ಕಡೆಯಿಂದ ಒಂದ್ ಕಡೆ ಸಂಚಲನೆ ಮಾಡ್ತಿರ್ಬೇಕು, ತಾಯಿಗೂ ಒಳ್ಳೇದು ಮಕ್ಕಳಿಗೂ ಒಳ್ಳೇದು. ಯಾವಾಗ ಗಾಳಿ ಇರಲ್ಲೋ ಮಗುಗೆ ಆಟೋಮೆಟಿಕ್ ಆಗಿ ಅದಕ್ಕೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಉಸಿರಾಟಕ್ಕೆ ಸಂಬಂಧಪಟ್ಟ ಅಲರ್ಜಿಗಳು ಸ್ಟಾರ್ಟ್ ಆಗ್ತವೆ, ಕೆಮ್ಮು ನೆಗಡಿ ಸ್ಟಾರ್ಟ್ ಆಗ್ಬಹುದು. ಹಂಗಾಗಿ ಆದಷ್ಟು ತಾಯಿ ಮತ್ತು ಮಗು ಇರ್ತಕ್ಕಂಥ ಕೋಣೆ ಶುಭ್ರವಾಗಿರ್ಬೇಕು, ಸರಾಗವಾಗಿ ಗಾಳಿ ಆಡ್ತಿರ್ಬೇಕು, ಬೆಳಕು ಚೆನ್ನಾಗಿರ್ಬೇಕು, ಆಮೇಲೆ ಅವ್ರ ಹತ್ತ ಹಾಕ್ತಕ್ಕಂಥ ಬಟ್ಟೆಗಳು ಹಾಸಿಗೆಗಳು ಕೂಡ ಶುಭ್ರವಾಗಿರ್ಬೇಕು.
2: ಇನ್ನು ಈ ಚರ್ಮದ ಸಮಸ್ಯೆ ಇರುವಂತಹ ಹಿರಿಯರು ಆ ಮಗುವನ್ನ ಎತ್ತಿ ಆಡಿಸೋದಿರಬಹುದು, ಅದನ್ನ ನೋಡ್ಕೊಳ್ಳುವಂತದ್ದಿರಬಹುದು, ಆಗ ಒಂದಷ್ಟು ಸಮಸ್ಯೆ ಆಗಬಹುದು ಮಗುವಿಗೆ, ಚರ್ಮದ ಮೇಲೆ ಪರಿಣಾಮ ಬೀರಬಹುದು, ಅದ್ರ ಬಗ್ಗೆ ಹೇಳಿದ
3: ಸಾಧ್ಯತೆ ಇದೆ. ಯಾಕಂದ್ರೆ ಉದಾಹರಣೆ, ಕೆಲವೊಂದು ಕಾಯಿಲೆಗಳು ತುಂಬಾ ಸೋಂಕನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ. ಈಗ ಅವರು ಮಗುನೆತ್ತಕೊಳ್ತ ತಾಯಿ ಅಥವಾ ಅಜ್ಜಿ ಅಥವಾ ಕೆಲಸ ಮಾಡ್ತಕ್ಕಂತ ಆ ಮೇಡ್ ಏನಿರ್ತಲ್ಲ ಮನೇಲಿ, ಅವ್ರಿಗೆ ಏನಾದ್ರು ಸೋಂಕಿದ್ರೆ, ಉದಾಹರಣೆಗೆ ಕಜ್ಜಿ ಅಥವಾ ಪಯೋಡರ್ಮ ಅಂತ ಹೇಳಿ ಕರಿತೀವಿ ಅಥವಾ ವಾರ್ಡ್ಸ್ ಅಂತ ಹೇಳಿ ಕರಿತೀವಿ, ಇಂಥವೇನ್ ಮಾಡ್ತಾ ಮಗುನ ಎತ್ಕೋಬೇಕಾದ್ರೆ ಸೂಕ್ಷ್ಮ ಚರ್ಮ ಇರೋದ್ರಿಂದ ಅವ್ರ ಮೇಲೆ ಇರ್ತಕ್ಕಂಥ ಸೋಂಕುಗಳು ಮಕ್ಕಳಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ಮನುಷ್ಯ ಅಥವಾ ಸಂಬಂಧಿಕರು ಮಗುನ ಎತ್ಕೊಂಡು ಮುದ್ದಾಡ್ಸಕ್ ಮುಂಚೆನೆ ಅವ್ರ ಕೈಗಳನ್ನ ತೊಳ್ಕೊಂಡು ಎತ್ಕೋಬೇಕು. ಈ ಹೊರಗಡೆ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ್ತಾರೆ, ಮೈ ಮೇಲೆ ಧೂಳಿರ್ತಾರೆ, ಅಯ್ಯೋ ಮೊಮ್ಮಗ ಅಂತ ಎತ್ತುಕೊಂಡು ಮುದ್ದಾಡ್ತಾರೆ. ಅಲ್ಲಿ ಅವ್ರ ಮೈ ಮೇಲೆ ಇರ್ತಕ್ಕಂತಹ ರೋಗಗಳು ಆಮೇಲೆ ಸೋಂಕುಗಳು ಮಗುಗೆ ಬರ್ತಕ್ಕ ಸಾಧ್ಯತೆ ಇರುತ್ತೆ. ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ತಾಯಿ ಬಿಟ್ಟು ತಂದೆ ಆಗ್ಲಿ ಅವ್ರ ಸಂಬಂಧಿಕರಾಗ್ಲಿ ಬರಕ್ ಮುಂಚೆನೆ ಅವರು ಕೈಕಾಲು ಕ್ಲೀನ್ ತೊಳ್ಕೊಂಡು ಶುಭ್ರವಾದ ಬಟ್ಟೆ ಹಾಕೊಂಡು ಮಗುನ ಎತ್ತುಕೊಂಡು ಮಾಡ್ಲಿ. ಆಮೇಲೆ ಮುದ್ದಾಡ್ಬೇಕಾರೆ ಕಚ್ಚಿ ಗಲ್ಲ ಕಚ್ಚೋದು, ಬಾಯಲ್ಲಿ ಬಾಯಿ ಹಾಕಿ ಮುದ್ದು ಮಾಡೋದು ಇವೆಲ್ಲ ಒಳ್ಳೇದಲ್ಲ. ಯಾಕಂದ್ರೆ ನಮ್ಮ ಬಾಯಲ್ಲಿ ಗಂಟಲಿರ್ತಕ್ಕಂತಹ ಸೋಂಕುಗಳು ಮಗು ಹರಡ್ತಕ್ಕಂತ ಸಾಧ್ಯತೆ ಇರ್ತದೆ. ಆದ್ರಿಂದ ಮಗು ಒಂದ್ ವರ್ಷ ಆಗೋವರೆಗೆ ಅದರ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇದ್ ಮಾಡ್ಬೇಕಂದ್ರೆ ನಾವು ಶಾರೀರಿಕ ಶುಚಿತ್ವ, ಆಮೇಲೆ ನಾವು ಯಾರು ಮಗುನ ಎತ್ಕೊಂಡು ಮುದ್ದಾಡಿಸ್ತೀವಿ ನೋಡ್ಕೊಳ್ತೀವಿ ಕೇರ್ ಟೇಕರ್ ಅಂತೀವಿ ನಾವು ಬಹಳ ಕ್ಲೀನ್ ಇರಬೇಕು. ಹಂಗಾದ್ರೆ ಮಾತ್ರ ಇವೆಲ್ಲ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡಬಹುದು.
2: ಡಾಕ್ಟರ್, ಈ ಒಂದಷ್ಟು ನಾವೇನ್ ಮಾತಾಡಿದ್ವಿ ಅವೆಲ್ಲವೂ ನಾವೇನ್ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ನಮ್ಮ ಕೈಲಿ ತಪ್ಪೇನಾಗುತ್ತೆ ಎಲ್ಲಿ ಸರಿ ಮಾಡಬೇಕು ಅನ್ನುವಂಥದ್ದು. ಇನ್ನು ಮಗುವಿಗೆ ಸಹಜವಾಗಿ ಅದರ ದೇಹದಿಂದ ಬರುವಂತ ಚರ್ಮದ ಸಮಸ್ಯೆಗಳು ಅವು ಎಲ್ಲ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ?
3: ಸಾಮಾನ್ಯವಾಗಿ ಏನಾಗುತ್ತೆ ಒಳ್ಳೆ ಪ್ರಶ್ನೆ. ಉದಾಹರಣೆಗೆ ಮಗುನ ನಾವೇನು ಚಳಿ ಇದೆ ಅಂತೇಳಿ ತುಂಬಾ ಸುತ್ತ ಬಿಡ್ತೀವಿ ಸಿಂಥೆಟಿಕ್ ಬಟ್ಟೆಗಳಲ್ಲಿ, ಆಮೇಲೆ ಇದರಲ್ಲಿ ತುಂಬಾ ಮಗುಗೆ ಉಸಿರಾಡಕ್ಕೆ ಬಿಡೋದು ಸ್ವಲ್ಪನೂ ಇದಾಗ್ಬಿಡ ಆತರ ಇದ್ ಮಾಡಿದಾಗ ಏನಾಗುತ್ತೆ ಬೆವರು ಸಲೆಗಳು ಹೆಚ್ಚಿಗೆ ಬರಬಹುದು. ಅಥವಾ ನಾವೇನು ಮಗುನ ಎತ್ಕೋಬೇಕಾದ್ರೆ ನಮ್ದಲ್ಲಿರ್ತಕ್ಕಂಥ ಸೋಂಕುಗಳಾಗ್ಬಿಟ್ಟು ಕಿವುಗುಳ್ಳೆಗಳಾಗ್ಬಹುದು, ಪಯೋಡರ್ಮ ಅಂತ ಹೇಳಿ ಕರಿತೀವಿ, ಈ ತರ ಎಲ್ಲ ಸ್ಕಿನ್ ಸೋಂಕುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಹೆಚ್ಚಿಗೆ ಇರ್ತದೆ. ಅದಕ್ಕೆ ನಾವು ಆದಷ್ಟು ಯಾವುದೇ ಚರ್ಮ ಸೋಂಕಿದ್ರೆ ನಾವು ಯಾವುದೇ ಮನೆ ಮದ್ದು ಯೂಸ್ ಮಾಡಿದಲೆ ತಕ್ಷಣ ಸಂಬಂಧಪಟ್ಟ ವೈದ್ಯರಿಗೆ, ಮಗು ತೊಂದರೆ ಇದ್ರೆ ಮಕ್ಕಳ ವೈದ್ಯರಿಗೆ, ಅಥವಾ ಏನೋ ಚರ್ಮ ತೊಂದರೆ ಇದ್ರೆ ಚರ್ಮ ರೋಗ ತಜ್ಞರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಪಡೋದು ಒಳ್ಳೇದು. ಕೆಲವು ಮನೆ ಮದ್ದು ಮಾಡಿ ಮತ್ತೆ ಇದ್ ಮಾಡ್ತಾರೆ, ಅದು ಇದು ಹಚ್ಚೋದು ಅದನ್ನ ಹಚ್ಚೋದೆಲ್ಲ ಮಾಡ್ತಾರೆ, ಎಲ್ಲ ಮಾಡಬಾರ್ದು.
2: ನಮ್ಮ ಮನೆ ಎದುರುಗಡೆ ಒಂದು ಮಗು ಇತ್ತು, ಆ ಮಗುವಿನ ಕೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಂಗೈಯಲ್ಲಿ, ಪಾಪ ಅದು ಯಾವಾಗ್ಲೂ ಹಿಂಗೆ ಕೆರ್ಕೊಳ್ತಾ ಇರುತ್ತೆ. ಚಿಕ್ಕ ಮಗುನೆ ಯಾಕೆ ತೋರಿಸಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಅವರ ತಾಯಿಗೂ ಆ ರೀತಿಯಾಗಿತ್ತು, ಹಾಗಾಗಿ ಮಗುಗಿದೆ ಅಂತ ಅಂದ್ರು. ಈ ರೀತಿಯಾಗಿ ತಾಯಿಗಿದ್ರೆ ಅನುವಂಶೀಯವಾಗಿ ಚರ್ಮದ ಸಮಸ್ಯೆಗಳು
3: ಸಾಧ್ಯತೆ
2: ಮಗುಗ್ ಬರುತ್ತಾ?
3: ಸಾಧ್ಯತೆ ಇರುತ್ತೆ. ಈಗ ಮಗುಗೆ ಏನಾರ ಕಾಯಿಲೆ ಬಂತು ಅಂದ್ರೆ ಅದು ತಾಯಿಯಿಂದಲೇ ಫಸ್ಟ್ ಬರುತ್ತೆ, ಯಾಕಂದ್ರೆ ಹೆಚ್ಚಿನ ಹೊತ್ತು ತಾಯಿ ಮಗು ಹತ್ರ ಮಗು ತಾಯಿ
2: ಸಂಪರ್ಕದಲ್ಲಿ.
3: ಮಗು ತಾಯಿದು ಉಷ್ಣತಮಾಪನ ಬಹಳ ಇಂಪಾರ್ಟೆಂಟ್. ಮಗುವಿನ ಯಾವಾಗ್ಲೂ ಮಗು ಬೆಳೆಯುವವರಿಗೆ ಅಪ್ ಟು 6-7-8 ತಿಂಗಳು ನಡೆಯುವವರಿಗೆ ಕೂಡ ತಾಯಿ ಮಡ್ಲಲ್ಲೇ ಇರುತ್ತೆ. ಸೊ ತಾಯಿ ಆರೋಗ್ಯ ಬಹಳ ಮುಖ್ಯ. ತಾಯಿ ಶಾರೀರಿಕ ಶುಚಿತ್ವ, ಮಗು ನೋಡ್ಕೊಳ್ಳೋದು, ಮಗುನ ಯಾವ ತರ ಬಟ್ಟೆ ಹಾಕ್ಬೇಕು, ಮಗುನ ನಾವು ಮುಟ್ಟಬೇಕಾದ್ರೆ ಏನ್ ಮಾಡ್ಬೇಕು, ಮಗು ಮೈ ಮೇಲೆ ಏನಾದ್ರೂ ನಾವು ಯಾವ ತರ ಮುಂಜಾಗ್ರತಾ ಕ್ರಮ ತಗೋಬೇಕು ತಾಯಿಗೆ ಗೊತ್ತಿರ್ಬೇಕು. ಸೊ ತಾಯಿ ಆರೋಗ್ಯ ಕಾಪಾಡಿದ್ರೆ ಮಗು ಆರೋಗ್ಯ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ತಾಯಿಗೆ ಸ್ವಲ್ಪ ಕೆಮ್ಮು ಅಂತಂದ್ರೆ ನೆಕ್ಸ್ಟ್ 2 ಡೇಸ್ ಆದ್ಮೇಲೆ ಮಗು ಬಂದಿದೆ ಸೀನುತ್ತಲ್ಲ, ಸೀನ ಅದು ಉಸಿರಾಡ್ತಿರುತ್ತಲ್ಲ, ಹಾಲು ಕುಡಿಸ್ತಾ ಇರ್ತಾರೆ, ಅದರಿಂದ ಅವ್ರಿಗೆ ಇರ್ತಕ್ಕಂಥ ಸೋಂಕು ಇವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಮಗು ಆರೋಗ್ಯ ಇರ್ಬೇಕಾದ್ರೆ ತಾಯಿ ಆರೋಗ್ಯ ಬಹಳ ಮುಖ್ಯ. 100%, ತಾಯಿ ಒಳ್ಳೆ ಆಹಾರ, ಒಳ್ಳೆ ಶುಭ್ರತೆ, ಆಮೇಲೆ ಶಾರೀರಿಕ ಶುಚಿತ್ವ, ಆಮೇಲೆ ಅವ್ರಿರ್ತಕ್ಕಂತಹ ವಾತಾವರಣ ಶುಭ್ರವಾಗಿರ್ಬೇಕು, ಯಾವುದೇ ಕಾರಣಕ್ಕೆ ಕಲುಷಿತ ಆಗಬಾರ್ದು. ಈ ತರ ಹಾಕಿದ್ರೆ ಆರಾಮ್, ನಿಮ್ಗೆ ಏನು ಗೊತ್ತಿಲ್ಲದಂಗೆ ತಾಯಿ ಮಗುವಿನ ಆರೋಗ್ಯ 1 ವರ್ಷ ತುಂಬಾ ಚೆನ್ನಾಗಿರುತ್ತೆ. ತಾಯಿ ಮಗು ಅನನ್ಯವಾಗಿ ಇರ್ತಾರೆ. ಯಾವ ತರ ಈ ಮಗು ಏನಾದ್ಕೊಂಡ್ರೆ ತಾಯಿ ಟೆನ್ಷನ್ ಶುರು ಆಗ್ಬಾರ್ದು. ಹಾಲು ಕುಡಿಲಿಲ್ಲ ಅಂದ ತಕ್ಷಣ ಫುಲ್ ಡಿಪ್ರೆಸ್ ಆಗ್ಬಿಡ್ತಾರೆ, ಅಯ್ಯೋ ಏನೋ ಪಾಪು ಹಾಲು ಕುಡಿತಲ್ಲ, ತುಂಬಾ ಚೆನ್ನಾಗಿ ಆಡ್ತಿತ್ತು, ಏನ್ ಮಾಡಿದಿಲ್ಲ ಅಂತ. ಆತರ ಟೆನ್ಷನ್ ಮಾಡೋ ಬದ್ಲಿ ನಾವು ಏನ್ ಮಾಡ್ತಾ ಇದೀವಿ ಅದನ್ನ ಚಾಚು ತಪ್ಪದೆ ಹುಷಾರ ನೋಡ್ಕೊಂಡ್ಬಿಟ್ರೆ ಯಾವುದೇ ತರದ ಕಾಯಿಲೆಗಳು ಬರೋದು ಕಡಿಮೆ. ಯಾಕಂದ್ರೆ ಮಗು ರೋಗನಿರೋಧಕ ಶಕ್ತಿ ಸಂಪೂರ್ಣವಾಗಿ ತಾಯಿದು ಎದೆ ಹಾಲು ಬಹಳ ಮುಖ್ಯ. ಮಗು ಹುಟ್ಟಿ 6 ತಿಂಗಳವರೆಗೆ ನಾವು ಯಾವುದೇ ತರದ ಆಹಾರಗಳನ್ನು ಕೊಡದಲೆ ಒಳ್ಳೆ ಆಹಾರ ತಾಯಿ ಕೊಡ್ಬೇಕು. ಮಗುಗೇನು ತಾಯಿ ಎದೆ ಹಾಲು ಅಷ್ಟೇ, ತಾಯಿ ಎದೆ ಹಾಲು ಎಷ್ಟು ಚೆನ್ನಾಗಿ ಕೊಡ್ತಾರೋ ಅಷ್ಟು ತಾಯಿ ಮತ್ತು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಏನಾರೇ ವ್ಯತ್ಯಾಸ ಕಂಡು ಬಂತು ತಾಯಿ ಆರೋಗ್ಯದ ಅಂದ್ರೆ ಮಗು ಕೂಡ ಅದೇ ತರ ಆಗುತ್ತೆ. ಸೊ ತಾಯಿಗೆ ಮಾನಸಿಕ ತುಮ್ಮಲತೆ ಕಡಿಮೆ ಮಾಡ್ಬೇಕಂದ್ರೆ ಅವರ ಆರೋಗ್ಯ ಬಹಳ ಮುಖ್ಯ. ತಾಯಿ ಆರೋಗ್ಯ ಆಗಿದ್ರೆ ಮಗು 100% ಯಾವುದೇ ತರದ ತೊಂದರೆ ಇಲ್ಲದೆ ಅದು ಬೆಳೀತದೆ. ತಾಯಿಗೆ ಏನೋ ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ಅದಕ್ಕೆ ಚಿಕಿತ್ಸೆ ಪಡಿಬೇಕು ಅವರು. ಹಾಗಾಗಿ ತಾಯಿ ಮತ್ತು ಆರೋಗ್ಯ ನಾವು 100% ಯಾವುದೇ ತರ ತೊಂದರೆ ಇಲ್ಲದೆ ತಾಯಿ ತನ್ನ ತಾಯಿತನವನ್ನ ಅನುಭವಿಸಬಹುದು ಮಗು ಜೊತೆಗೆ.
2: ಡಾಕ್ಟರ್, ಈಗ ಇನ್ನು ಮಕ್ಕಳಲ್ಲಿ ಕಂಡು ಬರುವಂತ ಮತ್ತೊಂದು ಸಮಸ್ಯೆ ಅಂದ್ರೆ ನಾವು ಅಮ್ಮ ಅಂತ ಹೇಳ್ತೀವಿ, ಅದು ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀರಿ?
3: ವೈರಲ್ ಇನ್ಫೆಕ್ಷನ್
2: ಇರುತ್ತೆ. ಹಾಗಾಗಿ ನಾವು ಅದನ್ನ ಅಂದ್ರೆ ಸಾಮಾನ್ಯ ಜನ ಅಮ್ಮ ಅಂತ ಹೇಳುವಂತದ್ದು ಗುಳ್ಳೆ ಗುಳ್ಳೆ ಆಗಿರುತ್ತೆ. ಇದು ಹೇಗೆ ಡಾಕ್ಟ್ರೆ ಮಗುವಿಗೆ ಚರ್ಮದ
3: ಸಮಸ್ಯೆ ಏನಾಗುತ್ತಮ್ಮ? ಈಗ ನಾವು ಸಾಮಾನ್ಯವಾಗಿ ನಾವು ಇಷ್ಟೇ ಕ್ಲೀನ್ ಆಗಿದ್ರು ಕೆಲವು ಟೈಮ್ ಈ ಇನ್ಫೆಕ್ಷನ್ಸ್ ಗಳು ಸಂಬಂಧಿಕರು ಮಗುನ ಎತ್ಕೊಳ್ಳೋದ್ರಿಂದ ಅವರಿಗೆ ಇರೋದ್ರಿಂದ ಅವ್ರು ಕೆಮ್ಮೋದ್ರಿಂದ ಸೀನೋದ್ರಿಂದ ಬರತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅಂತ ಟೈಮಲ್ಲಿ ಬಂದ ಮೇಲೆ ಅದನ್ನ ಅವರು ಆದಷ್ಟು ಯಾವುದೇ ಕಾರಣದ ಮನೆ ಮದ್ದು ಮಾಡಿದೆ, ಯಾಕಂದ್ರೆ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಮಕ್ಕಳಲ್ಲಿ, ಯಾವುದೇ ಕಾರಣಕ್ಕೂ ಮನೆ ಮದ್ದು ಅದು ಮಾಡಿದಲೆ ಅವರು ತಕ್ಷಣ ಸಂಬಂಧಪಟ್ಟ ತಜ್ಞ ವೈದ್ಯರನ್ನ ತೋರಿಸಿ ತಕ್ಷಣ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಯಾಕಂದ್ರೆ ವೈರಲ್ ಇನ್ಫೆಕ್ಷನ್ ಬೇರೆ ಬೇರೆ ಇರ್ತವೆ, ಬರೀ ಪಯೋಡರ್ಮಸ್ ಇರ್ಬೋದು, ಮೀಸಲ್ಸ್ ಇರ್ಬೋದು, ಬೇರೆ ತರ ವೈರಲ್ ರ್ಯಾಶಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಅದನ್ನ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಅವರು ಯಾವುದೇ ತರ ಮನೆ ಮದ್ದು ಯೂಸ್ ಮಾಡೋದಾಗ್ಲಿ, ಬೇರೆ ಇದು ಮನೇಲಿ ಯಾವ್ದು ಆ ಮಗು ಹಾಕಿದೆ ಅಂತ ಇರತಕ್ಕಂತ ಔಷಧಿಗಳನ್ನ ಹಾಕೋದ್ರಲ್ಲಿ ಮಾಡಬಾರ್ದು. ಆದಷ್ಟು ತಕ್ಷಣ ವೈದ್ಯರಲ್ಲಿ ತಜ್ಞ ವೈದ್ಯರು ತಗೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೇದು.
2: ಈಗ ಅಮ್ಮ ಅಂದ್ರೆ ನಮ್ಮಲ್ಲಿರುವಂತದ್ದೊಂದು ಸಾಂಪ್ರದಾಯಿಕವಾಗಿ ದಿನಗಳಿದೆ, ಇಷ್ಟು ದಿನಗಳು ಅಂತೇಳಿ, ಅಷ್ಟು ದಿನಗಳ ಬೇವಿನ ಸೊಪ್ಪಿನ ಮಧ್ಯ ಮಗುವನ್ನ ಮಲಗಿಸೋದು ಇದೆಲ್ಲ ನೋಡಿದೀವಿ ಡಾಕ್ಟ್ರೆ.
3: ಸಾಮಾನ್ಯವಾಗಿ ಹಿಂದೆ ಅನಾದಿ ಕಾಲ ನಮ್ಮ ಪದ್ಧತಿಯಲ್ಲಿ ಬರ್ತಾ ಇದೆ. ಬಟ್ ಈಗಿನ ಟೈಮಲ್ಲಿ ಏನಾಗುತ್ತೆ, ವೈರಲ್ ಇನ್ಫೆಕ್ಷನ್ಸ್ ಹೆಚ್ಚಿಗೆ ಆದ್ರೆ ಮಗು ದೇಹಕ್ಕೆ ನಿಮೋನಿಯಾ ಆಗ್ಬಹುದು. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಂದ್ರೆ ಯಾವುದೇ ಕಾರಣಕ್ಕೂ ಬೇವಿನ ಸೊಪ್ಪಲ್ಲಿ ಮಲಗಿಸೋದು, ಬೇವಿನ ಸೊಪ್ಪು ಹಚ್ಚೋದು ಅಥವಾ ಬೇರೆ ಹೀಟ್ ಹಾಕ್ಬಿಟ್ಟು ಇದು ಮಾಡೋದು ಇವೆಲ್ಲ ಮಾಡೋದ್ರ ಬದಲಿಗೆ ನೀವು ಈಗ ವೈದ್ಯಕೀಯ ಸೈನ್ಸ್ ಬಹಳ ಮುಂದುವರೆದಿದೆ, ಆದಷ್ಟು ಎಷ್ಟು ಬೇಗ ನೀವು ಮಕ್ಕಳಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ತೀರ ಅಷ್ಟು ಒಳ್ಳೇದು. ಚರ್ಮದಲ್ಲಿ ಮತ್ತೆ ನಾವು ಮಕ್ಕಳು ಮುದ್ದಾಡುವಾಗ ಮಲುಸ್ಕಮ್ ಕಾಂಟೇಜಿಯಸ್ ಅಂತ ಬರುತ್ತೆ, ಆಮೇಲೆ ವಾರ್ಡ್ಸ್
2: ಅದು ಸೋಂಕ ಡಾಕ್ಟರ್, ನರಳಿನ ಸೋಂಕ,
3: ವೈರಲ್ ಇನ್ಫೆಕ್ಷನ್.
2: ಹೌದಾ?
3: ಆಮೇಲೆ ಶಾರೀರಿಕ ಶುಚಿತ್ವ ಇಲ್ಲ ಅಂತಂದ್ರೆ ಮಗು ದೊಡ್ಡದಾಗಿ ಬೆಳೆಯುವಾಗ ಆಟ ಆಡುವ ಬೇರೆ ಮಕ್ಕಳ ಜೊತೆ ಆಟ ಆಡುವಾಗ ಸ್ಕೇಬಿಸ್ ಬರಬಹುದು, ಪಯೋಡರ್ಮಾಸ್ ಬರಬಹುದು, ಬೇರೆ ಬೇರೆ ತರದ ಚರ್ಮದ ಇನ್ಫೆಕ್ಷನ್ಸ್ ಗಳು ಬರ ಸಾಧ್ಯತೆ ಇರುತ್ತೆ.
2: ಬೇಸಿಗೆಯ ಪ್ರಭಾವ ಮಕ್ಕಳ ಮೇಲೂ ಬೀರುತ್ತೆ.
3: ಡೆಫಿನೆಟ್ಲಿ ಎಲ್ಲರಿಗೂ. ಈಗ ಏನಾಗುತ್ತೆ, ನಾವು ತುಂಬಾ ಬೆವರ್ತೀವಿ, ನಮಗಿನ ಹೆಚ್ಚಿಗೆ ಬೆವರುತ್ತಿರ್ತಾರೆ ಮಕ್ಕಳು. ಅದಕ್ಕೆ ಅವರಿಗೆ ನಮಗೆ ಏನಿದೆ ಅದೇ ತರ ಪ್ರಾಬ್ಲಮ್ ಬೇಗ ಕಾಣಿಸ್ಕೊಳುತ್ತೆ. ಈ ಬೆವರ್ ಸಲೆಗಳು ಬಹಳ ಬೇಗ ಕಾಣಿಸ್ಕೊಳುತ್ತೆ ಅದು
2: ಮಕ್ಕಳಲ್ಲಿ.
3: ಹಾಗಾಗಿ ಅವರಿಗೆ ಸೇಮ್ ನಾ ಏನ್ ಹೇಳಿದ್ನು, ಅದಕ್ಕೆ ದಿನಕ್ಕೆ ಎರಡ್ ಸರಿ ಸ್ನಾನ ಮಾಡಿಸೋದು, ಆಮೇಲೆ ಬೆವರ್ ಸಲ ಬಂದ ತಕ್ಷಣ ನೋಡಿ ತುಂಬಾ ಕಡತ ಇತ್ತು, ತುಂಬಾ ದೊಡ್ಡ ದೊಡ್ಡ ಗುಳ್ಳೆಗಳಿದಾವ ಅಂತಂದ್ರೆ ತಕ್ಷಣ ವೈದ್ಯರ ಬಳಿ ಕರ್ಕೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಆಮೇಲೆ ದಿನಕ್ಕೆ ಎರಡ್ ಸಾರಿ ಸ್ನಾನ ಮಾಡಿಸಿ, ಹಾಕ್ತಕ್ಕಂತ ಬಟ್ಟೆಗಳನ್ನ ಅವರು ಶುಭ್ರವಾದ ಬಟ್ಟೆಗಳನ್ನ ಹಾಕ್ಬೇಕು, ಆಮೇಲೆ ಮಗುನ ಹೆಚ್ಚಿಗೆ ಬಿಸಿಲಿ ಹೋಗದಂಗೆ ಅವರು ನೋಡ್ಕೋಬೇಕು.
2: ಬೇಸಿಗೆ ಬಂತು ಅಂದ್ರೆ ಇನ್ನು ಶಾಲಾ ಕಾಲೇಜುಗಳಿಗೆ ರಜಾ ಇತ್ತು ಅಂದ್ರೆ ಮಕ್ಕಳನ್ನ ಹಿಡಿಯೋದು ಕಷ್ಟ, ಬಿಸಿಲೆಲ್ಲ ಆಡ್ತಾರೆ, ದೊಡ್ಡವರಿಗೆ ಸ್ವಲ್ಪ ಆತಂಕ.
3: ಒಳ್ಳೆ ಆಹಾರ, ಆಮೇಲೆ ಪ್ರತಿ ಒಂದು ದಿನಕ್ಕೆ ಎರಡ್ ಸಾರಿ ಸ್ನಾನ ಮಾಡಿಸೋದು, ನೀರು ಹೆಚ್ಚಿಗೆ ಕುಡಿಸೋದು, ಆದಷ್ಟು ಅವ್ರನ್ನ ಆಟ ಆಡಿದ್ರು ಕೂಡ ನೆರಳಲ್ಲಿ ಆಡಿ ಅಂತೇಳಿ ಅವ್ರಿಗೆ ನಾವು ನಿರ್ದೇಶನ ನೀಡ್ಬೇಕು ತಂದೆ ತಾಯಿಗಳು. ಅಷ್ಟು ಬಿಟ್ರೆ ಇನ್ನೇನ್ ತೊಂದರೆ ಇಲ್ಲ, ದೇವರು ರೋಗ ಶಕ್ತಿ ಇರುತ್ತೆ, ತೀರ ಏನಾರ ಬಂದ ಮೇಲೆ ನಾವು ಚಿಕಿತ್ಸೆ ಪಡೀತಕ್ಕಂತ ವ್ಯವಸ್ಥೆ ಮಾಡ್ಕೋ.
2: ಹೌದಲ್ವಾ, ಮಕ್ಳು ಆಡ್ತಾನೆ ಇರ್ತಾರೆ, ಏನಂತ ಸಮಸ್ಯೆ ಆಗೋದಿಲ್ಲ,
3: ಆಡ್ಲಿಕ್ಕೆ ಬಿಡ್ಬೇಕು ನಾವು. ಆಕ್ಚುಲಿ ನಮಗೆ ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ ಬೆಳವಣಿಗೆ ಆಗದೆ ಅವ್ರು ಆಟ ಆಡಿದ ಮೇಲೆ
2: ಒಂದು ಸಾಮಾಜಿಕವಾದ ವಾತಾವರಣ ಕೂಡ ಸೃಷ್ಟಿ ಆಗುತ್ತೆ ಅವ್ರಿಗೆ.
3: ಸಾಮಾಜಿಕ ಬಹಳ ಇಂಪಾರ್ಟೆಂಟ್. ಅವ್ರ ವಯಸ್ಸಿತ್ತಿರ್ತಕ್ಕ ಮಕ್ಕಳ ಜೊತೆಗೆ ಬೆರೀತಾರೆ, ಆಟ ಆಡ್ತಾರೆ, ಅವ್ರದೇ ಆದ ಲೋಕದಲ್ಲಿ ಇರ್ತವೆ, ಏನೋ ಕಲಿತಾ ಭಗವಂತ ಬ್ರೈನ್ ಡೆವಲಪ್ಮೆಂಟ್ಸ್ ಯಾವ ತರದ್ದು ಇದಾಗುತ್ತೆ ಅಂತ ಹೇಳಕ್ ಆಗಲ್ಲ. ಹಂಗಾಗಿ ಸಾಮಾಜಿಕವಾಗಿ ಮಕ್ಕಳನ್ನ ಇದ್ ಮಾಡೋದು ಬಹಳ ಸೂಕ್ತ.
2: ಮತ್ತೊಂದು ಪ್ರಶ್ನೆ ಅಂದ್ರೆ ಪೆಟ್ಗಳು ಇರುತ್ತೆ ಮನೆಯಲ್ಲಿ, ಒಂದು ತುಂಬಾ ಅಟ್ಯಾಚ್ ಆಗಿರುವಂತದ್ದು, ಅವು ಹೇಗೆ ಡಾಕ್ಟರ್ ಮಕ್ಕಳಿಗೆ ಏನಾದ್ರು ತೊಂದರೆ ಆಗುತ್ತೆ ನಾವು ಕೇಳುವಂತದ್ದು?
3: 100% ಆಗುತ್ತೆ. ಯಾಕಂದ್ರೆ ಈ ಪ್ರಾಣಿಗಳ ಮನಸ್ಥಿತಿ ಯಾವ ಟೈಮ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲ. ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡು ನಾವು ಪಕ್ಕದಲ್ಲಿ ಮಲ್ಸ್ಕೊಂಡು ಕೆಲವು ಟೈಮ್ ಕಚ್ಚಬಹುದು, ಎಸ್ಪೆಷಲಿ ನಾಯಿ.

0: ಸಣ್ಣ ಪ್ರಮಾಣದಲ್ಲಿ ಕೂದಲುಗಳು ಉದುರುತ್ತೆ, ನಾಯಿಗಳು ದೂರುತ್ತೆ, ಸಾಮಾನ್ಯವಾಗಿ ಅಲರ್ಜಿಗಳಾಗ್ತಾವ. ಅಲರ್ಜಿ ಅಲ್ದೇನೆ ಈ ನಾಯಿಗಳು ಕೆಲವು ಟೈಮ್ ಕಜ್ಜಿ ಇರ್ಬೋದು, ಸ್ಕೇಬಿಸ್ ಇರ್ಬೋದು, ಅವು ಜಲ್ಲುರಸ ನೆಕ್ತಿರ್ತವೆ, ಅದರಲ್ಲಿ ಇರ್ತಕ್ಕಂತ ಆಬ್ಡೋವೈರಸ್ ತೊಂದರೆ ಮಾಡಬಹುದು. ಹಾಗಾಗಿ ಆದಷ್ಟು ದೂರ ಇಟ್ಕೋದು, ಮುದ್ದು ಮಾಡಿದ್ಮೇಲೆ ಆದಷ್ಟು ದೂರ ಇಟ್ಕೊಳ್ಳೋದು ಒಳ್ಳೇದು. ಮಕ್ಕಳು ಒಂದ್ ಸ್ಟೇಜ್ ಬರೋವರೆಗೆ ತೀರಾ ಹತ್ರ ಹೋಗಿ ಇದ್ ಮಾಡೋದು, ಮುದ್ದಾಡೋದು, ಬಾಯಲ್ ಬಾಯಲ್ಲಿ ಇದ್ ಮಾಡೋದೆಲ್ಲ ಒಳ್ಳೇದಲ್ಲ, ಒಳ್ಳೆ ಲಕ್ಷಣಗಳ. ಪ್ರಾಣಿಗಳು ನಾವು ಹೆಂಗ್ ಪ್ರೀತಿ ತೋರಿಸ್ತೀವಿ ಹಂಗೆ ಅವು ತೋರಿಸ್ತವೆ. ಏನಾಗುತ್ತೆ ಅಂದ್ರೆ ಈಗ ನಮಗೆ ಯಾಕೆ ಕಾಯಿಲೆ ಇರುತ್ತೆ ಅವ್ರಿಗೆ ಕೂಡ ಕೆಲವು ಕಾಯಿಲೆಗಳು ಬರ್ತಾ ಇರ್ತವೆ. ಸೊ ಇಂಥ ಟೈಮಲ್ಲಿ ನಾವು ಮುದ್ದಾಡೋ ಟೈಮಲ್ಲಿ ಅವ್ರಿಗೆ ಇರ್ತಕ್ಕಂಥ ಸೋಂಕುಗಳು ನಮಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ನಮ್ಮ ಸೋಂಕುಗಳು ಕೂಡ ಅವ್ರಿಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದಷ್ಟು ನಾವು ಸ್ವಲ್ಪ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತೀರಾ ಇದಾಗದಲ್ಲಿ ಅವ್ನು ಮುದ್ದು ಮಾಡೋದೇನು ಬೇಡ ಅಂತ ಹೇಳ್ತಿಲ್ಲ, ಮುದ್ದು ಮಾಡಲೇಬೇಕು ನಾವು. ಅದಾದ ಮೇಲೆ ನಾವು ಕೈ ತೊಳ್ಕೊಂಡು ಶಾರೀರಿಕ ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ.
1: ಹಾಗೆ ಡಾಕ್ಟ್ರೆ, ಮಕ್ಕಳಲ್ಲಿ ಕಂಡು ಬರುವಂತದ್ದು ದಡಾರ, ಈ ದಡಾರದ ಬಗ್ಗೆ ಏನ್ ಹೇಳ್ತೀರಿ?
0: ಸಾಮಾನ್ಯವಾಗಿ ದಡಾರ ಏನಾಗುತ್ತಮ್ಮ, ಯೂಶಲಿ ತುಂಬಾ ಬೇಸಿಗೆಯಲ್ಲಿ, ಬೇಸಿಗೆಯಿಂದ ಈ ಕಡೆ ಮೇ ಜೂನ್ ಅಲ್ಲಿ ಬರೋ ಏನಾಗುತ್ತೆ, ಎಲ್ಲಿ ವಾತಾವರಣ ಬದಲಾಗುತ್ತೆ ಅಲ್ಲಿ ಬರುತ್ತೆ. ಸಾಮಾನ್ಯ ಇದು ಒಂದು ವೈರಲ್ ಇನ್ಫೆಕ್ಷನ್, ಇದು ಉಸಿರಾಟದ ಮೂಲಕ ಬರುತ್ತೆ. ಉದಾಹರಣೆಗೆ ಯಾರಿಗೆ ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಓವರ್ ಕ್ರೌಡ್ ಬಸ್ ಇರುತ್ತೆ, ಕಾರ್ ಅಲ್ಲಿ ಹೋಗ್ತೀವಿ, ಎ ಸಿ ಹಾಕೊಂಡಿರ್ತೀವಿ, ಅಥವಾ ಒಂದು ಜಾತ್ರೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ತುಂಬಾ ರಶ್ ಇರುತ್ತೆ, ಅಂತ ಟೈಮಲ್ಲಿ ಯಾರಿಗೂ ಒಂದು ಇನ್ಫೆಕ್ಷನ್ ಇರುತ್ತೆ, ಸೀನ್ತಾರವ್ರು ಅಥವಾ ಕೆಮ್ತಾರೆ ಅಥವಾ ಜೋರ ನಗ್ತಾರೆ, ಅಂತ ಟೈಮಲ್ಲಿ ಅವರ ದೇಹದಲ್ಲಿ ಮೂಗು ಮತ್ತು ಗಂಟಲಲ್ಲಿ ಇರತಕ್ಕಂತ ರೋಗಗಳು ತುಂತುರು ಹನಿ ರೂಪದಲ್ಲಿ ಹೊರಗಡೆ ಬರ್ತಾವ ವಾತಾವರಣಕ್ಕೆ. ನಾವು ಹತ್ರ ಇದ್ರೆ, ಈಗ ನಾನ್ ಮಾತಾಡ್ತಿದ್ದೀನಿ, ನನಗೇನಿದ್ರೆ ನಾನು ಜೋರ ಕೆಮ್ಮದಾಗ ನೀವು ನನ್ನ ಹತ್ರದಲ್ಲೇ ಇದ್ರೆ, ಸೊ ಗಾಳಿಯಲ್ಲಿ ಆ ತುಂತುರು ಹನಿಗಳು ನಿಮ್ಗೆ ಉಸಿರಾಡದ ಮೂಲಕ ಹೋಗಿ ನಿಮಗೆ ರೋಗವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಲಕ್ಷಣಗಳನ್ನ ಹೊಂದಿರ್ತವೆ. ಹಾಗಾಗಿ ನಾವು ಯೂಶಲಿ ಎಲ್ಲಿ ನಮಗೆ ಕಣ್ಣುಗಳು ಮತ್ತೆ ಈ ಉಸಿರಾಟದ ಮೂಲಕ ಬರ್ತಕ್ಕಂಥ ಕಾಯಿಲೆಗಳು ಇರ್ತವೆ, ಅದನ್ನ ನಾವು ಎಲ್ಲಿ ಜನಗಳು ಹೆಚ್ಚಿಗೆ ಇರ್ತವೆ, ಜಾತ್ರೆಗಳು, ಆಮೇಲೆ ಸಿನಿಮಾ ಥಿಯೇಟರ್ಸ್, ಓವರ್ ಕ್ರೌಡೆಡ್ ಬಸ್ಸಸ್, ಈ ಯಾವಾಗಲೂ ಎ ಸಿಯಲ್ಲಿ ಓಡಾಡ್ತಕ್ಕಂಥ ಕಾರ್ಯಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಇಂಥ ಟೈಮಲ್ಲಿ ನಮಗೆ ವೈರಲ್ ಇನ್ಫೆಕ್ಷನ್ಸ್ಗಳು ಬಹಳ, ಅವ್ರಿಗೆ ಇರ್ತಕ್ಕಂಥ ನಮಗೆ ಬಂದ್ಮೇಲೆ ಮನೆಗೆ ನಮ್ಮ ದೇಹದಲ್ಲಿ ಹೋದ್ಮೇಲೆ ಫಸ್ಟ್ ನಮಗೆ ಸ್ವಲ್ಪ ಜ್ವರ ತರ ಕಾಣಿಸ್ಕೋಬಹುದು, ಆಮೇಲೆ ಮೈ ಮೇಲೆ ಅಲ್ಲಲ್ಲಲ್ಲಲ್ಲಿ ಗುಳ್ಳೆಗಳು ಇಡೀ ಮೈ ಮೇಲೆ ಕಾಣಿಸ್ಕೋಬಹುದು. ಹಾಗಾಗಿ ಅದೊಂದು 7-8 ದಿನ ತಗೊಳ್ತದೆ. ಆಮೇಲೆ ರೋಗನಿರೋಧಕ ಚೆನ್ನಾಗಿದ್ರೆ ನಾವು ಹೊರಗಡೆ ಬರ್ತೀವಿ. ರೋಗನಿರೋಧಕ ಚೆನ್ನಾಗಿಲ್ಲ ಅಂದ್ರೆ ನಮಗೆ ಯಾವ್ದು ಬೇಕಾದ್ರೂ ಸೋಂಕು ಹೆಚ್ಚಿಗೆ ಆಗ್ಬೋದು. ಉದಾಹರಣೆಗೆ ನಮ್ಮ ಲಂಗ್ಸ್ ಶ್ವಾಸಕೋಶಗಳಾಗಿ ನ್ಯೂಮೋನಿಯಾ ಆಗ್ಬೋದು, ಬೇರೆ ತರ ತೊಂದರೆಗಳಾಗ್ಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ವೈರಲ್ ಇನ್ಫೆಕ್ಷನ್ ಆದಷ್ಟು ಬೇಗ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ನೀವು ಚಿಕಿತ್ಸೆ ಪಡೆಯೋದು ಸೂಕ್ತ ಅನ್ನೋ ಅನಿಸಿಕೆ.
1: ಅದರಲ್ಲೂ ವಿಶೇಷವಾಗಿ ನಾವು ಮಕ್ಕಳ ಚರ್ಮದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ನಾವು ಮಾತನಾಡಿದ್ದು. ಡಾಕ್ಟರ್, ಕಾರ್ಯಕ್ರಮನ ಮುಗಿಸೋಣ. ಮುಗಿಸೋದಕ್ಕಿಂತ ಮುಂಚೆ ಮಕ್ಕಳ ಚರ್ಮದ ಆರೋಗ್ಯದ ಬಗ್ಗೆ ಒಂದು ಕಿವಿ ಮಾತು ಹೇಳೋದಾದ್ರೆ,
0: ತಾಯಿ ಮತ್ತು ಮಗು ನಮ್ಮ ರಾಷ್ಟ್ರದ ಸಂಪತ್ತುಗಳವು, ಅವನ್ನ ನಾವು ಕಾಣಬೇಕಾದ್ರೆ ಇಬ್ರು ಆರೋಗ್ಯನೂ ಬಹಳ ಮುಖ್ಯ. ತಾಯಿ ಆರೋಗ್ಯನೂ ಮುಖ್ಯ, ಮಗು ಆರೋಗ್ಯನೂ ಮುಖ್ಯ. ಹಾಗೆ ತಾಯಿ ಮತ್ತು ಆರೋಗ್ಯ ನೋಡ್ತಕ್ಕಂತ ವ್ಯಕ್ತಿಗಳು ಕೂಡ ನಾವು ಅವ್ರ ಜೊತೆಗೆ ಒಡನಾಟ ಮಾಡುವಾಗ, ಅವರಿಗೆ ಆಹಾರ ಕೊಡುವಾಗ, ಅವ್ರ ಬಗ್ಗೆ ನಾವು ಇದ್ ಮಾಡುವಾಗ ನಾವು ಶಾರೀರಿಕ ಶುಚಿತ್ವವನ್ನು ಕಾಪಾಡಬೇಕು. ತಾಯಿ ಮಗು ಆರೋಗ್ಯ ಆಗಿರ್ಬೇಕಾದ್ರೆ ಅವರಿರ್ತಕ್ಕಂಥ ವಾತಾವರಣ, ಅವ್ರಿಗೆ ಕೊಡ್ತಕ್ಕಂಥ ಆಹಾರ, ಅವ್ರು ಮಲಗ್ತಕ್ಕಂಥ ಹಾಸಿಗೆ ಮತ್ತೆ ಬಟ್ಟೆಗಳನ್ನು ಕೂಡ ನಾವು ಶುಭ್ರವಾಗಿ ಇಟ್ಕೋಬೇಕು. ಯಾವುದೇ ತರದ ಏನಾದ್ರೆ ತೊಂದರೆ ಕಂಡ ತಕ್ಷಣ ನಾವು ಯಾವುದೇ ಮೂಢನಂಬಿಕೆ ಒಳಗಾಗದಲೆ ಮೂಢನಂಬಿಕೆಗಳನ್ನ ನಾವು ಬದಿಗಿಟ್ಬಿಟ್ಟು ಸಂಬಂಧಪಟ್ಟ ತಜ್ಞ ವೈದ್ಯರ ಹತ್ರ ಹೋಗಿ ಮಗುನ ಕರ್ಕೊಂಡೋಗಿ ಆದಷ್ಟು ಬೇಗ ನೀವು ತೋರಿಸಿ ಸೂಕ್ತ ಚಿಕಿತ್ಸೆ ಪಡೆಯೋದು ನನ್ನ ವೈಯಕ್ತಿಕ ಸಲಹೆ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ.
0: ಥ್ಯಾಂಕ್ ಯು ವೆರಿ ಮಚ್.
1: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇದುವರೆಗೂ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ದ್ಯಾಮನಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

0: ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ತಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ.
2: ಯಾರು ಯಾರು?
1: ನಾನೇ ಇದ್ದೀನಿ ಅವಾಸ್ ವಿದ್ಯಾ, ನಾನೇ ಬಂದಿನಿ.
2: ಸತಕ ನೀವ್ರಿ? ಬರ್ರಿ ಬರ್ರಿ, ಒಳ ಬರ್ರಿ.
1: ಬಂದೆ ಬಂದೆ, ಬಾ ದಿವ್ಸ ಆಯ್ತು ನಿನ್ ಕಡೆ ಬಂದಿರ್ಲಿಲ್ಲ.
2: ಆರಾಮದಿರಲ್ಲ, ಹಿಂಗ್ ಹೊಂಟಿರಿ ಈ ಕಡೆ?
1: ಹೌದೌದು, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು, ಹೋಗ್ಬೇಕಾಗಿತ್ತು, ಹಂಗೆ ಬಂದೆ. ಮತ್ತೆ ಯಾಕೋ ನಿನಗೂ ಒಂದ್ ಸ್ವಲ್ಪ ಆರಾಮಿಲ್ಲ ತಂದಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣಂತ ಬಂದ. ಯಾಕ ಮುಖ ಎಲ್ಲ ಎಷ್ಟು ಸಣ್ಣಗೈತಿ?
2: ಏನ್ ಮಾಡ್ತಿರ್ ಬರ್ರಿ, ಮಗಂದು ಡಿಗ್ರಿ ಮುಗುದಿ, ನಾನ್ ನೌಕರಿ ಇಲ್ಲ ಏನಿಲ್ಲ ಅದೇ ಚಿಂತಾಗ ಆರಾಮ್ ತಪ್ಪಿತ್ ನೋಡ್ರಿ.
1: ಯಾಕದು ನೌಕರಿ ಇಲ್ಲಂತ ನೀ ಇದು ಮಾಡ್ಕೊಂತ ಕುಂತ್ರ ಹೆಂಗವಾ?
2: ಹೆಂಗ್ ಮಾಡುದ್ರಿ ಅಕ್ಕ, ಮುಂದ ಏನಾರ ಮಾಡ್ಬೇಕಲ್ರಿ.
1: ನಿನ್ ಮಗ ಏನ್ ಎಷ್ಟ್ ಎತ್ತರ, ಎಷ್ಟ್ ಚಂದ, ಎಷ್ಟ್ ಪುಷ್ಟ ಅದಾನ. ಈಗ ಭಾರತ ಸರ್ಕಾರದ ಗೊತ್ತಿಲ್ಲ, ನಿನಗ ಅಗ್ನಿಪಥ ಅಂತ ಯೋಜನೆ ತೆಗ್ದಾರಲ್ಲ ಸರ್ಕಾರದವರು ಹೊಸದಾಗಿ?
2: ಇಲ್ಲಲ್ರಿ ಅಕ್ಕ, ಏನದು ಹಂಗಂದ್ರ ಅಗ್ನಿಪಥ ಅಂದ್ರೆ ಏನು?
1: ಇದು ಏನಂದ್ರ ಭಾರತ ದೇಶದ ಭದ್ರತೆ ಬಲಪಡಿಸುವ ಸಲುವಾಗಿ ನಮ್ಮ ಕೇಂದ್ರ ಸರ್ಕಾರದವರು ಹೊಸದಾಗಿ ತಂದಿದ್ದ ಯೋಜನೆ ಇದು ಅಗ್ನಿಪಥ ಅಂತ. ಭಾರತದ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಕೊಡುಗೆ ನೀಡ್ತಿದೆ ನೋಡು. ವಿಶ್ವದಲ್ಲೇ ಸೇನೆಗಾಗಿ ಅತಿ ಹೆಚ್ಚು ಖರ್ಚು ಮಾಡುವ ದೇಶ ಭಾರತ ದೇಶ, ಮೂರನೇ ಸ್ಥಾನದಲ್ಲಿ ಅದ. ಇದೀಗ ಸೇನೆಯ ಶಸ್ತ್ರಾಸ್ತ್ರ ಪಡೆಗಳನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವುದು ಅಗ್ನಿಪಥದ ಯೋಜನೆ. ಇದು ಈ ಯೋಜನೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಯೋಜನೆಯನ್ನು ಅನಾವರಣಗೊಳಿಸಲು ನಮ್ಮ ರಾಜನಾಥ್ ಸಿಂಗ್ ಅವರು ಇದು ಸಶಸ್ತ್ರ ಪಡೆಗಳಿಗೆ ಯುವ ಪ್ರೊಫೈಲ್ ಅನ್ನು ಒದಗಿಸುವ ಪರಿವರ್ತಕ ಉಪಕ್ರಮವಾಗಿದೆ ಅಂತ ಹೇಳ್ತಾರೆ ನೋಡು. ಹಾಗೆ ಈ ಅಗ್ನಿಪಥ ಯೋಜನೆ ಅಡಿಯಲ್ಲಿ ಭಾರತೀಯ ಯುವಕರಿಗೆ ಅಗ್ನಿವೀರರಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಒದಗಿಸುವ ಸರ್ಕಾರ ಈ ಯೋಜನೆ ರೂಪಿಸಿದೆ ನೋಡು. ನಿನ್ ಮಗನಿಗೆ ಇಲ್ಲಿ ಕೆಲ್ಸಕ್ಕೆ ಸೇರಲು ಹೇಳು.
2: ನೀವು ಇದು ಬಹಳ ಚಲೋ ವಿಷಯ ಹೇಳಿದ್ರಿ ಅಕ್ಕ. ಹಂಗಂದ್ರೆ ಏನ್ ಸ್ವಲ್ಪ ವಿವರವಾಗಿ ಹೇಳ್ರಲ್ಲ.
1: ಇದು ಸೇನೆಯಲ್ಲಿ ಮೂರು ಭಾಗ ಇರ್ತದ ನಿನಗ್ ಗೊತ್ತಲ್ಲ?
2: ಅಲ್ಲಿ ಯಾರಿ ಕೇಳದಂಗಾಗಿತ್ರಿ.
1: ಅಲ್ಲಿ ಮೂರು ಭಾಗದ ನವ ಯುವಕ ಯುವತಿಯರಿಗೆ ಅವಕಾಶ ಇದೆ ನೋಡು.
2: ಅಯ್ಯ, ಹಂಗಾದ್ರೆ ನನ್ನ ಮಗನಿಗೂ ಹೆಂಗಾರ ಮಾಡಿ ಸೇರಿಸ್ಬೇಕಲ್ರಿ ಅಕ್ಕ ಅಲ್ಲಿ.
1: ಹೌದು, ಈಗ ನಮ್ಮ ಪ್ರಧಾನ ಮಂತ್ರಿ ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಾರ ನೋಡು.
2: ಮಿಲಿಟರಿ ಅಂದ್ರ ಅಂಜಿಕ್ ಬರ್ತೈತ್ರಿ ಅಕ್ಕ, ಆ ಕಡೆ ಹೆಂಗ್ ಕಳ್ಸುದ್ರಿ ಮಗನಿಗೆ?
1: ಏ ಇಲ್ಲ ನೋಡು, ಇದೇ ನೋಡು ಅಗ್ನಿಪಥ ಅಂದ್ರ ಇದು ಯುವಕರಿಗಾಗಿ 17-23 ವರ್ಷ ಒಳಗ ಯುವಕ ಯುವತಿಯರಿಗೆ ಅರ್ಜಿ ಸಲ್ಲಿಸಕ್ ಬರ್ತದ. ಇಲ್ಲಿ ವಿಶೇಷ ಅಗ್ನಿಪಥದ ಮುಖ್ಯ ಅಂಶಗಳು ಅಂದ್ರ ನೋಡು, ಆಮೇಲೆ ಇದು ಒಂದು ಬಹಳ ಒಳ್ಳೆ ಯೋಜನೆ ಅಂದ್ರ ಬರೀ 4 ವರ್ಷ ಅವಧಿಯೊಳಗ ಅವ್ರು ಕೆಲಸ ಮಾಡಬಹುದು ನೋಡು. ಇದು ಯುವಕರನ್ನು ಕೇವಲ 4 ವರ್ಷದ ಅಲ್ಪಾವಧಿಯಲ್ಲಿ ಅಗ್ನಿವೀರ ಎಂದು ನೇಮಕ ಮಾಡಿಕೊಳ್ಳುವ ಮಹತ್ವದ ಯೋಜನೆ ಇದಾಗಿದೆ. ಈ ಅವಧಿ ಮುಗಿದ ನಂತರ ಅದರಲ್ಲಿ ಯುವಕರು ಮಾತ್ರ ಉಳಿಯಬೇಕು ಅಂದ್ರೆ ಉಳಿಕಬಹುದು, ಅಥವಾ ಬೇಡ ಅಂದ್ರೆ ನಿವೃತ್ತಿಯನ್ನು ತಗೋಬಹುದು ನೋಡು. ಇದು 17.5 ವರ್ಷದಿಂದ 23 ವರ್ಷದ ಯುವಕ ಯುವತಿಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಈ ಮಾಸಿಕ ವೇತನ ನೋಡು ಎಷ್ಟು ಚಲೋ ಅದ ನೋಡು,

0: ಎಂಬತ್ತು ಸಾವಿರದಿಂದ ಪ್ರಾರಂಭವಾಗಿ 40,000 ಬರ್ತದ. ಆಮೇಲೆ ನೀವು 4 ವರ್ಷ ಸೇವಾ ಅವಧಿ ಮುಗಿದ ನಂತರ ನಿಮ್ಮ ಸ್ಯಾಲರಿ ಒಳಗಿಂದ ಕಟ್ ಮಾಡ್ಕೊಂಡಿದ್ದಷ್ಟನ್ನು ಅವರು ಬಡ್ಡಿ ಸಹಿತವಾಗಿ ಈ ನಿಮ್ಮ ದುಡ್ಡನ್ನು ನಿಮಗೆ ಮರುಪಾವತಿಯನ್ನು ಮಾಡ್ತಾರೆ. ಇಷ್ಟೆಲ್ಲ ಸೌಲಭ್ಯ ಅದ ನೋಡು, ಇದನ್ನ ನೀವು ಯಾಕೆ ಸೇರಬಾರದು ಹೇಳು, ನಿನ್ನ ಮಗನಿಗೆ ಸೇರಕ್ ಹೇಳು. ಮತ್ತ
1: ವಾಪಸ್ ಈ ಕಡೆ ಬರ್ಬೋದಲ್ರಿ?
0: ಹೌದು, ಬರೇ 4 ವರ್ಷ ಅಷ್ಟೇ ಅವ್ರು ಕೆಲಸ ಮಾಡಬಹುದು.
1: ಇಲ್ಲಿ ಅದು ಬಿಟ್ಟು ಬಂದ್ಮೇಲೂ ನಮಗ್ ದುಡ್ಡು ಬರ್ತಾವ ಅನ್ನಂಗೈತಲ್ರಿ ಅಕ್ಕ.
0: ಹೌದು ಹೌದು ಬರ್ತಾವ, ಮತ್ತ 4 ವರ್ಷ ಅಷ್ಟೇ ನೋಡು. ಮತ್ತ ಅವನು ಎಲ್ಲ ಶಿಸ್ತು ಕಲ್ತ್ ಬರ್ತಾನ, ಸೈನಿಕ ಒಳಗಿನ ತರಬೇತಿ ಹೆಂಗೆಂಗ ಏನು ಅನ್ನೋದು ದೇಶದ ತಿಳ್ಕೊಂಡ್ ಬರ್ತಾನ.
1: ನಾನು ನನ್ ಮಗನಿಗೆ ಹೇಳ್ತೀನಿ ಅಕ್ಕ ಇದ್ ಮಾಡಾಕ.
0: ಹೇಳು, ಯಾಕಂದ್ರ ಅವ ಸೆಲೆಕ್ಟ್ ಆಗ್ಬಿಡ್ತಾನ ನೋಡ್.
1: ಭಾರತ ಸೇನೆ ಒಳಗೆ ಕೆಲಸ ಮಾಡುದು ಅಂದ್ರೆ ಅದು ಒಂದ್ ಪುಣ್ಯದ ಕೆಲಸ ರೀ ಅಕ್ಕ.
0: ಹೌದು,
1: ಬಾಳ ಹೇಳತ್ತೀನ್ರಿ ಅವನಿಗೆ. ನೀವು ಬಾಳ ಚಲೋ ವಿಷಯ ಹೇಳಕತ್ತೀರಿ ಇದನ್ನ.
0: ಹೌದು ಹೌದು, ಇಲ್ಲಿ ನೋಡವ ಅದ್ರ ನೀ ಹಾಕ್ತೀನಿ ಅಂದ್ರ ನಾ ಇಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರಣೆನೂ ಐತಿ ನೋಡು. ಇತ್ತು ಓದು ಒಂದ್ ಸ್ವಲ್ಪ ನೋಡು.
1: ಎಲ್ಲಿದ್ರಿ ಅಕ್ಕ? ತರಿ ನೋಡು, ನಾನು ಒಂಚರ ಅಷ್ಟೋ ಇಷ್ಟೋ ಓದೋದ್ ಕಲ್ತೀನಿ, ಓದ್ತೀನಿ
0: ನೋಡು.
1: ನನ್ ಮಗನಿಗೂ ಹಂಗ ತೋರಿಸ್ತೀನ್ರಿ ಅಕ್ಕ. ಇದು ಇಲ್ಲೇ ಇಟ್ಟೋರಿ, ನಾನು ಹೇಳ್ತೀನಿ ಅವನಿಗೆ.
0: ನೋಡು, ಓದು ಒಂದ್ ಸಲ ನನ್ ಮುಂದೆ ನೋಡುನು.
1: ಇಲ್ಲಿ ಐತಲ್ರಿ ಅಕ್ಕ, ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ. ಅಗ್ನಿಪಥ ಯೋಜನೆಯನ್ನು ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ ಎಂದೇ ಪರಿಗಣಿಸಲಾಗಿದೆ. ಅಲ್ಲದೆ ಅಗ್ನಿಪಥ ಯೋಜನೆಯು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿದೆ. ಅಂದ್ರೆ ಇದು ಉದ್ಯೋಗ ಅವಕಾಶ ಹೆಚ್ಚು ಮಾಡಕೈತ್ರಿ ಅಕ್ಕರಿ. ಅಲ್ಲದೆ ಅಗ್ನಿಪಥ ಯೋಜನೆ ಎಲ್ಲದಕ್ಕಿಂತಲೂ ಯುವಕರು ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ಉತ್ತಮ ಅವಕಾಶ ಪಡೆಯಲಿದ್ದಾರೆ. ಹೌದ್ ಹೇಳ್ರಿ ಅಕ್ಕ, ಇದು ಬಾಳ ಚಲೋ ಕೆಲಸದ್ರಿ. ಯುವಕರು ದೇಶ ಸೇವೆ ಮಾಡ್ಬೇಕಲ್ರಿ. ಇಂಥದ್ ಏನ್ ಮಾಡ್ಯಾರ ಅಂದ್ರೆ, ನಾವು ಎಲ್ಲಾ ದೇಶಗಳ ಸೇನಾ ರಚನೆಯನ್ನ ಅಧ್ಯಯನ ಮಾಡಿದ್ದೇವೆ. ಇಲ್ಲಿನ ಯುವಕರ ಆಸಕ್ತಿಯನ್ನ ಪರಿಗಣಿಸಿ ಅತ್ಯಂತ ಚಿಂತನಾಶೀಲವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಷ್ಟೆಲ್ಲ ಬರ್ದದ್ರಿ ಅಕ್ಕ, ಬಾಳ ಚಂದ ವಿವರಣೆಯನ್ನು ಕೊಟ್ಟಾರ.
0: ವಿಶೇಷ ತರಬೇತಿ ಅಂತ ಅದಿಷ್ಟು ಓದದ್ ನಿನಗೆ ಇದು ಖಾತ್ರಿ ಗೊತ್ತಾಗ್ತದೆ ಏನಂತ.
1: ವಿಶೇಷ ತರಬೇತಿ ಅಂತ ಏನೋ ಬರ್ದಾರಲ್ರಿ, ಅಂದ್ರೆ ಇವ್ರು ಸ್ಪೆಷಲ್ ಏನೋ ಕೊಟ್ಟಾರಿ ಅಕ್ಕ. ಇಲ್ಲಿ ಅಗ್ನಿವೀರು ವಾಯುಪಡೆ ಅಥವಾ ನೌಕಾಪಡೆಗೆ ಸೇರಲು ನಿರ್ಧರಿಸಿದರೆ ಅವರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ನೋಡ್ರಿ, ಇದ್ರೊಳಗೆ ಮತ್ತ ಭಾಗ ಬೇರೆ ಮಾಡ್ಯಾರಿ. ವಾಯುಪಡೆ ಮತ್ತು ನೌಕಾಪಡೆಗೆ ಸೇರಕ ಅವ್ರಿಗೆ ವಿಶೇಷ ತರಬೇತಿ ಕೊಡ್ತಾರಂತ್ರಿ.
0: ಹೌದು,
1: ಆದ್ರೆ ಅಗ್ನಿವೀರರಿಗೆ ಪಿಂಚಣಿ ಸಿಗುವುದಿಲ್ಲ. ಬದಲಿಗೆ ಸೇವಾ ನಿಧಿ ಸಿಗ್ತದಂತ್ರಿ. ಅಗ್ನಿವೀರ ಕಾರ್ಪರಸ್ ಫಂಡ್ ಅಂತ ಸಿಗ್ತದಂತ್ರಿ ಅವರಿಗೆ, ಅಗ್ನಿವೀರರಿಗೆ.
0: ಹೌದು,
1: ಮತ್ತ ಈ ಲಾಭ ಏನ್ ಮಾಡ್ಬೇಕ್ರಿ, ನಾವ್ ತಗೋಬೇಕ್ ನೋಡ್ರಿ ಅಕ್ಕ ಹೆಂಗಾರ ಮಾಡಿ.
0: ಹೌದು,
1: ನಾವು ಇದ ಎಷ್ಟೆಲ್ಲ ಗೌರ್ಮೆಂಟ್ ದವರು ಸರ್ಕಾರ ಕೊಡಾಕತ್ತೈತಿ ಅಂದ್ ಬಳಕ ನಮ್ಮ ಮಕ್ಳಿಗೆ ನಾವು ಸೇರಿಸ್ಬೇಕ್ರಿ.
0: ಅದು ಮತ್ತ ಬರೀ 4 ವರ್ಷ ನೋಡು,
1: 4 ವರ್ಷ ಅಲ್ರಿ.
0: ಹೌದು,
1: ಮಾಸಿಕ ವೇತನದ ಶೇಕಡ 30%ನ ಈ ನಿಧಿಗೆ ಕಡಿತಗೊಳಿಸಲಾಗುತ್ತದೆ. ಅಂದ್ರೆ ನಮ್ಮ ಪಗಾರ ಬರುದ್ರಾಗಿರಿ, 30% ಅವರು ಅಲ್ಲೇ ಕಟ್ ಮಾಡ್ಕೊಂಡ್ ಕೊಡ್ತಾರತ್ರಿ. ಅದನ್ನ ನಾಳೆ ನಮ್ಗೆ ಉಪಯೋಗ ಆಗ್ತೈತ್ರಿ.
0: ಅದು
1: ಇವ್ ಹುಡುಗರು ದೇಶ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ತಮ್ಮ ಏನ್ ಮಾಡ್ತಾರ ಎಲ್ಲಾ ಶಕ್ತಿಯನ್ನ ಅಲ್ಲಿ ಹಾಕಿರ್ತಾರ. ನಾಳೆ ಬಂದ ಇವರಿಗೆ ಇಲ್ಲಿ ಸೈದ್ರೊಳಗ್ ಬಾಡ್ಬೇಕಂದ್ರೆ ಅನುಕೂಲ ಆಗ್ತೈತ್ರಿ. ಆ ದುಡ್ಡು 30% ಉಳಿದಿದ್ದು ಅಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಠೇವಣಿ ಇಡಲಿದೆ. ನಮ್ದೇ ರೊಕ್ಕ ಅವ್ರ ಏನ್ ಮಾಡ್ತಾರ್ರಿ, ಠೇವಣಿ ಇಟ್ಟು ನಮ್ಗ್ ಉಳಿತಾಯ ಮಾಡಿ ಕೊಡ್ತಾರ ಅಕ್ಕ. 4 ವರ್ಷಗಳ ಸೇವೆಯ ನಂತರ ಸೇವಾ ನಿಧಿಯಲ್ಲಿ ಠೇವಣಿ ಮಾಡಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಪಾವತಿಸ್ತಾರೆ. ನೋಡ್ರಿ ಅಕ್ಕ, ಯಾರ್ ಕೊಡ್ತಾರ ಹೇಳ್ರಿ, ಬಡ್ಡಿ ಕೂಡ ಕೊಡ್ತಾರಂತ್ರಿ ನಮ್ ರೊಕ್ಕಿಗೆ.
0: ಹೌದು,
1: ಅಂದ್ರೆ 4 ವರ್ಷ ಸೇವೆ ಪೂರೈಸಿದ ನಂತರ ಅಗ್ನಿವೀರರಿಗೆ ಒಂದೇ ಬಾರಿಗೆ ಸುಮಾರು 10,04,000 ರೂಪಾಯಿ ವಾಪಸ್ ಬರ್ತಾವ್ರಿ ಅಕ್ಕ. ಬಹಳ ಚಲೋ ಒಳ್ಳೆ ಇದು ಐತ್ ನೋಡ್ರಿ. ಇದ ಭಾರತ ರಕ್ಷಣೆಗೆ ಏನ್ ಮಾಡೈತಿ ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆ ಅಂತ ಹೇಳಿ ಎಲ್ಲಾ ಡಿಟೇಲ್ಸ್ ಬಹಳ ಚಂದ ಬರ್ದಿತ್ರಿ ಅಕ್ಕ ಇದ್ರೊಳಗ.
0: ಹಂಗಂದ್ರ ನೀ ಏನ್ ಮಾಡುವ, ಈಗ ನಿನ್ ಮಗನಿಗೆ ತೋರಿಸ್ಬಿಡು, ಅಪ್ಲೈ ಮಾಡ್ಬಿಡ್ರಿ. ಇದೇ ವರ್ಷ
1: ಈ ಹೊರಗೋಗಿ ಏನ್ರಿ ಅಕ್ಕ, ಬರನ ತೋರಿಸ್ತೀನ್ರಿ, ಹಾಕಕ್ ಹೇಳ್ತೀನ್ರಿ ಇದನ್ನ.
0: ಹೇಳ್ಬಿಡು, ಮತ್ ನನಗ್ ಹಂಗೆ ಶರಬತ್ ಮಾಡ್ಕೊಡ್ತೀನಿ, ಹಂಗೆ ಕಳಿಸ್ತೀವ.
1: ಇಲ್ರಿ ಅಕ್ಕ, ಆರಾಮಿಲ್ಲ ಅನ್ನಕತ್ತಿದ್ರಿ. ORS ಜ್ಯೂಸ ಮಾಡ್ಕೊಡ್ತೀನ್ರಿ ನಿಮಗ್, ಒಂದಿಟ್ ಬಟ್ಲ್ಯಾಗ ಹಾಕ್ತೀನಿ, ಅವಾಗ ಅವಾಗ ಕುಡಿ ಅಂತ ಬರ್ರಿ.
0: ಹಂಗಂತಿ ಚಲೋ ಅಲ್ಲ, ಅದು ಕುಡ್ಕೊಂತಿದ್ರ.
1: ಮೂರಿ ಅಕ್ಕ, ಶರ್ಬತ್ ನಿಂಬು ಪಾನಿ ಇವೆಲ್ಲ ಕುಡಿಬೇಕ್ರಿ ಅಕ್ಕ. ಅವು ಇವು ಕುಡುದು ಆರೋಗ್ಯ ಹಾಳ್ ಮಾಡ್ಕೋಕ್ಕಿಂತ ಇಂತದ್ದು ಸ್ವಲ್ಪ ದೇಹಕ್ಕ ಬಿಸಿಲು ತಿಂದಾಗ ಆರಾಮ ಆತೈತ್ರಿ.
0: ಹೌದಲ್ಲ, ಬಾಳ ಚಲೋ ನೋಡುವ ಅಕ್ಕ. ಹಂಗಂದ್ರ ಕೊಟ್ಟೆ ಬಿಡು, ನನಗೂ ಒಂದ್ ಸ್ವಲ್ಪ ಹೋಗುವಾಗ ಒಯ್ದು ಬಿಡ್ತೀನಿ.
1: ಸರಿ ಅಕ್ಕ, ನೀವು ಕೂಡ್ರಿ, ನಾ ಮಾಡ್ಕೊಂಡ್ ಬರ್ತೀನಿ.
0: ಸರಿ ಸರಿ.

0: ಭಾರತ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ ಹಾಗೂ
1: ಕವಿತಾ ದೇಶಮುಖ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಸೈಪ್ರಸ್ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ಮತ್ತು ಬಹುಪಕ್ಷೀಯ ವೇದಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ವೃದ್ಧಿಸುವ ಬಗ್ಗೆ ಮಹತ್ವದ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರು 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದು, ಅವರೊಂದಿಗೆ ಸೈಪ್ರಸ್ನ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರಮುಖ ಉದ್ಯಮಿಗಳ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಭೇಟಿ ನೀಡಿದೆ. ಸೈಪ್ರಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಸೈಪ್ರಸ್ ದೇಶಗಳು ಸುದೀರ್ಘ ಹಾಗೂ ಆಪ್ತ ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದು, ಮುಂಬರುವ 2027ರ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 65 ವರ್ಷಗಳು ಪೂರೈಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿ ಸಭೆ ಸಂಪುಟ ಸಭೆ ನಡೆಯಿತು. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು ಮತ್ತಷ್ಟು ಸರಳೀಕರಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2026ರ ಜೂನ್ ಮತ್ತು ಜುಲೈ ಅವಧಿಯಲ್ಲಿ ನಿವೃತ್ತಿಯಾಗಲಿರುವ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18ರಂದು ಮತದಾನ ನಡೆಯಲಿದೆ. ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಜೂನ್ 1ರಂದು ಚುನಾವಣಾ ಅಧಿಸೂಚನೆ ಹೊರಬೀಳಲಿದ್ದು, ಜೂನ್ 8 ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಉಮೇದುವಾರಿಕೆಯನ್ನು ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿರುತ್ತದೆ. ಜೂನ್ 18ರಂದು ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ ಸಂಜೆ 5 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜೂನ್ 20ರ ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಮತದಾನದ ವೇಳೆ ಮತಪತ್ರದಲ್ಲಿ ಅಭ್ಯರ್ಥಿಗಳ ಆದ್ಯತೆಯನ್ನು ಗುರುತಿಸಲು ಚುನಾವಣಾಧಿಕಾರಿಗಳು ನೀಡುವ ನಿರ್ದಿಷ್ಟ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನು ಮಾತ್ರ ಬಳಸಬೇಕಾಗಿದ್ದು, ಇತರ ಯಾವುದೇ ಪೆನ್ ಬಳಸಲು ಅವಕಾಶವಿರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ತಲಾ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ತಲಾ 3 ಸ್ಥಾನಗಳು, ಜಾರ್ಖಂಡ್ನ 2 ಸ್ಥಾನಗಳು ಹಾಗೂ ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿನಿಧಿಸುತ್ತಿರುವ ಪ್ರಮುಖ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೂ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ ಚುನಾವಣೆ ನಿಗದಿಯಾಗಿದೆ. ಜಾರ್ಖಂಡ್ನ ದಿವಂಗತ ಶಿಬು ಸೊರೇನ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಈ ದ್ವೈವಾರ್ಷಿಕ ಚುನಾವಣೆಗಳ ಜೊತೆಗೆ ಮಹಾರಾಷ್ಟ ಮತ್ತು ತಮಿಳುನಾಡು ರಾಜ್ಯಗಳ ತಲಾ ಒಂದು ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆಯನ್ನು ಆಯೋಗ ಪ್ರಕಟಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿರುವ ಮಹಾರಾಷ್ಟ ಉಪಮುಖ್ಯಮಂತ್ರಿ ಸುನೇತ್ರಾ ಅಜಿತ್ ಪವಾರ್ ಮತ್ತು ಎಐಎಡಿಎಂಕೆ ಸಂಸದ ಸಿವಿ ಷಣ್ಮುಗಂ ಅವರ ರಾಜೀನಾಮೆ ಹಿನ್ನೆಲೆ ಈ ಸ್ಥಾನಗಳು ತೆರವಾಗಿದ್ದವು. ಉಪಚುನಾವಣೆ ಕೂಡ ಜೂನ್ 18ರಂದೇ ನಡೆಯಲಿದೆ. ಗಡಿ ಭದ್ರತೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಂತಾರಾಷ್ಟೀಯ ಗಡಿಗಳ ರಕ್ಷಣೆಯನ್ನು ಕೇವಲ ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನು ವಿಶಾಲವಾದ ಪ್ರಾಂತ್ಯ ಹೊಣೆಗಾರಿಕೆಯಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಗಡಿ ಭಾಗಗಳಲ್ಲಿನ ಭೌಗೋಳಿಕ ಸಂಕೀರ್ಣತೆ ಹಾಗೂ ಹತ್ತಾರು ಸವಾಲುಗಳ ನಡುವೆಯೂ ಬಿಎಸ್ಎಫ್ ಪಡೆ ದೇಶದ ಹೆಮ್ಮೆಯನ್ನು ಸದಾ ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇಂದೇ 26ರಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನವದೆಹಲಿಗೆ ಆಗಮಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಕ್ವಾಡ್ ಮುನ್ನೋಟಕ್ಕೆ ಬದ್ದವಾಗಿ ಕಳೆದ ವರ್ಷ ಜುಲೈನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ಚರ್ಚೆಗಳ ಮುಂದುವರಿದ ಭಾಗವಾಗಿ ಈ ಸಭೆ ನಡೆಯಲಿದೆ. ಕ್ವಾಡ್ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಿಶೀಲನೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಚಿವರುಗಳು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಆಗಮಿಸಲಿರುವ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಜಾಗತಿಕವಾಗಿ ಆಚರಿಸಲಾಗುತ್ತಿರುವ ಅಂತಾರಾಷ್ಟೀಯ ಜೀವವೈವಿಧ್ಯ ದಿನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಎಲ್ಲಾ ಜೀವಿಗಳ ಸುಸ್ಥಿರ ಭವಿಷ್ಯಕ್ಕಾಗಿ ಕೈಜೋಡಿಸುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಈ ವರ್ಷದ ಜಾಗತಿಕ ಜೀವವೈವಿಧ್ಯ ದಿನದ ಘೋಷವಾಕ್ಯವಾದ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯಪ್ರವೃತ್ತರಾಗಿ ಎಂಬುದು. ಜೀವವೈವಿಧ್ಯದ ನಾಶವನ್ನು ತಡೆದು ಅದನ್ನು ಮರುಸ್ಥಾಪಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಶ್ರಮಿಸಬೇಕಾದ ತುರ್ತು ಅಗತ್ಯವನ್ನು ಸಾರುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ದೇಶದಲ್ಲಿ ಪ್ರೆಗಾಬಾಲಿನ್ ಔಷಧದ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಸಚಿವಾಲಯವು ಇದನ್ನು ಶೆಡ್ಯೂಲ್ H1 ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ

ಕೆಲವು ರಾಜ್ಯಗಳಲ್ಲಿ ಈ ಔಷಧದ ವ್ಯಾಪಕ ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ತೀವ್ರ ನರನೋವು ಮತ್ತು ನರ ಸಂಬಂಧಿ ಕಾಯಿಲೆಗಳಿಗೆ ಬಳಸಲಾಗುವ ಈ ಔಷಧವನ್ನು ಅದರ ನಿದ್ರಾಜನಕ ಮತ್ತು ಪ್ರಜ್ಞೆ ತಪ್ಪಿಸುವ ಪರಿಣಾಮಗಳಿಗಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ದೇಶದ ಹಲವೆಡೆ ಇತ್ತೀಚೆಗೆ ಇದರ ಅಕ್ರಮ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ನೋಂದಾಯಿತ ವೈದ್ಯರ ಅಧಿಕೃತ ಔಷಧ ಚೀಟಿ ಇದ್ದರೆ ಮಾತ್ರವೇ ಪ್ರೆಗಾಬಾಲಿನ್ ಮಾರಾಟ ಮಾಡಲು ಅವಕಾಶವಿರುತ್ತದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ. ದ್ವಿಪಕ್ಷೀಯ ಸಹಕಾರ

0: ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್.
1: ಆಕಾಶವಾಣಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ನಾವು ಮೇ 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತ ಆಚರಿಸ್ತೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೇನು, ಈ ಜೈವಿಕ ವೈವಿಧ್ಯತೆಯ ಪಾತ್ರ ಏನು, ಮತ್ತೆ ಈ ಜೈವಿಕ ವೈವಿಧ್ಯತೆಗೆ ತೊಂದರೆ ಆಗುವಂತಹ ಅಂಶಗಳು ಯಾವ್ಯಾವು, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಅವಶ್ಯಕತೆ, ಮತ್ತೆ ಈಗ ಅನುಸರಿಸ್ತಾ ಇರುವಂತಹ ವಿಧಾನಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು. ನಮಸ್ಕಾರ ಡಾಕ್ಟರ್ ಕುಶಾಲಪ್ಪ ಅವರೇ.
3: ನಮಸ್ಕಾರ.
2: ಈಗ ಮೊದಲಿಗೆ ಡಾಕ್ಟರ್ ಕುಶಾಲಪ್ಪ ಅವರೇ, ಜೈವಿಕ ವೈವಿಧ್ಯತೆ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
3: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲಾ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರಬಹುದು, ನೀರಿನಲ್ಲಿರಬಹುದು, ಆಕಾಶದಲ್ಲಿರಬಹುದು, ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ಜೀವಜಾತಿಗಳು, ಅದು ದೊಡ್ಡದು ಇರಬಹುದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗಾನಿಸಮ್ಸ್ ಇರಬಹುದು, ಇವೆಲ್ಲವನ್ನು ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಸಿಗ್ತೇವೆ.
2: ಅದೊಂದು ರೀತಿ ಒಕ್ಕೂಟ ಅಂತ ಹೇಳಬಹುದು.
3: ಒಕ್ಕೂಟ
2: ಎಲ್ಲ ಸೇರ್ಕೊಂಡು ಆಗುವಂತದ್ದು,
3: ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳಬಹುದು. ಅದು ಒಂದು ಪ್ರದೇಶದಲ್ಲಿ, ಅದರಲ್ಲಿ ಮಾನವರು ಕೂಡ ಸೇರ್ಕೊಂಡಿದ್ದಾರೆ. ಅದು ಕೂಡ ನಾವು ಕೂಡ ಅದನ್ನು ಮರಿಬಾರದು. ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ.
2: ಈಗ ಮೇ 22 ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತೀವಿ. ಇದಕ್ಕೆ ಏನ್ ಕಾರಣ, ಮತ್ತೆ ಮೊದಲು ಆಚರಿಸಿದ್ದು ಯಾವಾಗ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
3: ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಅವರೊಂದು ಜಾಗತಿಕ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ನಡೀತಕ್ಕಂತಹ ಚರ್ಚೆಗಳಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಹಾಗಾಗಿ ಇದನ್ನ ಮೊದಲು ಮೇ 22 ಆಗಿರಲಿಲ್ಲ ಅಂತಾರಾಷ್ಟ್ರೀಯ ಜೈವಿಕ ದಿವಸ, ಅದು ಡಿಸೆಂಬರ್ 29 ಆಗಿತ್ತು. ಪ್ರಾರಂಭವಾಗಿದ್ದು 1993 ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಈ ಅರ್ಥ್ ಸಮಿಟ್ ಏನು ರಿಯೋದಲ್ಲಿ ನಡೆಯಿತು, ಆ ಒಂದು ಸಮಿಟ್ ನ ಒಂದು ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಜೈವಿಕ ಬಗ್ಗೆ ಆಚರಣೆ ಮಾಡಬೇಕು ಅಂತ ಹೇಳುವಂತ ತೀರ್ಮಾನವನ್ನು ತಗೊಂಡು ಮೊದಲು ಅಂದ್ರೆ 93 to 2000 ಡಿಸೆಂಬರ್ 29 ಆಚರಿಸ್ತಾ ಇದ್ರು. 2000 ಅದನ್ನ ಬದಲಾಯಿಸಿ ಮೇ 22 ಬಂದ್ರು. ಯಾಕೆ ಅಂತ ಹೇಳಿದ್ರೆ, ಏನು ರಿಯೋದಲ್ಲಿ ಜೂನ್ 5
2: ವಿಶ್ವ ಪರಿಸರ
3: ದಿವಸ, ಅದು 1992 ನಡೆಯುತ್ತೆ, ಅದಕ್ಕೆ ಪೂರಕವಾಗಿ ಮೇ 22 ಈ ಡ್ರಾಫ್ಟ್ ಅನ್ನ ಮಾಡ್ತಾರೆ. ಏನು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿರ್ತಕ್ಕಂತಹ ಡ್ರಾಫ್ಟ್ ತಯಾರಿಯಾಗಿದ್ದು ಮೇ 22, 1992, ಅದು ಅಡಾಪ್ಟ್ ಆಗಿದ್ದು ಜೂನ್ 5 ಆ ಐತಿಹಾಸಿಕ ಸಮ್ಮೇಳನದಲ್ಲಿ. ಹಾಗಾಗಿ ಆ ಒಂದು ದಿನವನ್ನ ಯಾವ ರೀತಿ ಅಂತಾರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಕೂತ್ಕೊಂಡು ಒಂದು ಡ್ರಾಫ್ಟ್ ನ ತಯಾರಿ ಮಾಡ್ತಾರೆ, ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂದ್ರೆ ಏನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆ, ಅದರ ರೂಪರೇಷೆಗಳನ್ನ ಮೇ 22 ರಿಯೋದಲ್ಲಿ ಮಾಡಿದ್ರಿಂದ ಆ ಒಂದು ದಿನವನ್ನ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೇವೆ.
2: ಇನ್ನು ಈ 2026 ಅಂದ್ರೆ ಈ ವರ್ಷದ ಆಚರಣೆಯ ವಿಷಯ ಅಥವಾ ಘೋಷವಾಕ್ಯ ಏನು ಅಂತ?
3: ಮೊಟ್ಟ ಮೊದಲು ಇದು ನಡೆದಿದ್ದು ಬಹಾಮಾಸ್ ಅಲ್ಲಿ
2: 1994
3: ಮೊಟ್ಟ ಮೊದಲು
2: ಬಹಾಮಾಸ್
3: ಅಂತ ಹೇಳ್ತಕ್ಕಂತ ದೇಶ, ಅದು ವೆಸ್ಟ್ ಇಂಡೀಸ್ ಹತ್ರ ಬರುತ್ತೆ. 2024 ಕೊಲಂಬಿಯಾದಲ್ಲಿ ನಡೀತು
2: ಜೀವ ವೈವಿಧ್ಯ
3: ಒಂದು ದಿವಸ. ಈಗ 26 ನಡೀತಾ ಇದೆ. ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ, ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್ ಅಂದ್ರೆ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯ ಕಾರ್ಯಯೋಜನೆಗಳ ಬಗ್ಗೆ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಆಚರಣೆಯನ್ನ ಮಾಡಲಿಕ್ಕೆ ಮೇ 22ರಿಂದ ಪ್ರಾರಂಭ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಒಂದು ಆಚರಣೆ. ಪ್ರತಿಯೊಂದು ದೇಶ ರಾಜ್ಯ ಅವರು ಕೂಡ ಅವರವರಿಗೆ ಈ ಘೋಷವಾಕ್ಯವನ್ನು ಇಟ್ಕೊಂಡು ಅವರವರ ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು.
2: ಈಗಾಗಲೇ ತಾವು ತಿಳಿಸಿದ್ರಿ ಜೈವಿಕ ವೈವಿಧ್ಯತೆಯ ಬಗ್ಗೆ, ಇನ್ನು ಈ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಅಂತೀರ?
3: ಇವತ್ತು ಗಾಂಧೀಜಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಮಾನವನ ಎಲ್ಲಾ ಬೇಡಿಕೆಗಳನ್ನ
2: ಆಸೆಗಳನ್ನ
3: ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದ್ರೆ ಅವನ ದುರಾಸೆಗಳನ್ನಲ್ಲ ಅಂತ ಹೇಳುವಂತದನ್ನ ನಮ್ಮ ಗಾಂಧೀಜಿ ಅವರು ಆ ಕಾಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್ ಅಂದ್ರೆ ಆರೋಗ್ಯಕರವಾದಂತಹ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್, ಪರಿಸರ ಆರೋಗ್ಯಕರವಾಗಿದ್ರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ. ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್ ಅಂದ್ರೆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿದ್ರೆ ಅಲ್ಲಿರ್ತಕ್ಕಂತಹ
2: ಜನಗಳು
3: ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್ ಅಂದ್ರೆ ನಮ್ಮ ಒಂದು ಆರ್ಥಿಕತೆಗೆ ಕೂಡ. ಹಾಗಾಗಿ ಈ ಮೂರು ಲಿಂಕ್ ಅನ್ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂತ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರಬಹುದು ಅಥವಾ ಅಲ್ಲಿ ನಡೀತಾ ಇರತಕ್ಕಂತ ಯುದ್ಧಗಳಿರಬಹುದು, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರ ಪರಿಸರವನ್ನ ಅವರ ಬಯೋಡೈವರ್ಸಿಟಿಯನ್ನ
2: ಕಾಪಾಡ್ಕೊಳ್ಳಿಲ್ಲ.
3: ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳು ಅವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದ್ರ ಬಗ್ಗೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂತದನ್ನ ನಾವು ಅರಿತುಕೋಬಹುದು.
2: ಇನ್ನು ಈ ಜೀವ ವೈವಿಧ್ಯತೆಯ ವಿಧಗಳು ಯಾವ್ಯಾವ ಅಂತೀರಿ?
3: ಆಗ್ಲೇ ನಾವು ಮಾತಾಡ್ತಾ ಹೇಳಿದ್ವಿ, ಸಣ್ಣ ಕಣ್ಣಿಗೆ ಕಾಣದಂತಹ ಕ್ರಿಮಿ ಅಂದ್ರೆ ಮೈಕ್ರೋಬ್ಸ್ ಇಂದ ಹಿಡಿದು ಸೂಕ್ಷ್ಮಾಣುವಿಂದ ಹಿಡಿದು ದೊಡ್ಡದಾಗಿ ಅಂತ. ಹಾಗಾಗಿ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಅನುವಂಶನೀಯ
2: ವೈವಿಧ್ಯತೆ.
3: ಎರಡನೇದಾಗಿ ಸ್ಪೀಶೀಸ್ ಡೈವರ್ಸಿಟಿ ಅಂದ್ರೆ ಜೀವರಾಶಿಗಳ ವೈವಿಧ್ಯತೆ,
2: ಪ್ರಭೇದಗಳ
3: ವೈವಿಧ್ಯತೆ. ಮೂರನೆಯದಾಗಿ ಇಕೋಸಿಸ್ಟಮ್ ಅಂದ್ರೆ ಏನು ಪರಿಸರಗಳಿದೆ,
2: ಜೀವಿ ಪರಿಸರ,
3: ಜೀವ ಪರಿಸರ. ಇದು ಮೂರು ಮುಖ್ಯವಾದಂತಹ ವಿಧಾನ. ಅಂದ್ರೆ ಸಣ್ಣದಾಗಿ ಜೀನ್ಸ್ ಇಂದ ಹಿಡಿದು ಎಕೋಸಿಸ್ಟಮ್ಸ್ ವರೆಗೂ ಕೂಡ ಎಲ್ಲವೂ ಸೇರ್ಕೊಂಡು ಮೂರು ಮುಖ್ಯವಾದಂತಹ ವಿಧಾನಗಳು. ಹಾಗಾಗಿ ಒಂದು ಪ್ರದೇಶದಲ್ಲಿ ಜೀವವೈವಿಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಸ್ಪೀಶೀಸ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಇಕೋಸಿಸ್ಟಮ್ ಡೈವರ್ಸಿಟಿ ಜಾಸ್ತಿ. ಒಂದೇ ಉದಾಹರಣೆಗೆ ಹೇಳಿದ್ರೆ ಕೊಡಗು. ಕೊಡಗಿನಲ್ಲಿ ನಾವು ವೈವಿಧ್ಯಮಯವಾದಂತಹ ಪರಿಸರವನ್ನ ಕಾಡುಗಳನ್ನ ಅದನ್ನ ಎಲ್ಲಾ ರೀತಿಯ ಕಾಡುಗಳನ್ನ ನೋಡ್ತೀವಿ. ಹಾಗೆ ಭತ್ತದ ಗದ್ದೆಗಳು, ನಮ್ಮ ಕಾಫಿ ತೋಟಗಳನ್ನ ನೋಡ್ತೀವಿ, ದೇವರ ಕಾಡುಗಳನ್ನ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಪರಿಸರಗಳು ಇರೋದ್ರಿಂದ ಅಲ್ಲಿ ಈ ಜೀವಜಾತಿಗಳು ಸ್ಪೀಶೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆ ಸ್ಪೀಶೀಸ್ಗಳಲ್ಲಿ ನೀವು ಜೆನೆಟಿಕ್ ತಗೊಂಡು ಹೋದ್ರೆ ಕೂಡ ಈಗ ಭತ್ತವನ್ನ ತಗೊಂಡ್ರೆ
2: ವಿವಿಧ ತಳಿಗಳಿದ್ದಂಗೆ.
3: ಹಾಗಾಗಿ ಇದು ಮೂರು ಸೇರಿ ಒಂದು ಪ್ರದೇಶ ಜೈವಿಕವಾಗಿ ಅದು ಸಂಪದ್ ಭರಿತವಾಗಿದೆ ಅಂತ ಹೇಳಿದ್ರೆ ಪರಿಸರ, ಜೀವರಾಶಿಗಳು ಮತ್ತು ಅನುವಂಶಿನಿ ಅಂದ್ರೆ ಜೆನೆಟಿಕ್, ಇವು ಮೂರು ಕೂಡ ಸೇರ್ಕೊಂಡಾಗ ಅದು ಒಂದು ಉತ್ತಮವಾದಂತ ವ್ಯವಸ್ಥೆ ಆಗಿದೆ.
2: ಅಂದ್ರೆ ಪರಸ್ಪರ ಇವು ಸಂಬಂಧವನ್ನು
3: ಹೊಂದಿದೆ.
2: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಅಂತ ನಾವೇನ್ ಕರಿತೀವಲ್ಲ, ಇದೇನಾದ್ರೂ ಕಡಿಮೆ ಆಗಿ ಇಳಿಮುಖ ಆಯ್ತು ಅಂದ್ರೆ ಏನು ತೊಂದರೆಗಳಾಗಬಹುದು ಅಂತೀರಿ?
3: ಮುಖ್ಯವಾಗಿ ಆಫ್ರಿಕಾದ ಒಂದು ನಿರ್ದೇಶನ ಹೇಳಿದೆ ನಾನು, ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರದ ಬದ್ಧತೆಯನ್ನ ಮೊದಲು ಕಳ್ಕೊತೀವಿ. ಏನು ಜೀವ ವೈವಿಧ್ಯತೆ ಅಂದ್ರೆ ಬರೀ ಕಾಡಿನಲ್ಲಿರೋದು ಮಾತ್ರ ಅಲ್ಲ, ನಮ್ಮ ಆಹಾರದಲ್ಲಿ ಅಂದ್ರೆ ನಮ್ಮ ಭತ್ತದಲ್ಲಿ. ಈಗ ಯೋಚನೆ ಮಾಡಿ, ಭಾರತದಲ್ಲಿ ಒಂದು ಸಮಯದಲ್ಲಿ ಸುಮಾರು 100,000 ಭತ್ತದ ಪ್ರಭೇದಗಳಿದ್ವು. ಇವತ್ತು ಅದ್ರಲ್ಲಿ ಎಲ್ಲಿಗೆ ಬಂದಿದೆ? 6,000 ಇಳಿದೋಗಿದೆ. ಅಂದ್ರೆ ಎಷ್ಟೊಂದನ್ನ
2: ಕಳ್ಕೊಂಡಿದ್ದೀವಿ.

0: ಅಲ್ವಾ? ಮುಖ್ಯವಾಗಿ ಆಹಾರದ ಭದ್ರತೆಗೆ ದೊಡ್ಡ ತೊಂದರೆ ಆಗುತ್ತೆ. ಎರಡನೇದು ನೀರಿನ ಭದ್ರತೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ನೀರಿಗಾಗಿ ಹಾಹಾಕಾರ ಅಲ್ವಾ. ಬೆಂಗಳೂರಿನಲ್ಲಿ ಇರ್ತಕ್ಕಂತ ಕೆರೆಗಳನ್ನೆಲ್ಲ ಕಳ್ಕೊಂಡ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಕಾವೇರಿಯಿಂದನೇ ನೀರು ಬೇಕು. ಕೊಡಗಿನಲ್ಲೂ ಕೂಡ ನಾವು ಭತ್ತದ ಗದ್ದೆಗಳನ್ನ ಕಳ್ಕೊಂಡ್ರೆ ನೀರಿಗೆ ಹೊಡೆತ ಬಿದ್ದೇ ಬಿತ್ತು. ಹಾಗಾಗಿ ಆಹಾರದ ಭದ್ರತೆ ಇರಲಿ, ನೀರಿನ ಭದ್ರತೆ ಇರಲಿ, ಇವೆಲ್ಲವೂ ಕೂಡ ನಮ್ಮ ಜೀವ ವೈವಿಧ್ಯತೆಗೆ ಸಂಬಂಧ ಹೊಂದಿದೆ. ಇದಿಷ್ಟೇ ಅಲ್ಲ, ನಮ್ಮ ಜೀವಜಾತಿಗಳ ವಿನಾಶ. ಯಾವಾಗ ಬಯೋಡೈವರ್ಸಿಟಿಯನ್ನು ಕಳ್ಕೊತೀವಿ ನಾವು ಅಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನ ಕೂಡ ಕಳ್ಕೊತೀವಲ್ಲ, ಇದು ಕೂಡ ಒಂದು ದೊಡ್ಡ ಪೆಟ್ಟು. ಹಾಗಾಗಿ ಏನಾಗಿದೆ ಇವತ್ತು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ
1: ಹೆಚ್ಚಾಗ್ತಾ ಇದೆ.
0: ಯಾಕೆ ಹೆಚ್ಚಾಗ್ತಾ ಇದೆ? ನಾವು ಈ ಪರಿಸರವನ್ನ ಅರಣ್ಯವನ್ನ ನಮ್ಮ ಗದ್ದೆಗಳನ್ನ ಕಳ್ಕೊಂಡಿರೋದ್ರಿಂದ ಈ ರೀತಿಯ ಎಲ್ಲ ನಾವು ಇದು ನೋಡ್ತಾ ಇದೆ. ಇದೆಲ್ಲವೂ ಕೊನೆಗೆ ಎಲ್ಲಿ ಕಾಣುತ್ತೆ ಅಂದ್ರೆ ಆರ್ಥಿಕ ಅಸಮತೋಲನ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಾರತದ ಈ ರೀತಿಯ ಒಂದು ಏನು ಜೈವಿಕ ವೈವಿಧ್ಯತೆಯನ್ನು ಕಳ್ಕೊಂಡು ಹೋಗ್ತಾ ಇರ್ತದ್ದು ಹೋದ್ರೆ ನಮ್ಮ ದೇಶದ GDP 5.7% ಕಡಿಮೆ ಆಗುತ್ತೆ ಅಂತ ಹೇಳುವಂತದ್ದು ಪ್ರಿಡಿಕ್ಟ್ ಮಾಡಿದ್ದಾರೆ ಮುಂದಕ್ಕೆ. ಹಾಗಾಗಿ ಈ ಜೈವಿಕ ವೈವಿಧ್ಯತೆಯನ್ನು ಕಳೆದುಕೊಂಡ್ರೆ ನಮಗೆ ಆರ್ಥಿಕ ಅಸಮತೋಲನ ಕೂಡ ಕಾಣುತ್ತೆ ಅಂತ ಹೇಳುವಂತದ್ದು. ಇದೆಲ್ಲ ಮೊದಲು ನಾವು ಬರೀ ಹೇಳ್ತಾ ಇದ್ವಿ, ಆದ್ರೆ ಇವತ್ತು ನಾವು ಸ್ವತಃ ಇದನ್ನ ಅನುಭವಿಸ್ತಾ ಇದ್ವಿ, ಕಾಣ್ತಾ ಇದ್ವಿ, ಇವೆಲ್ಲವೂ ಕೂಡ ಇವತ್ತು ನಮಗೆ ಕಂಡು ಬರ್ತಾ ಇದೆ.
1: ಇನ್ನ ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಕಡಿಮೆ ಆಗೋದಕ್ಕೆ ಏನು ಕಾರಣಗಳಿರಬಹುದು ಅಂತೀರಿ?
0: ಪ್ರಪಂಚದಾದ್ಯಂತ ನಾವು ಕಾಣ್ತಾ ಇರತಕ್ಕಂತ ವ್ಯವಸ್ಥೆ ಒಂದು ದೇಶದಲ್ಲಿ ಸೀಮಿತವಾಗಿಲ್ಲ. ಇಲ್ಲಿ ವಾಸಸ್ಥಾನಗಳ ನಷ್ಟ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಒಂದು ನಿದರ್ಶನವನ್ನು ಕೊಟ್ಟೆ, ಬೆಂಗಳೂರಿನ ಕೆರೆಗಳನ್ನ ಕಳ್ಕೊಂಡ್ವಿ ವಾಸಸ್ಥಾನಗಳು ಅಲ್ವಾ. ಅದು ಬರೀ ನೀರು ಮಾತ್ರ ಹೋಗ್ಲಿಲ್ಲ, ಅದರೊಂದಿಗೆ
1: ಜಲಚರಗಳು
0: ಕೂಡ ಕಳ್ಕೊಂಡ್ವಿ,
1: ಮತ್ತೆ ಈ ಜಲಸಸ್ಯಗಳು.
0: ಹಾಗಾಗಿ ವಾಸಸ್ಥಾನದ ಒಂದು ಲಾಸ್ ಮುಖ್ಯವಾದಂತಹ ಕಾರಣ. ಅದು ಭಾರತದಂತಹ ದೇಶದಲ್ಲಿ ಯಾತಕ್ಕಾಗಿ ಅಂತ ಹೇಳಿದ್ರೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ರಾಷ್ಟ್ರ ಯಾವುದು?
1: ಭಾರತನೇ
0: ಅಲ್ವಾ. ಅತಿ ಹೆಚ್ಚು ನಮ್ಮ ದನಗಳು ಮತ್ತೆ ಇದುಗಳ
1: ಜಾಸ್ತಿ
0: ಜನ ಧನ ಎರಡರದು ಕೂಡ ಡಿಪೆಂಡೆನ್ಸಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಮೇಲಿದೆ. ಹಾಗಾಗಿ ನಮ್ಮ ಈ ವಾಸಸ್ಥಾನಗಳು ಅಥವಾ ಅರಣ್ಯಗಳನ್ನ ನಾವು ಕಳ್ಕೊಳ್ತಾ ಇರತಕ್ಕಂಥದ್ದು ಅತಿ ಮುಖ್ಯವಾದಂತಹ ಕಾರಣ.
1: ಎರಡನೇ ಆನೆಗಳು ನಮ್ಮ ನಾಡಿಗೆ ಬರ್ತಾ ಇದಾವೆ ಅಂದ್ರೆ ಅದು ಕೂಡ ವಾಸಸ್ಥಾನದ ನಷ್ಟನೇ.
0: ಹೌದು. ಹಾಗೆ ಮುಖ್ಯವಾದಂತಹ ಕಾರಣ ಈ ಅವುಗಳ ವಾಸಸ್ಥಾನ. ಅದು ದೊಡ್ಡ ಆನೆಯಿಂದ ಹಿಡಿದು ಸಣ್ಣ ಜಲಚರಗಳವರೆಗೂ ಕೂಡ ಅವುಗಳೊಂದು ವಾಸಸ್ಥಾನ ತಿರುತ್ತಲ್ಲ, ಅವುಗಳ ಮನೆಗಳನ್ನ ಕಳ್ಕೊಂಡ ಮೇಲೆ ಅವುಗಳು ಹೋದು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಇದು ಮುಖ್ಯವಾದಂತಹ ಕಾರಣ. ಎರಡನೇದು ಅತಿ ಹೆಚ್ಚಿನ ಬಳಕೆ. ನಾವು ಈ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡು ಹೋದಾಗ ಇದ್ದಾಗೆ ಅದು ನಮಗೆ ನಿಸರ್ಗ ಕೊಟ್ಟಂತ ಕೊಡುಗೆ ಅಲ್ವಾ, ಅದನ್ನ ಯಾವಾಗ ಕಳ್ಕೊತೀವಿ ಆಗ ಈ ಬಳಕೆಯಿಂದಾಗಿ ಕೂಡ ಆಗುತ್ತೆ.
1: ಇಲ್ಲಿ ಮತ್ತೆ ನಾವು ಗಾಂಧೀಜಿಯವರ ಒಂದು ವಾಕ್ಯವನ್ನ ಜ್ಞಾಪಿಸ್ಕೋಬೇಕಾಗುತ್ತೆ,
0: ಜ್ಞಾಪಿಸ್ಕೊಳ್ಳೇಬೇಕಲ್ವಾ.
1: ಆಸೆಗಳನ್ನು ಪೂರೈಸುತ್ತೆ ಹೊರತು ದುರಾಸೆಗಳನ್ನಲ್ಲ
0: ಅಂತಲ್ಲ,
1: ನಮ್ಮ ಭೂಮಿ ಮತ್ತೆ ಪರಿಸರ.
0: ಹೌದಲ್ವಾ, ಅದು ಎರಡನೇದು. ಮೂರನೇದು ಈ ಹವಾಮಾನದ ಬದಲಾವಣೆ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ದೀವಿ. ಇದು ಈಗ ನಾವು ಅನುಭವಿಸ್ತಾ ಇದೀವಿ ಅಲ್ವಾ. ನಿಮ್ಮ ಏನು ಮಳೆಗಳಾಗ್ತಕ್ಕಂತಹ ವ್ಯತ್ಯಾಸ ಅಥವಾ ನಮ್ಮ ಈ ಟೆಂಪರೇಚರ್ ಅಲ್ಲಿ ಕಾಡ್ತಕ್ಕಂತಹ ವ್ಯತ್ಯಾಸಗಳು, ಇದನ್ನ ನಾವು ಮೊದಲು ಎಲ್ಲ ಏನೋ ಒಂದು ಪರ್ಸೀವ್ ಆಗ್ತಾ ಇತ್ತು, ಆದ್ರೆ ಇವತ್ತು ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಇದಲ್ಲದೆ ವಾಯು ಮಾಲಿನ್ಯ, ಡೆಲ್ಲಿ ನಮ್ಮ ರಾಜಧಾನಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಉಸಿರಾಡಕ್ಕಾಗದೇನೆ ಶಾಲೆಗಳನ್ನ ಇಂಡಸ್ಟ್ರೀಸ್ ಅನ್ನ ಕ್ಲೋಸ್ ಮಾಡುವಂತಹ ಪರಿಸರಕ್ಕೆ ಬಂದಿದೆ.
1: ವಾಯು ಮಾಲಿನ್ಯ ಆಗ್ಬೋದು, ಜಲ ಮಾಲಿನ್ಯ ಆಗ್ಬೋದು.
0: ಹೌದು. ಸೊ ಮಾಲಿನ್ಯಗಳು ಕೂಡ ಅದೇ ರೀತಿಯಲ್ಲಿ. ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಹೊರದೇಶದಿಂದ ಬಂದಿರತಕ್ಕಂತ ಸಸ್ಯಗಳು, ನಾವು ಏಲಿಯನ್ಸ್ ಅಥವಾ ಇನ್ವೇಸಿವ್ಸ್ ಅಂತ ಹೇಳ್ತೀವಿ. ನಮ್ಮ ಕಾಡಿನ ಕತೆ ಇವತ್ತು ನೀವು ನೋಡಿದ್ರೆ
1: ನುಸುಳು ಪ್ರಭೇದಗಳು.
0: ಹೌದು. ಲ್ಯಾಂಟನಾ ಇರ್ಬೋದು, ಯುಫಟೋರಿಯಂ ಇರ್ಬೋದು, ಮೈಕೀನಿಯಾ, ಇವೆಲ್ಲ ಬಂದು ನುಸುಳುಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಸ್ಥಳೀಯ ಜೀವ ವೈವಿಧ್ಯತೆಯನ್ನ ಕಡಿಮೆ ಮಾಡಿ ನಮ್ಮ ಅರಣ್ಯದಲ್ಲಿ ಈ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ಆಗೋಗಿದೆ. ಲಂಟನ ಬಂದ್ಮೇಲಂತೂ ಕೆಳಗಡೆ ಏನು ಬರ್ತಾ ಇಲ್ಲ. ಅದೇ ರೀತಿ ಯುಫಟೋರಿಯಂ ಮತ್ತು ಕ್ರೊಮಲಿನ್ ಅದು ಅಷ್ಟೇ. ಪಾರ್ಥೀನಿಯಂ ನಗರ ಪ್ರದೇಶದಲ್ಲಿ ನೋಡ್ತಾ ಇದೀವಿ. ಹೌದು. ಇನ್ನೊಂದು ಮುಖ್ಯವಾಗಿ ಇವತ್ತು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಣ್ತಾ ಇರೋದು ಮೈಕಿನಿಯಸ್ ಕ್ಯಾಂಡೆನ್ಸ್ ಅಂತ ಹೇಳ್ತಕ್ಕಂತ ಒಂದು ಬಳ್ಳಿ, ಇದು

0: ಹಬ್ಬಿಕೊಂಡು ಕಾಫಿ ತೋಟದಲ್ಲೂ ಕಾಣಿಸ್ತಾ ಇದೆ ಇವತ್ತು. ಇದು ಹಬ್ಬಿಕೊಂಡು ಮುಂದಿನ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇಂತ ಹೊರದೇಶದಿಂದ ಬಂದಂತ ಅದು ಸಸ್ಯಗಳಿರ್ಬಹುದು, ಪ್ರಾಣಿಗಳಿರ್ಬಹುದು, ಮೈಕ್ರೋಬ್ಸ್ ಇರಬಹುದು, ಹೊರಗಿನ ಪ್ರಭೇದಗಳು ಬಂದು ಇಲ್ಲಿಯ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ತೊಂದರೆ ಮಾಡತಕ್ಕಂತ ನಿದರ್ಶನಗಳು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ.
1: ವಿಶೇಷವಾಗಿ ಕಾಡಿನಲ್ಲಿ ನುಸುಳಿರುವಂತಹ ಸಸ್ಯಗಳಂತೂ ಬಹಳ ತೊಂದರೆ ಕೊಡ್ತಾ ಇದ್ದಾವೆ.
0: ಹೌದು,
1: ನಮ್ಮ ಸ್ಥಳೀಯ ಒಂದು ಪ್ರಭೇದಗಳಿಗೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ.
0: ಹೌದು,
1: ಅಷ್ಟರ ಮಟ್ಟಿಗೆ
0: ಯಾಕೆಂದ್ರೆ ಬಹಳ ಬೇಗ ಬೆಳೀತಕ್ಕಂತ ಸಸ್ಯಗಳು, ಹಾಗಾಗಿ ಅವುಗಳನ್ನು ತಡ್ಕೊಳ್ಳೋದೇ ಕಷ್ಟ.
1: ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರುವಂತ ಜೀವ ವೈವಿಧ್ಯತೆಗೆ ಇರುವಂತ ತೊಂದರೆಗಳೇನು ಅಂತೀರಿ ಮುಖ್ಯವಾಗಿ?
0: ಈಗ ನಾನು ಆಗಲೇ ಹೇಳಿದೆ, ಭಾರತ ಇಂದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ರಾಷ್ಟ್ರ.
1: ಹೌದು, 140 ಕೋಟಿ ದಾಟ್ಬಿಟ್ಟಿದೆ
0: ಅಲ್ವಾ. ಹಾಗೆ ಈ ದನಗಳ ಸಂಖ್ಯೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅಲ್ವಾ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂತ ರಾಷ್ಟ್ರ ಭಾರತ. ಹಾಗಿದ್ದಾಗ ಜನ ದನ ಎರಡೂ ಇದ್ದಾಗ ಏನಾಗುತ್ತೆ, ಅವುಗಳು ಅವಲಂಬನೆ ಈ ಪರಿಸರದ ಮೇಲೆ ಇರುತ್ತೆ,
1: ಆಹಾರ ಮತ್ತು ಮೇವಿಗಾಗಿ.
0: ಅದರ ಜೊತೆಗೆ ಇವತ್ತು ಭಾರತ ಪ್ರಪಂಚದಲ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ನೇಷನ್ ಅಲ್ವಾ,
1: ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತ ಆರ್ಥಿಕತೆ.
0: ಆರ್ಥಿಕತೆ ಹಾಗಾಗಿ ಏನಾಗುತ್ತೆ, ಆರ್ಥಿಕ ಒಂದು ಬೆಳವಣಿಗೆ ಪರಿಸರದ ಮೇಲೆ ಪ್ರಭಾವ ಬೀಳಲೇಬೇಕಲ್ವಾ. ನಮ್ಮ ಕಾಡುಗಳನ್ನ ತೆಗೆದು ನಾವು ಅಲ್ಲೊಂದು ಇಂಡಸ್ಟ್ರಿ ಹಾಕೋದಿರ್ಲಿ, ರೋಡ್ಸ್ ಹಾಕೋದಿರ್ಲಿ, ಹಾಗಾಗಿ ಜನಸಂಖ್ಯೆ ಧನಸಂಖ್ಯೆಯೊಂದಿಗೆ ನಮ್ಮ ಆರ್ಥಿಕತೆ ಕೂಡ ಬೆಳೀತಾ ಇರೋದ್ರಿಂದ ಇವತ್ತು ಇದು ದೊಡ್ಡ ಚಾಲೆಂಜ್ ಆಗಿ ಭಾರತದ ಮಟ್ಟದಲ್ಲಿ ನಾವು ಕಾಣ್ತಾ ಇರತಕ್ಕಂತ ಒಂದು ಮುಖ್ಯವಾದಂತಹ ಒಂದು
1: ತೊಂದರೆ ಅಂತ
0: ತೊಂದರೆ
1: ಜೀವ ವೈವಿಧ್ಯತೆಗೆ ತೊಂದರೆ ಕೊಡುವಂತ ಅಂಶ.
0: ಹೌದು, ಆದ್ರೆ ನಾವು ಏನ್ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಪರಿಸರ ಮತ್ತು ಅಭಿವೃದ್ಧಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದ್ದಂತ ಒಂದು ವಿಷಯ ಇದು.
1: ಹೌದು,
0: ಸೊ ಅದನ್ನ ಇವತ್ತು ನಾವೆಲ್ಲೋ ಒಂದು ಕಡೆ ಮರಿತಾ ಇದೀವ, ಬಟ್ ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಹೆದರಿಕೆ. ಹಾಗಾಗಿ ಇದು ಇವತ್ತಿನ ದೊಡ್ಡ ಒಂದು ಭಾರತದ ಮಟ್ಟದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಅಂತಲೂ ಹೇಳೋದಕ್ಕಿಂತ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಅದು ಈ ದಿವಸದೊಂದು ಅಂತಾರಾಷ್ಟ್ರೀಯ ಬಾಡೆಯಷ್ಟು ಇದೆ ಅಂದ.
1: ಹೌದು, ಮತ್ತೆ ನಮ್ಮಲ್ಲಿ ವ್ಯಾಪಕವಾದಂತ ಒಂದು ಕೈಗಾರಿಕೀಕರಣ ಆಗ್ತದೆ.
0: ಹೌದು ಅಲ್ವಾ.
1: ಹೌದು,
0: ಅದು ಸ್ಪೆಷಲ್ ನೀವು ಈ ಹಾಟ್ ಸ್ಪಾಟ್ಸ್ ಅಂತ ಇದೆ.
1: ಹೌದು,
0: ವೆಸ್ಟರ್ನ್ ಘಾಟ್ಸ್ ಇರ್ಬಹುದು, ನಾರ್ತ್ ಈಸ್ಟ್ ಇರ್ಬಹುದು, ಈ ನಾರ್ತ್ ಈಸ್ಟ್ ಅಲ್ಲಂತೂ ಈಗ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು, ನೈಸರ್ಗಿಕ ಅರಣ್ಯ ಪ್ರದೇಶವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳುವಂತದನ್ನ ನಮ್ಮ ಫಾರೆಸ್ಟ್ ಸರ್ವೆ ಮತ್ತೊಂದರ ಎಲ್ಲ ಮುಖಾಂತರ ಅದು ಮಾಹಿತಿಗಳು ಹೊರಬಂದಿದೆ. ಇವತ್ತು ಏನಾಗಿದೆ ಅಂದ್ರೆ ನಮಗೆ ಸಾಕಷ್ಟು ಡೇಟಾ ಇನ್ಫಾರ್ಮೇಶನ್ ಇದೆ, ಹಾಗಾಗಿ ಯಾವುದನ್ನು ನಾವು ಹಾಗೆ ಮಾತಾಡ್ತಕ್ಕಂಥದ್ದು ಬೇಡ. ಅದು ನಾವು ಸ್ಯಾಟಲೈಟ್ ಇಂದ ಇರಬಹುದು, ಜಿಎಸ್ ಇಂದ ಇರ್ಬೋದು, ನಮ್ಮ ಹತ್ರ ಮಾಹಿತಿ ಇದೆ, ಎಲ್ಲ ಕಡೆಗೂ ಮಾಹಿತಿ ಅವಲಭ್ಯ ಇರೋದ್ರಿಂದ ಎಷ್ಟು ಲಾಸ್ ಆಯ್ತು, ಅದಕ್ಕೆ ಎಷ್ಟು ಕಾಂಪೆನ್ಸೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಇವೆಲ್ಲವೂ ಮಾಹಿತಿ ಇದೆ. ಹಾಗಾಗಿ ಪರಿಸರ ಮತ್ತು ಅಭಿವೃದ್ಧಿ ಇದು ಎರಡನ್ನೂ ಕೂಡ ಮುಂದಕ್ಕೆ ತಗೊಂಡೋಗ್ತಕ್ಕಂಥದ್ದು ದೇಶಕ್ಕೆ ದೊಡ್ಡ ಚಾಲೆಂಜ್.
1: ಸಮತೋಲನ ರೀತಿಯಲ್ಲಿ ಮಾಡೋದು ಬಹಳ ಕಷ್ಟ.
0: ಬಹಳ ಕಷ್ಟ.
1: ಮತ್ತೆ ಈ ಜೈವಿಕ ವೈವಿಧ್ಯತಾ ಹಾಟ್ ಸ್ಪಾಟ್ಸ್ ಅಂತೀವಿ ನಾವು.
0: ಹೌದು,
1: ಈ ರೀತಿ ಅಂದ್ರೇನು, ಉದಾಹರಣೆ ಸಹಿತ ಏನಾದ್ರು ಹೇಳ್ಬೋದಾ?
0: ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1988 ನಾರ್ಮನ್ ಮೈರ್ಸ್ ಅಂತ ಹೇಳ್ತಕ್ಕಂತಹ ಒಬ್ಬ ಬ್ರಿಟಿಷ್ ಎಕಾಲಜಿಸ್ಟ್ ಅವರೊಂದು ಕಾನ್ಸೆಪ್ಟ್ ಬಂದ್ರು, ಪ್ರಪಂಚದಲ್ಲಿ ನಮಗೆ ಎಲ್ಲಾ ಕಡೆಯಲ್ಲಿ ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ಹಣವೂ ಇಲ್ಲ, ನಮ್ಮಲ್ಲಿ ಆ ಮ್ಯಾನ್ ಪವರ್ ಇಲ್ಲ, ಹಾಗಾಗಿ ಕೆಲವು ಪ್ರದೇಶಗಳನ್ನು ನಾವು ಗುರುತಿಸೋಣ, ಅಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಹಾಟ್ ಸ್ಪಾಟ್ಸ್ ನ ಐಡೆಂಟಿಫೈ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಎರಡು ಮುಖ್ಯವಾದಂತಹ ಒಂದು ಪ್ಯಾರಾಮೀಟರ್ಸ್ ಅನ್ನು ಇಟ್ಕೊಂಡಿದ್ದಾರೆ. ಒಂದು, ಆ ಪ್ರದೇಶದಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಎಂಡೆಮಿಕ್ ಅಂದ್ರೆ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆಲ್ಲೂ ಸಿಗೋದಿಲ್ಲ ಅಂದ್ರೆ ಅದಕ್ಕೆ ಎಂಡೆಮಿಕ್ ಪ್ಲಾಂಟ್ಸ್, ಅದು ಎಂಡೆಮಿಕ್ ಬಯೋಡೈವರ್ಸಿಟಿ ಅಂತ
1: ಆ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರ್ಬೇಕು
0: ಅದು. ಅದು ಮೊದಲನೇದು. ಎರಡನೇದು, ಆ ಪ್ರದೇಶದಲ್ಲಿ ಜನಸಂಖ್ಯೆನು ಕೂಡ ಜಾಸ್ತಿ ಇದ್ದು ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅಂದ್ರೆ ಈ ಜನರ ಸಂಖ್ಯೆ ಹೆಚ್ಚಾಗಿ ಈಗ ಭಾರತ ನಮ್ಮಲ್ಲಿ ಜೀವ ವೈವಿಧ್ಯತೆಯು ಜಾಸ್ತಿ ಇದೆ, ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇರೋದ್ರಿಂದ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡೂ ಕಾರಣಗಳನ್ನ ತಗೊಂಡು ಗುರುತಿಸಲಾಗಿದೆ. ಪ್ರಪಂಚದಲ್ಲಿ 38 ಈ ರೀತಿಯ ಪ್ರದೇಶಗಳನ್ನ ಗುರುತಿಸಲಾಗಿದೆ, ಅದರಲ್ಲಿ ಭಾರತದಲ್ಲಿ 4 ಇದೆ.
1: ಯಾವ್ಯಾವ?
0: ಅದರಲ್ಲಿ ನಮ್ಮ ನಾರ್ತ್ ಈಸ್ಟ್, ಇಂಡೋ ಬರ್ಮಾ ರೀಜನ್

0: ಅಂತ ಹೇಳ್ತೇವೆ. ಅದು ಒಂದು
1: ಈಶಾನ್ಯ ಭಾರತ,
0: ಈಶಾನ್ಯ ಭಾರತದಲ್ಲಿ. ಎರಡನೇದ ಹಿಮಾಲಯ ಪ್ರದೇಶಗಳು, ಮೂರನೇದು ನಮ್ಮ ಪಶ್ಚಿಮ ಘಟ್ಟಗಳು, ನಮ್ಮ ನೆಲೆ ಇರತಕ್ಕಂತ ಪಶ್ಚಿಮ ಘಟ್ಟಗಳು, ನಾಲ್ಕನೇದು ಸುಂದರ್ಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ನಿಕೋಬಾರ್ ದ್ವೀಪ ಸಮೂಹಗಳು. ಇವು ನಾಲ್ಕು ಕೂಡ ಜಾಗತಿಕ ಮಟ್ಟದಲ್ಲಿ ಹಾಟ್ಸ್ಪಾಟ್ಸ್ ಅಂದ್ರೆ ಜೀವ ವೈವಿಧ್ಯತ ತಾಣಗಳು ಅಂತ ಗುರುತಿಸಲಾಗಿದೆ.
1: ಇನ್ನು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಹೇಗೆ ಅಂತೀರಿ?
0: ಈ ಸಂರಕ್ಷಣಾ ವಿಧಾನದಲ್ಲಿ ಇವತ್ತು ಮೂರು ಮುಖ್ಯವಾದಂತಹ ಅಂಶಗಳು ಬರುತ್ತೆ.
1: ಯಾವ್ಯಾವ ಅಂತ?
0: ಒಂದು ಸಂರಕ್ಷಣೆ, ಇನ್ನೊಂದು ಸುಸ್ಥಿರ ಬಳಕೆ.
1: ಹೌದು,
0: ಬರೀ ಸಂರಕ್ಷಣೆಯಿಂದ ಆಗೋದಿಲ್ಲ,
1: ವಿವೇಚನಾತ್ಮಕವಾಗಿ ಬಳಕೆ ಮಾಡೋದು.
0: ಸಸ್ಟೈನಬಲ್ ಯೂಸ್ ಅಂತ ಹೇಳ್ತೀವಿ ನಾವು, ಸುಸ್ಥಿರವಾದಂತಹ ಬಳಕೆ ನಮ್ಮಲ್ಲಿ ಇರತಕ್ಕಂತಹ ರಿಸೋರ್ಸಸ್. ಮೂರನೇದು ಜೈವಿಕ ವೈವಿಧ್ಯತೆಯ ಸಮಾನ ಹಂಚಿಕೆ. ಇದು ಮೂರು ಕೂಡ ಕನ್ಸರ್ವೇಷನಲ್ ಲಾಜರ್. ಮೊದಲು ಏನಾಗಿತ್ತು, ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥದ್ದು ಒಂದು ಕಾಂಪೋನೆಂಟ್ ಅಷ್ಟೇ ಕನ್ಸರ್ವೇಷನ್. ಕನ್ಸರ್ವೇಷನ್ ಅಂತ ಹೇಳ್ತಕ್ಕಂಥದ್ದು ಲಾರ್ಜರ್ ಟರ್ಮ್, ಅದರಲ್ಲಿ ಪ್ರೊಟೆಕ್ಷನ್ ಒಂದು ಭಾಗ, ಅದರೊಂದಿಗೆ ಸುಸ್ಥಿರ ಬಳಕೆ. ಮತ್ತು ಯಾರು ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಅದರಿಂದ ಒಂದು ಪ್ರಯೋಜನ ಕೂಡ ಆಗ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಇವತ್ತಿನ ಕನ್ಸರ್ವೇಷನ್ ಅಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಸಂರಕ್ಷಣೆಯಲ್ಲಿ ಇನ್ಸಿಟು ಎಕ್ಸಿಟು ಅಂತ ಹೇಳಿ ಎರಡು ಮೆಥಡ್ಸ್ ನ ಮುಖ್ಯವಾಗಿ ಮಾಡ್ತೀವಿ.
1: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು,
0: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು. ಅದು ನಮ್ಮ ನೈಸರ್ಗಿಕವಾದಂತಹ ಕಾಡುಗಳು, ಅದ್ರ ಜೊತೆಗೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್, ಇವೆಲ್ಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡತಕ್ಕಂತಹ ವಿಧಾನಗಳು. ಯಾವಾಗ ಒಂದು ಪ್ರಾಣಿ ಅಥವಾ ಒಂದು ಸಸ್ಯಕ್ಕೆ ಆ ಒಂದು ಸ್ಥಳದಲ್ಲಿ ತೊಂದರೆ ಆಯ್ತು, ಆಗ ಅದನ್ನ ಹೊರತಂದು ಒಂದು ಬಟಾನಿಕಲ್ ಗಾರ್ಡನ್ ಇರ್ಬೋದು, ಅಥವಾ ನಿಮ್ಮ ಜೀನ್ ಪಾರ್ಕ್ ಇರ್ಬೋದು, ಅಥವಾ ಸೀಡ್ ಸ್ಟೋರಿಂಗ್ ಫೆಸಿಲಿಟಿ ಇರ್ಬೋದು,
1: ಜುವಾಲಜಿಕಲ್ ಪಾರ್ಕ್,
0: ಅಲ್ಲಿ ಸಂರಕ್ಷಣೆ ಮಾಡತಕ್ಕಂಥದ್ದು ಎಕ್ಸಿಟು. ಇದೆರಡು ಮುಖ್ಯವಾದಂತಹ
1: ವಿಧಾನಗಳು.
0: ಇದು ಇನ್ಸಿಟು ಮತ್ತೆ ಎಕ್ಸಿಟು ಅಂದ್ರೆ ನಾವು ಇದು ಸರ್ಕಾರದಿಂದ ಮಾಡತಕ್ಕಂತ ಒಂದು ಮುಖ್ಯವಾದ. ಇದು ಅಲ್ಲದೆ ಸಮುದಾಯಗಳು, ಏನು ದೇವರ ಕಾಡುಗಳು ಅಲ್ವಾ, ಇದು ಇನ್ಫಾರ್ಮಲ್ ಅಂತ ಹೇಳ್ತೀವಿ. ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂದ್ರೆ ಇದು ಸಂಸ್ಥೆಗಳು ಸೇರ್ಕೊಂಡು ಹಳೆ ಕಾಲದಿಂದ
1: ಪಾರಂಪರಿಕವಾಗಿ ಬಂದಿದೆ.
0: ಪಾರಂಪರಿಕ ಕೊಡಗಿನಲ್ಲೇ 1214 ದೇವರ ಕಾಡುಗಳು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವರು ಅಲ್ವಾ. ಹಾಗಾಗಿ ಸಂರಕ್ಷಣೆಯಲ್ಲಿ ನಮಗೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಎರಡೂ ವಿಧಾನಗಳಿದೆ. ಹಾಗಾಗಿ ಈ ಸಂರಕ್ಷಣೆಗಳನ್ನ ಮಾಡತಕ್ಕಂಥದ್ದು ಇಂದು ನಮ್ಮ ಜಗತ್ತಿನಾದ್ಯಂತ ಈ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ.
1: ಮತ್ತೆ ಸಂರಕ್ಷಣೆ ಮಾಡ್ಕೊಂಡ್ಮೇಲೆ ಅದನ್ನ ವಿವೇಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಎಲ್ರಿಗೂ ಅದು ಸಿಗ್ಬೇಕು.
0: ಹೌದು,
1: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೀವಿ.
0: ಹೌದು,
1: ಕೆಲವರೇ ಬಲಶಾಲಿಗಳು ಬಳಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದು ಸಿಗ್ಬೇಕು.
0: ಹೌದು,
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಜೈವಿಕ ವೈವಿಧ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9845098685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845098685. ತುಂಬ ಸಂತೋಷ ಡಾಕ್ಟರ್ ಕುಶಾಲಪ್ಪ ಅವರೇ, ತಾವು ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಜೀವ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ಮತ್ತೆ ಇದರ ವಿವಿಧ ಮುಖಗಳನ್ನ ಪರಿಚಯಿಸಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ.
0: ಕೊನೆಯ ಮಾತು, ನೇಚರ್ ಕಲ್ಚರ್ ಅಂಡ್ ಫ್ಯೂಚರ್ ಮುಂದಿನ ಘೋಷವಾಗ್ಯ ಆಗ್ಬೇಕು ದೇಶದಲ್ಲಿ. ಯಾಕೆಂತ ಹೇಳಿದ್ರೆ ನೇಚರ್ ಇದ್ರೆ ಕಲ್ಚರ್, ಕಲ್ಚರ್ ಇದ್ರೆ ಫ್ಯೂಚರ್, ಇದು ಮೂರು ಕೂಡ ಇದ್ರೆ ಮಾತ್ರ ಸುಸ್ಥಿರ ಅಂತ ಅಭಿವೃದ್ಧಿ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಭಾರತದಲ್ಲಿ ಈ ಸಂಸ್ಕೃತಿ ಅಂದ್ರೆ ಪರಿಸರವನ್ನು ಪೂಜೆ ಮಾಡಿ ಅದನ್ನ ಉಳಿಸ್ಕೊಂಡಂತ ಒಂದು ಸಂಸ್ಕೃತಿ ಮತ್ತೆ ಹಿಂದಕ್ಕೆ ಬರಲಿ. ಇದರಿಂದ ದೇಶ ಮತ್ತು ನಾವು ಯಾವತ್ತು ಪ್ರಪಂಚದ ಚಿಂತನೆಯನ್ನು ಮಾಡದಂತಹ ರಾಷ್ಟ್ರ, ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡದಂತಹ ರಾಷ್ಟ್ರ
1: ಒಂದು ಕುಟುಂಬ ಅಂತ.
0: ಹೌದು, ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಸರದ ಪ್ರಜ್ಞೆ ಎಲ್ಲಾ ಕಡೆಗೆ ಬರಲಿ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿವಸದ ಶುಭಾಶಯಗಳನ್ನ ಸಮಸ್ತ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಂತರರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

0: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ವಿಡಿಯೋ 675 ಕಿಲೋಹರ್ಟ್ಸ್. ಚಿತ್ರಗೀತೆಗಳು ಮೊದಲಿಗೆ ಕೇಳಿ ಚಕ್ರವ್ಯೂಹ ಚಿತ್ರದ ಗೀತೆ, ಹಾಡಿದ್ದಾರೆ ಮೇಘ, ಸಾಹಿತ್ಯ ಕವಿರಾಜ್, ಸಂಗೀತ ಎಸ್ ತಮನ್ನ ಅವರದು.

ಚಿತ್ರಹಿತಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯ ಘೋಷಾಲ್ ಅವರ ಜೋಡಿ ಸ್ವರದಲ್ಲಿ ಚಕ್ರವರ್ತಿ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನಿಯಾ.

ಕಾರ್ಯಕ್ರಮದ ಕಡಿಯಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶವನ್ನು ಬಂದಿದೆ ನೋಡೋದಾದ್ರೆ 24x7 ಅಕ್ಕ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ನಿಮ್ಮ ನಿರೂಪಣೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳಿ ಮುರಳೀಧರ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗಿ ಮೂಡಿ ಬರುತ್ತೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಸಿಬಿಐ ಶಂಕರ್ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಎಸ್ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ದ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ದ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ ನಾರಾಯಣ್ ಅವರ ನಿವೃತ್ತಿಯಿಂದ ತೆರವಾಗುವ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18ರಂದು ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು ಅಂದೇ ಮತ ಎಣಿಕೆ ಕಾರ್ಯವೂ ನಡೆಯಲಿದೆ. ಜೂನ್ 8ರಂದು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಜೂನ್ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಜೂನ್ 1ರಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ದೇಶದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ, ಬಂದರುಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕಾಂಗೋ, ಉಗಾಂಡ ಹಾಗೂ ದಕ್ಷಿಣ ಸೂಡಾನ್ನಿಂದ ಭಾರತಕ್ಕೆ ಆಗಮಿಸುವ, ಆ ದೇಶಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಿಗಾ ಇಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಕೇಂದ್ರ ಗುರುತು ಮಾಡಬೇಕು. ಹೆಲ್ತ್ ಸ್ಕ್ರೀನಿಂಗ್ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಎಬೋಲಾ ಚಿಕಿತ್ಸೆ ಕುರಿತಂತೆ ಆರೋಗ್ಯ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತೆ ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈದ್ಯಕೀಯ ಕೋರ್ಸು ಪ್ರವೇಶಕ್ಕೆ ನೀಟ್ ಬದಲಾಗಿ ಮೊದಲಿನಂತೆ ಸಿಇಟಿ ಪರೀಕ್ಷೆ ನಡೆಯಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ, ಐಟಿ, ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಆರ್ ವಿರುದ್ದ ಕಾನೂನಾತ್ಮಕ ಹೋರಾಟ ಮುಂದುವರೆಸಲಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶಾಂಗ ನೀತಿ ಬಗ್ಗೆ ಚಿಂತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜುಲೈ 1ರಿಂದ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮುಂದಿನ ವಾರ ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಹೊರಡಿಸಿದ ಸುತ್ತೋಲೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳು ಜುಲೈ 1ರಿಂದ 3 ಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಅವುಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾಷೆಗಳಾಗಿರಬೇಕು ಎಂದು ತಿಳಿಸಿದೆ. ಈ ಸುತ್ತೋಲೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ 9ನೇ ತರಗತಿಯಲ್ಲಿ ಹೆಚ್ಚುವರಿ 2 ಭಾಷೆಗಳನ್ನು ಕಲಿಯುವುದು 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ತಯಾರಿಕೆಗೆ ಅಡ್ಡಿಯಾಗಲಿದೆ ಎಂದು ವಾದಿಸಿದರು. ಇದು ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗಲಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದರು. ವಾದ ಆಲಿಸಿದ ನ್ಯಾಯಪೀಠ ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನು ಪಟ್ಟಿ ಮಾಡುವುದಾಗಿ

0: ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ದವಾಗಿ 3 ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಪ್ರಧಾನಿ ಮೋದಿ ಅವರನ್ನು ವಿಶ್ವವೇ ಕೊಂಡಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೀಳುಮಟ್ಟದಲ್ಲಿ ಮಾತನಾಡಿರುವುದು ಸಾಂವಿಧಾನಿಕ ಹುದ್ದೆಗಳಿಗೆ ಮಾಡಿರುವ ಅವಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಸಮಾಜದ ಒಳಿತಿಗಾಗಿ ನ್ಯಾಯದ ಪರವಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಕಾನೂನುಬದ್ದವಾಗಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಕರೆ ನೀಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಬಲಹೀನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲೆಯ ಬಂದಿಗೌಡ ಬಡಾವಣೆ 2ನೇ ಕ್ರಾಸ್ನಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದರು. 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ವರ್ಗಾವಣೆ ಮಾಡುವಂತೆ ಹಾಗೂ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರನ್ನು ಶೀಘ್ರವೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ಮರಗಳು ಧರೆಗುಳುಗಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸಣ್ಣಪುಟ್ಟ ಮರದ ಕೊಂಬೆಗಳು ಹಾಗೂ ಇತರೆ ಅವಶೇಷಗಳನ್ನು ಶ್ರೆಡ್ಡಿಂಗ್ ಯಂತ್ರಗಳನ್ನು ನಿಯೋಜಿಸುವ ಮೂಲಕ ತ್ಯಾಜ್ಯವನ್ನು ಕಾಂಪೋಸ್ಟ್ ಘಟಕಕ್ಕೆ ಸಾಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ 192 ಮರದ ರೆಂಬೆ ಕೊಂಬೆಗಳು ಧರೆಗುರುಳಿವೆ ಎಂದು ಜಿಬಿಎ ಪ್ರಕರಣದಲ್ಲಿ ತಿಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಮರಗಳು ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದ ಪರಿಣಾಮ ತಿಪ್ಪಸಂದ್ರ ಎಂ ಹೊಸಹಳ್ಳಿ ಕ್ರಾಸ್ ಗೊಲ್ಲಹಳ್ಳಿ ಬೆಡ್ ಶೆಡ್ಹಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿಯಲ್ಲಿ ತೊಡಗಿದ್ದಾರೆ. ಇಂದು ಸಂಜೆಯೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ತಿಳಿಸಿದ್ದಾರೆ. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ನೇಮಕಗೊಂಡ ಯುವಕರಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಇದೇ ವೇಳೆ ಅವರು ಈ ಯೋಜನೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಇದೇ 25ರ ವೇಳೆಗೆ ಮಳೆ ಮುಂದುವರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಮರಗಳು ಉರುಳಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಹಲವು ಪ್ರದೇಶಗಳಲ್ಲಿ ಮಧ್ಯರಾತ್ರಿ ವೇಳೆ ಮಳೆ ತೀವ್ರಗೊಂಡಿದ್ದು ಬಿರುಗಾಳಿಗೆ ಮರಗಳು ಉರುಳಿವೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ

0: ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ದ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ದ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 670 ಕಿಲೋ ಹರ್ಟ್ಸ್ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಸಿದ್ದಲಿಂಗಯ್ಯ ಅವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಬಿಕೆ ಸುಮಿತ್ರಾ.

ಕಾರ್ಯಕ್ರಮದ ಕಡೆಯದಾಗಿ ಭಾವಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳು ಬಂದಿದೆ ನೋಡೋದಾದ್ರೆ. ನಮಸ್ತೆ ಮೇಡಮ್, ಮಧ್ಯಾಹ್ನದ ಚಿತ್ರಗೀತೆಗಳು, ಭಾವಗೀತೆಗಳು, ನೀರೋಫೋನಿನ ಕಾರ್ಯಕ್ರಮ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಎಲ್ಲವೂ ಉತ್ತಮವಾಗಿ ಮೂಡಿ ಬರಲಿ ಮೇಡಮ್ ಅಂತ ಹೇಳಿ ಧನ್ಯವಾದಗಳು ಅಂತ ಹೇಳಿ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ ಬಾನಲಿ ಬಂದು ಪ್ರತಿಮಾ ಮೇಡಮ್ಗೆ ನಮಸ್ಕಾರಗಳು, ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇಡಮ್. 1:20 ಪ್ರಸಾರವಾದ ನಿಮ್ಮ ಆಯ್ಕೆ ಹಾಡುಗಳು ತುಂಬಾ ಚೆನ್ನಾಗಿದ್ವು, ಇವಾಗ ಪ್ರಸಾರವಾದ ಭಾವಗೀತೆಗಳು ಸೊಗಸಾಗಿದ್ವು, ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಹಾಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ದರಾ ಬೇಂದ್ರೆಯವರ ಕವನ ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಇದುವರೆಗೆ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 675 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಈ ಕಾರ್ಯಕ್ರಮಗಳು 101.4 ಎಫ್ಎಂ ಹಾಗೂ ಅಂತರ್ಜಾಲದಲ್ಲಿ ಮುಂದುವರಿಯಲಿದೆ. ಪುನಃ 5:28 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಕೇಳಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹೇಳಿ, ಬುಲ್ಬುಲ್ ಚಿತ್ರದ ಗೀತೆ ಹಾಡಿದರೆ ಸೌಮ್ಯರಾವ್ ಮತ್ತು ಹೇಮಂತ್.

ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ಇಂದಿನ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇದೆ. ಹಾಗಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಈಗ ಮೊದಲ ಪ್ರಶ್ನೆ, ಹದಿಪದಿಯ ಧರ್ಮ ಸಾಹಿತ್ಯ ಕೃತಿ ಬರೆದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಹದಿಪದಿಯ ಧರ್ಮ ಸಾಹಿತ್ಯ ಕೃತಿ ಬರೆದವರು ಯಾರು? ನಿಮ್ಮ ಪುತ್ರಗಳು ಸೇರ್ಲಿಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481 57 26 00 ಸಂಖ್ಯೆಗೆ.

ಸೌಮ್ಯರಾವ್ ಮತ್ತು ಉದಿತ್ ನಾರಾಯಣ್ ಅವರ ಜೋಡಿ ಸ್ವರಗಳಲ್ಲಿ ಬಿಂದಾಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಆತ್ಮೀಯ ಕೇಳಿದ್ರೆ ನಿಮ್ಮ ಪ್ರಶ್ನೆ ಕೇಳಿದ್ದೆ, ಅಧಿಪತಿಯ ಧರ್ಮ ಸಾಹಿತ್ಯ ಕೃತಿ ಬರೆದವರು ಯಾರು ಅಂತ ಹೇಳಿ ನಮ್ಮ ಆತ್ಮೀಯ ಕೇಳಿಕರು ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ, ಹಾಗೆ ಪ್ರತಿಮಾ ಮೇಡಮ್ ನಮಸ್ತೆ ಅಂತ ಹೇಳಿ ರಾಧಾ ಅವರು ನಿಧಿಗೆಯಿಂದ 1 ಗಂಟೆ 20 ನಿಮಿಷದ ಚಿತ್ರಗೀತೆಗಳು ಭಾವಗೀತೆಗಳು ಚೆನ್ನಾಗಿ ಮೂಡಿ ಬಂದವು, ಧನ್ಯವಾದಗಳು ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಪ್ರತಿಮಾ ಮೇಡಮ್ ಮೋನಿಕಾ ಹಾಸನ್ ಅವರು ಉತ್ತರವನ್ನ ಕಳಿಸಿದ್ದಾರೆ, ನಮಸ್ತೆ ಪ್ರತಿಮಾ ಮೇಡಮ್ ಅಂತ ಹೇಳಿ. ಹಾಗೆ ಸುರೇಶ್ ಭಟ್ ಗೌರಿಬಿದನೂರಿನಿಂದ, ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾಗಿದೆ. ಹಾಗೆ ರಾಯಬಾಗ್ ತಾಲೂಕು ಮುಗುಳಕೋಡ ಶಿವಲಿಂಗ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕ ಹಿರೇಮಠ್ ಅವರು ಸಹ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾಗಿದೆ. ಹಾಗೆ ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಸಹ ಉತ್ತರ ಬಂದಿದೆ, ಸರಿಯಾಗಿದೆ. ಉತ್ತರ ಏನಾಗಿತ್ತು? ಸಂಚಿಯ ಹೊನ್ನಮ್ಮ. ಅಧಿಪತಿಯ ಧರ್ಮ ಸಾಹಿತ್ಯ ಕೃತಿ ಬರೆದವರು ಯಾರು? ಸಂಚಿ ಹೊನ್ನಮ್ಮ. ಉತ್ತರ ನೀಡಿದಂತಹ ಆತ್ಮೀಯ ಕೇಳಿಗರಿಗೆ ಧನ್ಯವಾದಗಳು. ಹಾಗೆ ನಿಮಗೆ ಮತ್ತೊಂದು ಪ್ರಶ್ನೆ, ಒಡಲಾಳ ಕೃತಿಯ ಕರ್ತೃ ಯಾರು? ಪ್ರಶ್ನೆ ಮತ್ತೊಮ್ಮೆ, ಒಡಲಾಳ ಕೃತಿಯ ಕರ್ತೃ ಯಾರು? ಉತ್ತರಗಳು ಸೇರಲಿಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572606 ಸಂಖ್ಯೆಗೆ.

ಕೈಲಾಶ್ ಕೇರ್ ಅವರ ಸ್ವರದಲ್ಲಿ ಬಜರಂಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಆತ್ಮೀಯ ಕೇಳಿದ್ರೆ ನಿಮ್ಮ ಪ್ರಶ್ನೆ ಕೇಳಿದ್ದೆ, ಒಡಲಾಳ ಕೃತಿಯ ಕರ್ತೃ ಯಾರು ಅಂತ ಹೇಳಿ ನಮ್ಮ ಆತ್ಮೀಯ ಕೇಳಿದ್ರು. ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ರೇಖರ ತಾಲೂಕಿನಿಂದ, ಗೌರಮ್ಮ ಅವರು ಹಾವೇರಿಯಿಂದ, ಹಾಗೆ ರಾಧಾ ಅವರು ನಿದ್ಗೆಯಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಮೋನಿಕಾ ಹಾಸನ್ನಿಂದ, ಹಾಗೆ ಚಿತ್ರ ಶಿವಕುಮಾರ್ ಉಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ಶುಭ ಮಧ್ಯಾಹ್ನ, ಪ್ರಸಾರವಾಗುತ್ತಿರುವ ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಗ್ತದೆ, ಧನ್ಯವಾದಗಳು ಅಂತೇಳಿ ಉತ್ತರವನ್ನ ಕಳಿಸಿದ್ದಾರೆ. ಸರಿಯಾಗಿದೆ. ಹಾಗೆ ಸುರೇಶ್ ಭಟ್ ಗೌರಿ ಬಿದ್ನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಹಾಗೆ ತೀರ್ಥ ಪ್ರಸಾದ್ ದೊಡ್ಡಮೇಟಿ ಕುರ್ಕೆ ಅರಸೀಕೆರೆ ತಾಲೂಕಿನಿಂದ, ಸರಿಯಾಗಿದೆ ಉತ್ತರ. ಹಾಗೆ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹೋಬಳಿಯಿಂದ, ರಾಯಬಾಗ್ ತಾಲೂಕು ಮುಗಳಕೂಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು ಸಹ ಉತ್ತರವನ್ನ ನೀಡಿದ್ದಾರೆ. ಸರಿಯಾಗಿದೆ. ಹಾಗೆ ಪುಷ್ಪ ವಿನೋಬ್ ನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ಭಾವಗೀತೆಗಳು ಚೆನ್ನಾಗಿ ಮೂಡಿ ಬಂದಿವೆ, ಈಗ ಮೂಡಿ ಬರುತ್ತಿರುವ ಚಿತ್ರಗೀತೆಗಳು ಸೂಪರ್ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಜಯ ಪುಟ್ಟಸ್ವಾಮಿ ಅವರು ಕೆನಡಾದಿಂದ, ನಮಸ್ತೆ ಮೇಡಮ್ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಎರಡು ಪ್ರಶ್ನೆಗೂ ಸರಿಯಾಗಿ ಉತ್ತರವನ್ನು ನೀಡಿದ್ದಾರೆ, ಮೊದಲ ಪ್ರಶ್ನೆಗೆ ಹಾಗೆ ಈಗಿನ ಪ್ರಶ್ನೆಗೆ. ಹಾಗೆ ವೀಣಾ ಅವರು ಗಣಶಂಕರಿ ಸೀತಾ ಸರ್ಕಲ್ ಬ್ಯಾಂಗ್ಳೂರಿನಿಂದ ಉತ್ತರವನ್ನು ನೀಡಿದ್ದಾರೆ, ಸರಿಯಾಗಿದೆ. ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗೊಂದಿ ಜಗಳೂರು ತಾಲೂಕಿನಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸಹ ಉತ್ತರವನ್ನು ನೀಡಿದ್ದಾರೆ, ಸರಿಯಾಗಿದೆ. ಉತ್ತರ ಏನಾಗಿತ್ತು? ದೇವನೂರು ಮಹಾದೇವ ಅವರು. ಪ್ರಶ್ನೆ, ಒಡಲಾಳ ಕೃತಿಯ ಕರ್ತೃ ಯಾರು? ದೇವನೂರು ಮಹಾದೇವ್. ಉತ್ತರವನ್ನ ನೀಡಿದಂತ ನಮ್ಮ ಆತ್ಮೀಯ ಕೇಳುಗರೆಲ್ಲ ಧನ್ಯವಾದಗಳು. ಹಾಗೆ ಮತ್ತೊಂದು ಪ್ರಶ್ನೆ ನಿಮಗೆ, ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ, ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಉತ್ತರಗಳು ಸೇರಲಿಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481527206 ಸಂಖ್ಯೆಗೆ.

ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಜೋಡಿ ಸ್ವರದಲ್ಲಿ ಅಮರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂತ ಹೇಳಿ ನಮ್ಮ ಆತ್ಮೀಯ ಕೇಳು ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ಹಾಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ರಾಧಾ ಅವರು ನಿದಿಗೆಯಿಂದ, ಅರವಿಂದ್ ಕಾಳಿಗೆರೆಯಿಂದ, ಹಾಗೆ ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಸಹ ಉತ್ತರ ನೀಡಿದ್ದಾರೆ, ಸರಿಯಾಗಿದೆ. ಹಾಗೆ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಗೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಪುಷ್ಪ ವಿನೋದ್ ನಗರ ಶಿವಮೊಗ್ಗದಿಂದ, ಸುರೇಶ್ ಭಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಜಯಾ ಪುಟ್ಟಸ್ವಾಮಿ ಅವರು ಕೆನಡಾದಿಂದ, ಹಾಗೆ ಗೌರಮ್ಮ ಅವರು ಹಾವೇರಿಯಿಂದ, ಹಾಗೆ ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಉತ್ತರ ಏನಾಗಿತ್ತು? ಚಾರ್ಲ್ಸ್ ಬ್ಯಾಬೇಜ್, ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ ಕರೀತಾರೆ. ಹಾಗೆ ಉತ್ತರವನ್ನು ನೀಡಿದಂತ ನಮ್ಮ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಹಾಗೆ ನಿಮ್ಗೆ ಮತ್ತೊಂದು ಪ್ರಶ್ನೆ ಕೇಳ್ತೇನೆ, ಪೆನ್ಸಿಲಿನ್ ಕಂಡುಹಿಡಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಪೆನ್ಸಿಲಿನ್ ಕಂಡುಹಿಡಿದವರು ಯಾರು? ಉತ್ತರಗಳು ಸೇರ್ಲಿಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572206000 ಸಂಖ್ಯೆಗೆ.

ಸಿದ್ದ ಶ್ರೀರಾಮ್ ಅವರ ಸ್ವರದಲ್ಲಿ ಭಜರಂಗಿ ಭಾಗ ಎರಡರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಪೆನ್ಸಿಲಿನ್ ಕಂಡು ಹಿಡಿದವರು ಯಾರು ಅಂತ ಹೇಳಿ ನಮ್ಮ ಆತ್ಮೀಯ ಕೇಳುಗರು ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಗೌರಮ್ಮ ಅವರು ಹಾವೇರಿಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರಿಗೂ ಸಹ ಉತ್ತರವನ್ನು ನೀಡಿದ್ದಾರೆ, ಸರಿಯಾಗಿದೆ. ಹಾಗೆ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಶಿವಮೊಗ್ಗದಿಂದ ರೊಟ್ಟಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ಸಹ ಉತ್ತರವನ್ನು ನೀಡಿದ್ದಾರೆ, ಸರಿಯಾಗಿದೆ. ಹಾಗೆ ಮೋನಿಕಾ ಅವರು ಹಾಸನಿಂದ, ಹಾಗೆ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹೋಬಳಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಪುಷ್ಪ ವಿನೋಬ್ ನಗರ ಶಿವಮೊಗ್ಗದಿಂದ, ಹಾಗೆ ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಸಹ ಉತ್ತರವನ್ನು ನೀಡಿದ್ದಾರೆ, ಸರಿಯಾಗಿದೆ. ಹಾಗೆ ಜಯಪುಟ್ಟಸ್ವಾಮಿ ಕೆನಡಾದಿಂದ, ಹಾಗೆ ವೀಣಾ ಬನಶಂಕರಿ ಸೀತಾ ಸರ್ಕಾರ್ ಬ್ಯಾಂಗ್ಳೂರಿನಿಂದ, ಹಾಗೆ ಸುರೇಶ್ ಅವರು ಶಿವಮೊಗ್ಗದಿಂದ ಉತ್ತರವನ್ನು ನೀಡಿದ್ದಾರೆ, ಉತ್ತರ ಸರಿಯಾಗಿದೆ. ಉತ್ತರ ಏನಾಗಿತ್ತು? ಅಲೆಕ್ಸಾಂಡರ್ ಫ್ಲೆಮಿಂಗ. ಪೆನ್ಸಿಲಿನ್ ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ. ಉತ್ತರ ನೀಡಿದಂತಹ ನಮ್ಮ ಆತ್ಮೀಯ ಕೇಳಿಗರು ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಮತ್ತೊಂದು ಪ್ರಶ್ನೆ, ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಉತ್ತರವನ್ನ ಕಳಿಸ್ತೀವಿ.

ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಜೋಡಿ ಸ್ವರದಲ್ಲಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದು ಅಂತ ಹೇಳಿ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಕೆಪಿ ದಿನೇಶ್ ಭಟ್ಟ ಅರ್ಚನಾ ಭಟ್ಟ ಆದಿತ್ಯ ಭಟ್ ಕೌರಿ ಮಂಡ್ಯಗದ್ದೆ ಹೋಬಳಿಯಿಂದ, ಚಂದ್ರಿಕಾ ಶೇಷಚಲ ಹಾರನಹಳ್ಳಿಯಿಂದ, ಸುಭಾನ್ ಕೌರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಕಂಪಸಾಗರದಿಂದ, ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾಗಿದೆ. ಹಾಗೆ ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಸಹ, ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಹಾಗೆ ಚಿಕ್ಕಪ್ಪ ಶಾರದಾ ನಯನಾ ನಂದನ್ ಅವರು ಶಿವಮೊಗ್ಗದಿಂದ, ಹಾಗೆ ಮೋನಿಕಾ ಅವರು ಹಾಸನಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ತೀರ್ಥಪ್ರಸಾದ್ ಡಿಎಂ ಕುರ್ಕೆ ಅರಸೀಕೆರೆ ತಾಲೂಕಿನಿಂದ, ಪುಷ್ಪಾ ಅವರು ವಿನೋಬ್ ನಗರ ಶಿವಮೊಗ್ಗದಿಂದ, ಗೌರಮ್ಮ ಅವರು ಹಾವೇರಿಯಿಂದ, ಹಾಗೆ ಸುರೇಶ್ ಭಟ್ ಗೌರಿ ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ರಾಧಾ ಅವರು ನಿದಿಗೆಯಿಂದ, ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬ್ಯಾಂಗ್ಳೂರಿನಿಂದ, ಹಾಗೆ ಬ್ಯಾಂಗ್ಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸಹ ಉತ್ತರವನ್ನು ನೀಡಿದ್ದಾರೆ. ಸರಿಯಾಗಿದೆ. ಹಾಗೆ ರಾಯಬಾಗ್ ತಾಲೂಕು ಮುಗಳಕೋಡ ಶಿವಲಿಂಗ ಹಿರೇಮಠ್ ಕಲಾವತಿ ರೇಮಠ್ ಅವರು ಸಹ, ಹಾಗೆ ಸುಮಿತ್ರಾ ಮಾಂಡ್ರಿ ನಾಗರಾಜ್ ಅವರು ಉತ್ತರವನ್ನು ನೀಡಿದ್ದಾರೆ ಶಿವಮೊಗ್ಗದಿಂದ. ಸರಿಯಾಗಿದೆ ಉತ್ತರ. ಉತ್ತರನಾಗಿತ್ತು ಸ್ಕರ್ವಿ. ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದು ಅಂದ್ರೆ ಸ್ಕರ್ವಿ ಕಾಯಿಲೆ. ಹಾಗೆ ಹಿಂಗೆ ಕಾರ್ಯಕ್ರಮದ ಕಡೆಯ ಪ್ರಶ್ನೆ ಆಗಿರುತ್ತೆ, ರಕ್ತ ಇಪ್ಪುಗಟ್ಟಲು ಸಹಾಯ ಮಾಡುವ ಜೀವಸತ್ವ ಯಾವುದು? ಉತ್ತರ ಪ್ರಶ್ನೆ ಹೀಗಿದೆ, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಜೀವಸತ್ವ ಯಾವುದು? ನಿಮ್ಮ ಉತ್ತರಗಳು ಸೇರ್ಲಿಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527260 ಇದು ಕಾರ್ಯಕ್ರಮದ ಕಡೆಯ ಪ್ರಶ್ನೆ ಆಗಿದೆ.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಸುಶೀಲಾ ಅವರ ಜೋಡಿ ಸ್ವರದಲ್ಲಿ ಭಾಗ್ಯದ ಲಕ್ಷ್ಮೀ ಪಾರಮ್ಮ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ದೆ, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಜೀವಸತ್ವ ಯಾವುದು ಅಂತ ಹೇಳಿ ನಮ್ಮ ಆತ್ಮೀಯ ಕೇಳಿಗರು ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನು ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರಿಕೆರೆ ತಾಲೂಕಿನಿಂದ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಹಾಗೂ ಮನೆಯವರು, ಹಾಗೆ ಚಿತ್ರ ಶಿವಕುಮಾರ್ ಉಸ್ಮನೆ ಭದ್ರಾವತಿಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಹಾಗೆ ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಬೂತನಗುಡಿ ಭದ್ರಾವತಿಯಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಹಾಗೆ ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ಸಹ ಉತ್ತರವನ್ನು ನೀಡಿದ್ದಾರೆ. ಸರಿಯಾಗಿದೆ. ಹಾಗೆ ಮೌನಿಕಾ ಅವರು ಹಾಸನಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ,

ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಿಂದ ಸುರೇಶ್ ಭಟ್ ಅವರು ಸಹ ಉತ್ತರವನ್ನು ನೀಡಿದ್ದಾರೆ. ಸರಿಯಾಗಿದೆ. ಹಾಗೆ ನಳಿನಿ ಗಿರಿಜಾರಾವ್ ಹಿರೇಡಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಹಾಗೆ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹೋಬಳಿಯಿಂದ, ಹಾಗೆ ಗೌರಮ್ಮ ಅವರು ಹಾವೇರಿಯಿಂದ, ಹಾಗೆ ಮಧ್ಯಾಹ್ನದ ಶುಭಾಶಯಗಳು ಪ್ರತಿಮಾ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ನಾವು ಉತ್ತಾ ಕಾಲೋನಿ ಭದ್ರಾವತಿಯಿಂದ ಇಲ್ಲೇಗೌಡ ಅಂತೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಉತ್ತರವನ್ನು ನೀಡಿದ್ದಾರೆ. ಹಾಗೆ ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬ್ಯಾಂಗ್ಳೂರಿನಿಂದ, ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಮಧ್ಯಾಹ್ನದ ಸಮಯದಲ್ಲಿ ನಮ್ಮ ತಲೆಗೆ ಸ್ವಲ್ಪ ಕಸರತ್ ಕೊಟ್ರಿ, ಈ ಕಾರ್ಯಕ್ರಮ ಇಷ್ಟವಾಯಿತು, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಸುಭಾನ್ ಕುರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ, ಹಂಪಸಾಗರದಿಂದ ಸಹ ಉತ್ತರವನ್ನ ಬಂದಿದೆ. ಸರಿಯಾಗಿದೆ. ಹಾಗೆ ಜಯಪುಟ್ಟ ಸ್ವಾಮಿ ಕೆನಡಾ ನಮಸ್ತೆ ಮೇಡಮ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ, ಹಾಡುಗಳು ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಉತ್ತರವನ್ನು ನೀಡಿದ್ದಾರೆ. ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಹಾಗೆ ಹಲೋ ನಮಸ್ತೆ ಮೇಡಮ್, ಜನಾಪುರದಿಂದ ಟಿಡಿಎನ್ ಮೂರ್ತಿ ಅವರು, ಟಿಡಿಎನ್ ಮೂರ್ತಿ ಮಹೇಶ್ ಶ್ರೀನಿವಾಸ್ ಕಬಾಬ್ ಮಾಣಿ ಕೋಳಿ ಹೋಟೆಲ್ ಕೃಷ್ಣಪ್ಪ ಅವರು ಸಹ ಉತ್ತರವನ್ನು ನೀಡಿದ್ದಾರೆ. ಹಾಗೆ ಪುಷ್ಪ ಅವರು ವಿನೋಬ್ ನಗರ ಶಿವಮೊಗ್ಗದಿಂದ, ಹಾಗೆ ಮುರಳೀಧರ್ ಅವರು ಶಿವಮೊಗ್ಗದಿಂದ ಉತ್ತರವನ್ನ ನೀಡಿದ್ದಾರೆ. ಉತ್ತರ ಏನಾಗಿತ್ತು? ವಿಟಮಿನ್ ಕೆ, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಜೀವಸತ್ವ ವಿಟಮಿನ್ ಕೆ ಆಗಿತ್ತು. ಉತ್ತರವನ್ನು ನೀಡಿದ್ದಾರೆ ಮಾತ್ಮೀಯ ಕೇಳಿಗರು, ಧನ್ಯವಾದಗಳು. ಹೀಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳಲ್ಲಿ ಹೀಗೆ ಭಾಗವಹಿಸ್ತಾರೆ ಅಂತ ಹೇಳ್ತಾ, ಕಾರ್ಯಕ್ರಮ ಹೇಗಿತ್ತು, ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481520060 ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

ಕಾರ್ಯಕ್ರಮದ ಕಡೆಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸ್ಆಪ್ ಸಂದೇಶಗಳು ಬಂದಿದೆ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದ ಕುರಿತಾಗಿ. ಹಾಗೆ ಮೋನಿಕಾ ಅವರು ಹಾಸನದಿಂದ, ನಮಸ್ತೆ ಪ್ರತಿಮಾ ಮೇಡಮ್, ನಾವು ಊಟ ಮಾಡ್ತಾ ಇದ್ವಿ, ನೀವು ಚಿತ್ರಗೀತೆಗಳನ್ನ ಕೇಳಿಸ್ತಾ ನಮ್ಮ ಬುದ್ಧಿಗೆ ಕೆಲಸ ಕೊಟ್ಟು ನಮ್ಮ ಜ್ಞಾನ ಹೆಚ್ಚಿಸ್ಬಿಟ್ರಿ, ರಸಪ್ರಶ್ನೆ ಹಾಗೂ ಚಿತ್ರಗೀತೆಗಳು ಒಂದಕ್ಕಿಂತ ಒಂದು ಸೂಪರ್, ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ರೆ. ಕೆಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್, ಕೋರಿ ಮಂಡಗದ್ದೆ ಹೋಬಳಿಯಿಂದ ನಮಸ್ಕಾರ ಮೇಡಮ್. ಒಂದು ಗಂಟೆ ಕಳೆದಿದ್ದೇ ಗೊತ್ತಾಗಲಿಲ್ಲ, ರಸಪ್ರಶ್ನೆ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಪುಷ್ಪ ವಿನೋದ್ ನಗರ ಶಿವಮೊಗ್ಗದಿಂದ, ರಸಪ್ರಶ್ನೆಯೊಂದಿಗೆ ನಿಮ್ಮ ಉತ್ತಮ ನಿರೂಪಣೆಯಲ್ಲಿ ಮೂಡಿ ಬಂದ ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬಂದಿವೆ, ಧನ್ಯವಾದಗಳು ಪ್ರತಿಮಾ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಚೆನ್ನಾಗಿತ್ತು ಮೇಡಮ್, ಹಾಡುಗಳು ತುಂಬಾ ಚೆನ್ನಾಗಿತ್ತು, ಆದ್ರೆ ನಾನು ಲೇಟ್ ಆಗಿ ಜಾಯ್ನ್ ಆದೆ ಅಂತ ಹೇಳಿ ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಊತನಗುಡಿ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ರೇಖರೆ ತಾಲೂಕಿನಿಂದ, ನಮಸ್ತೆ ಪ್ರತಿಮಾ ಮೇಡಮ್, ಆರಾಮಾಗಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ವಿ, ನಮಗೆ ಕೆಲಸ ಕೊಟ್ಟು ನಮ್ಮ ಜ್ಞಾನ ಹೆಚ್ಚು ಮಾಡಿದ್ರಿ, ಚಿತ್ರಗೀತೆಗಳ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಜೊತೆಗೆ ನಿಮ್ಮ ನಿರೂಪಣೆ ಸೂಪರ್ ಆಗಿತ್ತು, ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ನಿಮ್ಮ ಸ್ವಚ್ಛವಾದ ನಿರೂಪಣೆ, ಉತ್ತಮವಾದ ಪ್ರಶ್ನೆಗಳೊಂದಿಗೆ ಸುಮಧುರವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಉತ್ತಮವಾದ ಕಾರ್ಯಕ್ರಮ ನಡೆಸಿಕೊಟ್ಟ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ದಾರೆ, ಧನ್ಯವಾದಗಳು. ಈಗ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಕಾರ್ಯಕ್ರಮ ಪ್ರಶ್ನೋತ್ತರ ಮತ್ತು ಹಾಡುಗಳು ಚಂದವಾಗಿ ಮೂಡಿ ಬಂದಿವೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹೀಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಶಿವಮೊಗ್ಗ ಭದ್ರಾವತಿ ಕಾರ್ಯಕ್ರಮವನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ, ಬೆಂಕಿಯ ಬೆಲೆ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಂಗಾರದ ಮನುಷ್ಯ ಚಿತ್ರದ ಗೀತೆ, ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್.

ಅನುರಾಧ ಪೌಡ್ಬಾಲ್ ಮತ್ತು ಮನು ಅವರ ಜೋಡಿ ಸ್ವರದಲ್ಲಿ ಆಜಾ ಸನಂ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಬಂಗಾರದ ಜಿಂಕೆ ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಜಯರಾಮ್ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಪರಾದ ಪೌಡ್ವಲ್ ಅವರ ಸ್ವರದಲ್ಲಿ ಆಜಾ ಮೇರಿ ಜಾನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಬಂಧನ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಆಕೃತಿ ಕಾಕರವರ ಧ್ವನಿಯಲ್ಲಿ ಆ ದೇಕ್ನಾ ಜರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಬದ್ರಿ ಚಿತ್ರದ ಗೀತೆ ಹಾಡಿದ್ದಾರೆ ಉಷಾ ಮತ್ತು ಬದ್ರಿ.

ಜಗಜೀತ್ ಸಿಂಗ್ ಮತ್ತು ಚಿತ್ರಾ ಸಿಂಗ್ ಅವರ ಜೋಡಿ ಸ್ವರದಲ್ಲಿ ಈ ಮೈಲ್ ಸ್ಟೋನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಬಚ್ಚನ್ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ ಪ್ರಕಾಶ್.

ಸೋನು ನಿಗಮ್ ಮತ್ತು ಕೆಎಸ್ ಚಿತ್ರ ಅವರ ಸ್ವರದಲ್ಲಿ ಬಾಬಾ ಬಾಮೈದ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, ಬೇಟಾ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್.

103.3 ಮತ್ತು 101.4 ಮತ್ತು ಮೀಡಿಯಂ ವ್ಯವಹಾರ 75 ಕಿಲೋಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಆಕಸ್ಮಿಕ ಚಿತ್ರಗೀತೆ.

75 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್ನಲ್ಲಿ ಕಾರ್ಯಕ್ರಮಗಳನ್ನು ಮುಂದುವರೆಯಲಿದೆ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ರಕ್ತ ಕಣ್ಣೀರು ಚಿತ್ರಗೀತೆ ಹಾಡಿದ್ದಾರೆ ಹೇಮಂತ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ.

0: ಇದರದಲ್ಲ ಲಕ್ಷಣಗಳು ಔಟ್ಕಮ್ ಏನಾಗ್ಬೋದು, ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ?
1: ಖಿನ್ನತೆ ಕಾಯಿಲೆ ಲಕ್ಷಣಗಳನ್ನು ಅಂತ ಹೇಳಿದ್ರೆ ಮೂರು ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂತದ್ದು, ಮೂರನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ ಮೂರು ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂತದ್ದು, ಕೋಪ ಮಾಡ್ಕೊಳ್ಳುವಂತದ್ದು, ವಿನಾಕಾರಣ ನನಗ್ ಬೇಡ ಈ ಮಗು ಅನ್ನುವಂತ ಹೇಳುವಂತದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂತದ್ದಾಗಿರ್ಬೋದು, ಅಥವಾ ಇನ್ನೂ ಅದ ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರು ಅಪಾಯ ಮಾಡ್ಕೊಳ್ಳುವಂತ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನ. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ.
0: ಈ ರೀತಿಯ ಪ್ರಸವ ನಂತರದ ತಾಯಂದ್ರಲ್ಲಿ ಉಂಟಾಗುವಂತಹ ಖಿನ್ನತೆಗಳು, ಈ ತರ ಲಕ್ಷಣಗಳು ಕಂಡು ಬಂದ್ರೆ ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನ ನೋಡ್ಕೊಳ್ಬೇಕು, ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದರನ್ನ ನೋಡ್ಕೊಳ್ಳೋದಿಕ್ಕೆ?
1: ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ, ಗಂಡ ಹೆಂಡತಿ ಮತ್ ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ರೇ ಇದ್ರೆ ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತಾರು ಇರಲ್ಲ ಅಲ್ಲಿ ನೋಡ್ಕೊಳ್ಳಿಕ್ಕೆ, ಎಲ್ಲಾ ಕೆಲ್ಸನು ಅವಳೇ ಮಾಡ್ಬೇಕು. ಒಂದಿನ ಎರಡು ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡ್ಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆತರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ.
0: ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಅದು ಕೂಡ ಆತರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ, ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗ್ಬೋದು, ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ತಾಯಿ ಮೇಲೆ?
1: ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯಾಲಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳಲ್ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ. ಸೊ ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ.
0: ಯಾಕಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರುತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ, ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗತ್ತೆ ಆಗ ಎಲ್ಲ ನಿದ್ರೆ ಮಾಡ್ಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ?
1: ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ, ಮಗು ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಇದ್ರಲ್ಲಿ ಹೇಗಂದ್ರೆ ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ. ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ ಇರುವಂತ ಒಂದು ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು
0: ಈ ರೀತಿ ಆದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟರ್?
1: ಯೂಶ್ವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳು ಇರ್ತವೆ. ಉದಾಹರಣೆ ಕೊಡ್ತೇನೆ, ಯಾವ ತಾಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ಏನ್ ನಾವ್ ಏನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳಿಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆನೆ ಆತಂಕ ಇರ್ಬೋದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರ್ಬೋದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರ್ಬೋದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ ಗಳು ಜಾಸ್ತಿ.
0: ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ.
1: ಮನೋವೈದ್ಯರು ಅಷ್ಟೇ ಅಲ್ದೇನೆ ನಮ್ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ, ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ
0: ಸಾಂತ್ವನ ತರಬಲ್ಲದು.
1: ಅವರಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ್ದು ಲಾಭನ ಅವರು
0: ಪ್ರಸವ
1: ನಂತರ ಕೂಡ ಪಡಿಬಹುದು.
0: ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವ ನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು?
1: ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ಅದು ಯೂಶ್ವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರೊಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶ್ವಲಿ ನಾವು ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟು ಮಟ್ಟಿಗೆ ಜಾಸ್ತಿ ಆಗುತ್ತವಂದ್ರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದ್ರೆ ಬೇಗನೆ ಅವ್ರಿಗೆ ಮನೆ ಕಳಿಸಬಹುದು. ಲೇಟ್ ಮಾಡದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತವಲ್ಲ ಆ ಜಾಸ್ತಿ ಆದಷ್ಟು ಅವರಿಗೆ
0: ಚಿಕಿತ್ಸೆಯ ಒಂದು ಸಮಯ
1: ಜಾಸ್ತಿ ತಗೊಳ್ಳುತ್ತೆ.
0: ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣ್ಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟರ್, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡ್ಬೇಕು?
1: ಇವಾಗ ಯೂಶ್ವಲಿ ಆಬ್ಸ್ಟೆಟ್ರಿಷಿಯನ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಏನು ಪ್ರಸವ ಮಾಡುವಂತ ಡಾಕ್ಟರ್ಗಳು, ಅವರನ್ನು ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ ಗಳಿದೆ. ಸೇ ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನ್ ಅಲ್ಲಿ ಕೆಲವೊಂದ್ಸತಿ ರಕ್ತ ಹೆಬ್ಬಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ತರನೂ ಅನ್ಸಬಹುದು. ಅಂದ್ರೆ ಅವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ ಗಳು ಬರ್ತವೆ. ಬಟ್ ಫಿಟ್ಸ್ ಬಂದ್ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತದೆ. ಆ ಟೈಮಲ್ಲಿ ನೀವು ಆಬ್ಸ್ಟೆಟ್ರಿಷಿಯನ್ಸ್ ಏನಾದ್ರೂ ತೋರಿಸಿದ್ರೆ ಅವರು ಅದನ್ನ ಬಹಳ ಬೇಗ ಕಂಡುಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂತ ಚಾನ್ಸಸ್ ಗಳು ಜಾಸ್ತಿ. ಇವಾಗ 1,000 ಡೆಲಿವರಿ ಆಯ್ತು ಅಂದ್ರೆ 6 ಜನರಿಗೆ ಈ ರೀತಿ CVT ಆಗುವಂತ ಚಾನ್ಸಸ್ ಇದೆ. ಬಟ್ ಅದ್ರದ್ದು ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದ್ರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1,000 ಡೆಲಿವರಿಯಲ್ಲಿ 1-2 ಆಗಬಹುದು. ಎರಡು ಟ್ರೀಟಬಲ್ ಕಂಡೀಷನ್,
0: ಎರಡಕ್ಕೂ ಚಿಕಿತ್ಸೆ,
1: ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶ್ವಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಬ್ಸ್ಟೆಟ್ರಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕಿಯಾಟ್ರಿಕ್ ಪ್ರಾಬ್ಲಮ್ ಅಂತ ಕಂಡುಹಿಡಿದು ಅವರು ಯೂಶ್ವಲಿ ಏನು ನಿಯರೆಸ್ಟ್ ಯಾರು ಸೈಕಿಯಾಟ್ರಿಸ್ಟ್ ಇರ್ತಾರೆ. ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬ ಡಿಸ್ಟ್ರಿಕ್ಟ್ ಒಬ್ಬೊಬ್ರು ಸೈಕಿಯಾಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು.
0: ಸೊ ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟರ್ ಹೇಳ್ತಾರೆ ಅಂತ ಖಂಡಿತವಾಗ್ಲಿ ಹೇಳ್ತಾ ಇದ್ರೆ ಭರವಸೆಯನ್ನ ಕೊಡ್ತಾ ಇದ್ರ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವು ಆಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದ್ರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಿ

0: ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಮಗುವಿನ ಆರೋಗ್ಯ ನೋಡ್ಲಿಕ್ಕೆ ತಂದೆ ಮತ್ತೆ ತಾಯಿ ಇಬ್ರು ಸಹಾಯ ಬೇಕು. ಸೇ ಫಾರ್ ಎಕ್ಸಾಂಪಲ್, ಇವಾಗ ಗಂಡ ಕೆಲ್ಸಕ್ಕೆ ಹೋದ ಅಂದ್ರೆ ಅವ್ನು ವಾಪಸ್ ಬಂದ ಮೇಲೆ ಅಟ್ ಲೀಸ್ಟ್ ಅವನು ಮಗುನ ನೋಡ್ಕೊಳ್ಳುವಂತದ್ದು ಮತ್ತೆ ತಾಯಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡುವಂತದ್ದು ಆ ರೀತಿ ಅವನು ಸಹಾಯ ಮಾಡಿದ್ದೆ ಹೋದಾದ್ರೆ ಎಷ್ಟೋ ಬಹಳಷ್ಟು ಒತ್ತಡನ ನಾವು ಕಡಿಮೆ ಮಾಡಬಹುದು. ಶೇರ್ ರೆಸ್ಪಾನ್ಸಿಬಿಲಿಟಿ. ಸೇ ಫಾರ್ ಎಕ್ಸಾಂಪಲ್, ಅವಳೇನೋ ಅಡಿಗೆ ಮಾಡಿರ್ತಾಳೆ, ಊಟ ಆಗಿರುತ್ತೆ, ಆಮೇಲೆ ಅವನು ಪಾತ್ರೆ ತಿಕ್ಕಬಹುದು, ಅಡಿಗೆ ಮನೆಯನ್ನ ಕ್ಲೀನ್ ಮಾಡಿಡಬಹುದು. ಸೊ ಆ ರೀತಿಯಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಸಹಾಯ ಆ ತಾಯಿಗೆ ಸಿಕ್ಕಿದ್ದೆ ಹೋದಾದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಎಷ್ಟೋ ಒತ್ತಡಗಳು ಕಡಿಮೆ ಆಗ್ತವೆ.
1: ಖಂಡಿತ ಡಾಕ್ಟರ್. ಇದೆಲ್ಲ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರೋ ಪುರುಷರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಗು ಇರುವಂತಹ ಮನೆಯ ಸದಸ್ಯರಷ್ಟೇ ಅಲ್ಲ, ಇಲ್ಲದೆ ಇರುವಂತಹ ಸದಸ್ಯರು, ಈಗ ಮದುವೆ ಆಗಿರೋ ಸದಸ್ಯರು ಕೂಡ ಇದನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಒಂದು ಮಗು ಆದ ಮೇಲೆ ತಾಯಿಗೆ ತನ್ನ ಆರೋಗ್ಯದ ಮೇಲೆ ಗಮನ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ನನ್ನ ಸೌಂದರ್ಯ ಹೊರಟೋಯ್ತು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಮೊದಲಿದ್ದ ಹಾಗೆ ನಾನು ಈಗಿಲ್ಲ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಈಗ ನಾನು ನೋಡಕ್ ಚೆನ್ನಾಗಿಲ್ಲ, ಹಾಗಾಗಿ ನನ್ನನ್ನು ಗಮನಿಸಲ್ಲ ಯಾರುವೆ, ನನಗೆ ಸಿಗ್ತಾ ಇದ್ದಂತ ಪ್ರೀತಿ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋ ಹೆಣ್ಮಕ್ಳು ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಳು ಮಕ್ಳು ಬೇಡ ಅನ್ನೋರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಇರುವಾಗ ಈ ರೀತಿಯ ಮಗು ಆದ್ಮೇಲೆ ತಮ್ಮ ಶರೀರವನ್ನ ಗಮನಿಸ್ಕೊಳ್ಳದೆ ಇರುವಂತಹ ಹೆಣ್ಣುಮಕ್ಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು?
0: ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಇರುತ್ತೆ, ಆ ಒಂದು ಏನ್ ಬೊಜ್ಜು ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಕರಗಿಸ್ಕೊಳ್ಳಿಕ್ಕೆ ಎಷ್ಟೋ ಹೆಣ್ಮಕ್ಳು ತುಂಬಾನೇ ಪ್ರಯತ್ನ ಪಡ್ತಾರೆ, ಕೆಲವೊಂದ್ಸತಿ ವಿಫಲರು ಕೂಡ ಆಗ್ತಾರೆ. ಎಕ್ಸಸೈಸ್ ಇರಬಹುದು ಅಥವಾ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಇರಬಹುದು. ಪ್ರಯತ್ನ ಮಾಡಿ, ಮಾಡಬಾರದು ಅಂತ ಏನ್ ಹೇಳಲ್ಲ, ಅದರ ಜೊತೆಯಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ವಿಶ್ವಾಸ ಇರಲಿ ಅಂತ. ಕೆಲವೊಂದ್ಸತಿ ಆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಈ ವಿಷಯಗಳೆಲ್ಲ ತುಂಬಾನೇ ಕಾಡ್ತಾ ಇರ್ತವೆ, ಅದು ಒಂಥರ ಒತ್ತಡ ತರ ಅನಿಸ್ತಾ ಇರತ್ತೆ ನಿಮ್ಮ ತಾಯ್ತನದ ಮೇಲೆ, ಅದು ಒಂಥರ ತ್ಯಾಗ ಮಾಡ್ತಾ ಇದ್ದೀರ, ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರ್ಲಿ. ಸೊ ಆ ಹೆಮ್ಮೆನ ನೀವು ಯಾವತ್ತು ಬೆಳೆಸ್ಕೊಂಡ್ರೆ ದೇಹದಲ್ಲಿ ಆಗಿರುವಂತ ಬದಲಾವಣೆಗಳು ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಆ ಹೆಮ್ಮೆ ಇರ್ಬೇಕು ತಾಯಂದಿರಿಗೆ.
1: ತಾಯಿ ಅನ್ನೋ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಅದರಲ್ಲಿ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ತಾಯ್ತನ ಅನ್ನೋದು ಅಳೆಯಲಾಗದ ಅನುಭವ, ಅದನ್ನ ಪೂರ್ತಿಯಾಗಿ ಅನುಭವಿಸ್ಬೇಕು ಅಂದ್ರೆ ತಾಯಿ ತನ್ನ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಮಗುವಿಗೆ ತಾಯಿಯೇ ಮೊದಲ ಗುರು, ಅದರಿಂದ ತನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾನು ತಿಳ್ಕೊಳ್ಬೇಕು. ಇನ್ನು ಇಷ್ಟೊತ್ತು ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯ ಕುರಿತು ಬೆಂಗಳೂರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಈಗ ವೇಳೆ 6:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕುಂತ್ಕೊಳ್ಳೇ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMA ಶಿವಮೊಗ್ಗ ಶಾಖೆ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್.

0: ಆಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, 1,00,000 ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಿಲಯದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ, 6:50 ಕಿಸಾನ್ ಮಾಡಿ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಗಳು, ಈ ಕುರಿತು ಶಿವಮೊಗ್ಗ ಜಿಲ್ಲೆ ತಾಲೂಕು ಬಸವನಗಂಗೂರು ಗ್ರಾಮದ ರೈತರಾದ ಮೊಹಮ್ಮದ್

ನಜೀರ್ ಅವರೊಡನೆ ಸಂದರ್ಶನ ಕೇಳುವರಿ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಎಫ್ಎಒ ಅಗ್ರಿಕುಲ ಮೆಡಲ್ 2026 ಬೈಟ್ಸ್ ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವರಿ. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಬಹುದು. ನಂತರ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ಸಂಗಡಿಗರಿಂದ ಜನಪದ ಗೀತೆ ಕೇಳಬಹುದು. ಈ ರಾತ್ರಿ 7:40 ಹಿಂದಿ ಚಿತ್ರಗೀತೆಗಳು, 8:00 ಚಿತ್ರಗೀತೆಗಳು, 9:30 ಕರೆಂಟ್ ಅಫೈರ್ಸ್, 10:00 ನಾಟಕ ಜೈ ಬೇತಾಳ, ರಚನೆ ಊನಾ ಸತ್ಯ, ನಿರ್ಮಾಣ ಎಂ ಎಸ್ ನಾಗೇಂದ್ರ ಮತ್ತು ಉಷಾಲತಾ, 10:30 ಸವಿ ನೆನಪು ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಲಿದ್ದೀರಿ. ನಾಳೆ ಬೆಳಗ್ಗೆ 6:00 ಗೀತಾರಾಧನ, 6:30 ಚಿಂತನ ಎಫ್ ಎಸ್ ಕಲ್ಲಪ್ಪನ ಮಠ ಅವರಿಂದ, 6:30 ಕರುಣಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಿಗೆ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು, 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಎರೆಹುಳು ಗೊಬ್ಬರದ ತಯಾರಿಕೆ ಅದರ ಮಹತ್ವ ಈ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕಿಯ ವಿದ್ಯಾರ್ಥಿನಿ ಚಂದನ್ ಅವರಿಂದ ಮಾಹಿತಿ ಕೇಳುವರಿ. 6:40 ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರಗಳು ಕಾರ್ಯಕ್ರಮದಲ್ಲಿ ಅಪಸ್ಮಾರ ಈ ಕುರಿತು ಡಾಕ್ಟರ್ ವಿನೋದ್ ಕುಮಾರ್ ಅವರಿಂದ ಮಾಹಿತಿ ಕೇಳಬಹುದು. ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.

ಆರು ಗಂಟೆ ಐವತ್ತು ನಿಮಿಷಕ್ಕೆ ಸುದ್ದಿ ಮಿಂಚು, ಏಳು ಗಂಟೆ ಹತ್ತು ನಿಮಿಷಕ್ಕೆ ದಾವಣಗೆರೆ ಜಿಲ್ಲಾ ಪ್ರವಾಸಿ ತಾಣ ಶಾಂತಿ ಸಾಗರ ಕುಮಾರನಹಳ್ಳಿ ರಂಗನಾಥ ಸ್ವಾಮಿ ಇದರ ಬಗ್ಗೆ ಮಾತನಾಡುತ್ತಾರೆ ಎಂಎಲ್ ಸುಂದರಾಜ್. ಏಳು ಗಂಟೆ ನಲವತ್ತು ನಿಮಿಷಕ್ಕೆ, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಗೂ ಹನ್ನೊಂದು ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಬಹುದು. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಭಾವಗೀತೆಗಳು, ಹತ್ತು ಗಂಟೆಗೆ ಹಾಡು ಮಾತಾಡು, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳುವಿರಿ. ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಜನಪದ ಸ್ವರೂಪ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಸುಜಾತ ಮತ್ತು ಸಂಗಡಿಗಳಿಂದ ಮದುವೆ ಶಾಸ್ತ್ರದ ಪದ ಕೇಳಬಹುದು.

ನಾಳೆ ಮಧ್ಯಾಹ್ನ 12:05 ವನಿತೆ ವಿಹಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈದ್ಯ ಕೇಳಬಹುದು. ನಿರೂಪಣೆ ಹಾಗೂ ಸಹಕಾರ ರಜನಿ ಜಿಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು, ಈ ಕುರಿತು ರಿಮ್ಸ್ ಡಾ ರಮೇಶ್ ಸಿ ಸಾಗರ್ ಅವರಿಂದ ಸಂದರ್ಶನ ಕೇಳುವರಿ. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:01 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:30 ವಿಜ್ಞಾನಂದ ಮುನ್ನಡೆ.

ನಾಳೆ ಸಂಜೆ 6:50ಕ್ಕೆ ಕಿಸಾನ್ ಮಂಡಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮದಲ್ಲಿ ಈ ಕುರಿತು ಬಾನುಲಿ ವರದಿಯ ಭಾಗ 2 ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ ಮತ್ತು ದೀಪಿಕಾ, ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವರಿ ಮತ್ತು ಪರಿಸರ ಗೀತೆ ಕೇಳಬಹುದು. ನಾಳೆ ರಾತ್ರಿ 7:40ಕ್ಕೆ ಸಮಾಚಾರ ದರ್ಶನ, 8:00ಗೆ ಚಿತ್ರಗೀತೆಗಳು, 9:00

ನಿಮಿಷಕ್ಕೆ ಭಾವಗೀತೆಗಳು, 9:30ಕ್ಕೆ ಯುವವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಕನ ಸಿರಿ ಸಿಪಿ ಮಾಧವನ್ ನಂಬೂದರಿ ಅವರಿಂದ ಹಾಡುಗಾರಿಕೆ ಕೇಳಬಹುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ನಿಲಯತೆ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದ್ರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶೋ ಶಿವಮೊಗ್ಗ. ಈಗ ವೇಳೆ 6:20 ಗಳಾಗಲಿವೆ. ಇನ್ನು ಮುಂದೆ ಸಂಸತ್ತಲ್ಲಿ ವಾರ್ತೆಗಳನ್ನು ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: याचिका प्रस्तुत आसीत्। सः अवदत् यत् सीबीएसई इत्यस्य एतस्याः नूतन नीतेः अन्तर्गतं नवमी दशमी वर्गयोः अतिरिक्त भाषाद्वयस्य अध्ययनम् अनिवार्यं कृतमस्ति, येन अतीव समाह्वानम् उत्पद्यते। सः न्यायालयं सोमवासरे विचारार्थं विषयस्य सूचीकरणाय प्रार्थितवान्। मुख्य न्यायाधीशः अवदत् यत् अग्रिम सप्ताहे विविध श्रवण सप्ताहे प्रत्येकस्मिन् विचारः भविष्यति। केन्द्रीय गृहमन्त्री अमितशाहः अवदत् यत् समग्र सीमाम् अभेद्यतरां कर्तुं सर्वकारः स्मार्ट सीमा परियोजनायाः आरम्भं करिष्यति। अद्य नवदिल्ल्यां बीएसएफ संस्थायाः अलङ्करण समारोहं सम्बोधयन् श्रीशाहः अवदत् यत् एषा परियोजना ड्रोन, रडार, कैमरा इत्यादिभिः प्रौद्योगिकीभिः संस्थानैः सुसज्जिताः भविष्यन्ति। सः अवदत् यत् आगामि एकवर्षान्तर्गतं सीमा सुरक्षा बलस्य सुरक्षा व्यवस्थायां स्मार्ट बॉर्डर कॉन्सेप्ट इत्यस्य अन्तर्गतं सर्वासां प्रौद्योगिकीनाम् एकीकरणं कृत्वा अभेद्य सीमा सुरक्षा संरचनायाः विकासः द्रुतगत्या कार्यं प्रचलति।
1: पद्म विभूषण
2: बीएसएफ वाज एस्टैब्लिश्ड अंडर द लीडरशिप ऑफ पद्म विभूषण केएस रुस्तम। सिंस द एस्टैब्लिशमेंट ऑफ बीएसएफ द फोर्स हैज वर्क्ड टू एंश्योर द सिक्योरिटी ऑफ द बॉर्डर्स ऑफ द एंटायर कंट्री।
1: निश्चिंत करने का काम सीमा सुरक्षा बल के जवानों ने किया है।
0: पश्चिम बंगाल राज्यस्य नेता शुभेंदु अधिकारी अद्य राष्ट्रपति भवने राष्ट्रपतिना द्रौपदी मुर्मू वर्यया सह मेलनं कृतवान्। सः रक्षामन्त्रिणा राजनाथ सिंहेन सहापि मेलनं विहितवान्। सामाजिकान्तर्जालीये पटले श्रीराजनाथ सिंहः अवदत् यत् शुभेन्दु अधिकारी समृद्धेन राजनैतिक विधायी अनुभवेन युक्तः व्यक्ति अस्ति। सः आत्मविश्वासं प्रकटितवान् यत् श्री अधिकारी पश्चिम बंगाल राज्यं नूतन औन्नत्यं प्रतिनेतुं कार्यं करिष्यति। आईपीएल क्रिकेट क्रीडायाम् अद्य हैदराबादे रॉयल चैलेंजर्स बेंगलुरु दलं सनराइजर्स हैदराबाद दलं सम्मुखीकरिष्यति। क्रीडायाः आरम्भः सायं सार्धसप्तवादने भविष्यति। गतरात्रौ अहमदाबादस्य नरेन्द्र मोदी क्रीडाङ्गणे गुजरात टाइटन्स दलेन चेन्नई सुपर किंग्स दलं 91 धावनाङ्कैः पराजितम्। अन्ते मुख्यवार्ताः पुनः एकवारम्। प्रधानमन्त्री नरेन्द्र मोदी नवदिल्ल्यां साइप्रस देशस्य राष्ट्रपतिना निकोस क्रिस्टाडो लाइट्स इत्यनेन सह चर्चितवान्। सः उक्तवान् यत् अग्रिमेषु पञ्चवर्षेषु निवेश प्रवाहः द्विगुणीकर्तुं भारत साइप्रस देशयोः लक्ष्यमस्ति। निर्वाचनायोगेन अग्रिमे मासे 18 दिनाङ्के 10 राज्याणां 24 राज्यसभासनानां कृते निर्वाचनस्य घोषणा कृता। सर्वोच्च न्यायालयेन जुलाई मासस्य प्रथम दिनांकात् नवमी कक्षायाः छात्राणां कृते सीबीएसई इत्यस्य त्रिभाषीयाध्ययनस्य अनिवार्यतायाः विरुद्धं याचिकायां विचारं समारब्धम् इति वार्ताः।
3: नम मुंदिन कार्यक्रम इदीग आरंभ।
4: ಆಕಾಶವಾಣಿ ಅವಲೋಕನ ವಿಷಯ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಹೊಸ ಭಾಷೆ ಬರೆದ ಭಾರತ ಬರೆದವರು ಸಂತೋಷ್ ಓದುತ್ತಿರುವವರು ಸರ್ವಮಂಗಳ ಎಂ ಭಾರತ ತನ್ನ ಪರಮಾಣು ಇಂಧನ ಯೋಜನೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಸ್ಥಾಪಿಸಿದೆ ತಮಿಳುನಾಡಿನ ಕಲ್ಪಾಕಂನಲ್ಲಿ ಸಂಪೂರ್ಣ ಸ್ವದೇಶಿ ವಿನ್ಯಾಸ ಮತ್ತು ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಪಿಎಫ್ಬಿಆರ್ ಇತ್ತೀಚೆಗೆ ಯಶಸ್ವಿಯಾಗಿ ತನ್ನ ಮೊದಲ ಹಂತವನ್ನು ಯಶಸ್ವಿಯಾಗಿ ತಲುಪಿದೆ ಇದು ಸುಸ್ಥಿರ ಪರಮಾಣು ಸರಣಿ ಪ್ರಕ್ರಿಯೆಯ ಆರಂಭವನ್ನು ಸೂಚಿಸುತ್ತದೆ ಈ ಪಿಎಫ್ಬಿಆರ್ ಯೋಜನೆಯು 500 ಮೆಗಾವ್ಯಾಟ್ ಸಾಮರ್ಥ್ಯದಿಂದ ರಿಯಾಕ್ಟರ್ ಆಗಿದ್ದು ಇದನ್ನು ಕಲ್ಪಾಕಂ ಪರಮಾಣು ಸಂಕೀರ್ಣದಲ್ಲಿ ಭಾರತೀಯ ವಿದ್ಯುತ್ ನಿಗಮ ನಿಯಮಿತ ನಿರ್ಮಿಸಿದೆ ಈ ಸಾಧನೆಯೊಂದಿಗೆ ಭಾರತ ತನ್ನ 3 ಹಂತದ ಪರಮಾಣು ಶಕ್ತಿ ಯೋಜನೆಯ 2ನೇ ಹಂತಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದೆ ಈ ಮೈಲಿಗಲ್ಲು ಜಾಗತಿಕವಾಗಿಯೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ರಿಯಾಕ್ಟರ್ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಿದರೆ ರಷ್ಯಾದ ನಂತರ ವಾಣಿಜ್ಯಿಕವಾಗಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನು ನಿರ್ವಹಿಸುವ ವಿಶ್ವದ 2ನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ ಈ ಸಾಧನೆಯು ಪರಮಾಣು ಇಂಧನ ಇಲಾಖೆಯ ನೇತೃತ್ವದಲ್ಲಿ ದಶಕಗಳ ಕಾಲ ನಡೆದ ವೈಜ್ಞಾನಿಕ ಪರಿಶ್ರಮಕ್ಕೆ ಸಂದ ಜಯವಾಗಿದೆ ಇದು ಭಾರತದ ಸ್ವಚ್ಛ ಇಂಧನ ಪಯಣದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದ್ದು ವಿಶ್ವಾಸಾರ್ಹ ಮತ್ತು ಕಡಿಮೆ ಇಂಗಾಲದ ವಿದ್ಯುತ್ ಉತ್ಪಾದನೆಗೆ ದೇಶದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಿಸಿದಂತೆ 2070 ವೇಳೆಗೆ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯನ್ನು ತಲುಪಲು ಇದು ಭಾರತಕ್ಕೆ ಮತ್ತಷ್ಟು ಬಲ ನೀಡಲಿದೆ. ಪಿಎಫ್ಬಿಆರ್ ದಶಕಗಳ ಕಾಲ ನಡೆದ ಸ್ವದೇಶಿ ಸಂಶೋಧನೆ ವಿನ್ಯಾಸ ಮತ್ತು ಎಂಜಿನಿಯರಿಂಗ್ ಅನ್ನು ಪ್ರತಿನಿಧಿಸುತ್ತದೆ. ಇದರ ತಂತ್ರಜ್ಞಾನವನ್ನು ಪರಮಾಣು ಇಂಧನ ಇಲಾಖೆಯ ಅಡಿಯಲ್ಲಿರುವ ಸಂಶೋಧನಾ ಕೇಂದ್ರವಾದ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. ಪಿಎಫ್ಬಿಆರ್ನಿಂದ ಉತ್ಪತ್ತಿಯಾಗುವ ಬಳಸಿದ ಇಂಧನವನ್ನು ಮರುಸಂಸ್ಕರಿಸಿ ಮತ್ತೆ ರಿಯಾಕ್ಟರ್ಗೆ ಮರುಬಳಕೆ ಮಾಡಲಾಗುತ್ತದೆ. ಇದು ಎರಡನೇ ಹಂತದ ಇಂಧನ ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಮತ್ತು ಮೂರನೇ ಹಂತದಲ್ಲಿ ಭಾರತದ ಹೇರಳವಾದ ಥೋರಿಯಂ ನಿಕ್ಷೇಪವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸಲು ದಾರಿ ಮಾಡಿಕೊಡುತ್ತದೆ. ಭಾರತದ ಪರಮಾಣು ಇಂಧನ ಯೋಜನೆಯು ದೇಶದ ಒಟ್ಟಾರೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ಥಿರವಾದ ಅಸ್ತಿತ್ವವನ್ನು ಕಾಯ್ದುಕೊಂಡಿದೆ. ಮುಂಬರುವ ವರ್ಷಗಳಲ್ಲಿ ಗಮನಾರ್ಹ ವಿಸ್ತರಣೆಯ ಯೋಜನೆಯೊಂದಿಗೆ ಇದು ಈಗ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. ಭಾರತದ ಪ್ರಸ್ತುತ ಪರಮಾಣು ಸಾಮರ್ಥ್ಯವು 8.78 ಗಿಗಾವ್ಯಾಟ್ ಆಗಿದೆ. 2024-25 ದೇಶಾದ್ಯಂತ ಇರುವ ಪರಮಾಣು ವಿದ್ಯುತ್ ಸ್ಥಾವರಗಳು 56,681 ದಶಲಕ್ಷ ಯೂನಿಟ್ ವಿದ್ಯುತ್ ಅನ್ನು ಉತ್ಪಾದಿಸಿವೆ. ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಪರಮಾಣು ಶಕ್ತಿಯು ಸತತವಾಗಿ ಸುಮಾರು ಶೇಕಡ 3% ಪಾಲನ್ನು ಹೊಂದಿದೆ. 2024-25 ಇದರ ಪಾಲು ಶೇಕಡ 3.1% ಶಾಂತಿಯುತ ಉದ್ದೇಶಗಳಿಗಾಗಿ ನಾಗರಿಕ ಪರಮಾಣು ಸಹಕಾರದ ಕುರಿತು ಭಾರತ 18 ದೇಶಗಳೊಂದಿಗೆ ಅಂತರ ಸರ್ಕಾರಿ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇದು ಭಾರತದ ಪರಮಾಣು ಯೋಜನೆಯ ಮೇಲೆ ಜಾಗತಿಕವಾಗಿ ಬೆಳೆಯುತ್ತಿರುವ ವಿಶ್ವಾಸವನ್ನು ಪ್ರತಿಫಲಿಸುತ್ತದೆ. ಪರಮಾಣು ಶಕ್ತಿಯು ಇನ್ನು ಮುಂದೆ ಭಾರತದಲ್ಲಿ ಕೇವಲ ಪೂರಕ ಶಕ್ತಿಯ ಮೂಲವಾಗಿ ಉಳಿದಿಲ್ಲ, ಇದು ದೇಶದ ಸ್ವಚ್ಛ ಇಂಧನದ ಭವಿಷ್ಯದ ಬುನಾದಿಯಾಗುತ್ತಿದೆ. ಭಾರತ ತನ್ನ ಒಟ್ಟಾರೆ ಇಂಧನದ ಬಳಕೆಯಲ್ಲಿ ಪರಮಾಣು ಶಕ್ತಿಗೆ ಗಮನಾರ್ಹವಾದ ಪ್ರಾಮುಖ್ಯತೆ ನೀಡುವ ಗುರಿ ಹೊಂದಿದೆ. ಕೇಂದ್ರ ಆಯವ್ಯಯ 2025-26 ಘೋಷಿಸಲಾದ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಸಾಮರ್ಥ್ಯ ವಿಸ್ತರಣೆಯಾಗಿ ಹೊಸ ತಂತ್ರಜ್ಞಾನಗಳು ರೂಪುಗೊಳ್ಳುತ್ತಿದ್ದಂತೆ ಪರಮಾಣು ಶಕ್ತಿಯು ಭಾರತದ ಇಂಧನ ಕ್ಷೇತ್ರದಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸಲು ಸಿದ್ದವಾಗಿದೆ. ಇಂಧನ ಭದ್ರತೆ, ತಾಂತ್ರಿಕ ಸ್ವಾವಲಂಬನೆ ಮತ್ತು 2070 ಶೂನ್ಯ ಇಂಗಾಲದ ಬದ್ಧತೆಯತ್ತ ದೇಶದ ಹಾದಿಯನ್ನು ಇದು ಬಲಪಡಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಸರ್ವಮಂಗಳ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಈ ಸಂಜೆ 6:50ಕ್ಕೆ ಕಿಸ್ಸಾ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ಅಂತರ ಬೆಳೆಗೆ ಮಿಶ್ರ ಬೆಳೆಗಳು, ಈ ಕುರಿತು ಶಿವಮೊಗ್ಗ ಜಿಲ್ಲೆ ಮತ್ತು ತಾಲೂಕು ಬಸವನಗಂಗೂರು ಗ್ರಾಮದ ರೈತರಾದ ಮೊಹಮ್ಮದ್ ನಜೀರ್ ಅವರನ್ನ ಸಂದರ್ಶನ ಕೇಳುವರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಎಫ್ಎಒ ಅಗ್ರಿಕುಲಾ ಮೆಡಲ್ 2026 ಬೈಟ್ಸ್, ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವರಿ. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಮಾಹಿತಿ ಕೇಳುವರಿ ಎಸ್ಎಂ ಸುಧಾಕರ್ ಅವರಿಂದ. ನಂತರ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ಸಂಗಡಿಗರಿಂದ ಜನಪದ ಗೀತೆ ಕೇಳಬಹುದು.

ಈ ರಾತ್ರಿ 7:40ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಕ್ಕೆ ಚಿತ್ರಗೀತೆಗಳು, 9:30ಕ್ಕೆ ಕರೆಂಟ್ ಅಫೇರ್ಸ್, 10:00ಕ್ಕೆ ನಾಟಕ ಜೈ ಪೇತಾಳ, ರಚನೆ ಹೂನಾ ಸತ್ಯ, ನಿರ್ಮಾಣ ಎಂಎಸ್ ನಾಗೇಂದ್ರನ್ ಮತ್ತು ಉಷಾಲತಾ. 10:30ಕ್ಕೆ ಸವಿನೆನಪು, ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
2: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
2: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ. ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ. ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವತಿಯಿಂದ ನಡೆದ ಆರೋಗ್ಯ ಇಲಾಖೆ ಹಾಗೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 78 ಪುನೀತ್ ಹೃದಯ ಜ್ಯೋತಿ ಕೇಂದ್ರಗಳು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ 3 ಕೇಂದ್ರಗಳು ಇದ್ದು, ಇವುಗಳ ಮೂಲಕ ಈ ವರ್ಷ 450 ಜೀವಗಳನ್ನು ಉಳಿಸಲಾಗಿದೆ. ಈ ಯೋಜನೆಯ ಅಡಿ ನೀಡಲಾಗುವ ಟೆನೆಕ್ಟೆ ಪ್ಲೇಸ್ ಎಂಬ ದುಬಾರಿ ಚುಚ್ಚುಮದ್ದನ್ನು ಸರ್ಕಾರದಿಂದ ಉಚಿತವಾಗಿ ನೀಡುವ ಜೊತೆಗೆ ಅಗತ್ಯ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆಂಜಿಯೋಪ್ಲಾಸ್ಟಿ, ಕೆಮೋಥೆರಪಿ, ಡಯಾಲಿಸಿಸ್, ನ್ಯೂರೋ ಸರ್ಜರಿಗಳನ್ನು ಮಾಡಲಾಗುತ್ತಿದ್ದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ರೂಪುಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2026ರ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು, ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಬೀಜಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ, ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲವೇ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಪ್ರಸಕ್ತ ವರ್ಷಕ್ಕೆ ಸೋಯಾಬೀನ್ಗೆ 8,960 ಕ್ವಿಂಟಾಲ್, ಶೇಂಗಾ ಬೀಜಕ್ಕೆ 1,344 ಕ್ವಿಂಟಾಲ್ ಬೇಡಿಕೆ ಅಂದಾಜಿಸಲಾಗಿದೆ. ಬೇಡಿಕೆ ಆಧಾರದಲ್ಲಿ ಬಿತ್ತನೆ ಬೀಜ ಪೂರೈಸಲಾಗುವುದು ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಲದ ಅತಿಯಾದ ಬಳಕೆಯಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮವನ್ನು ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಮಳೆ ನೀರು ಕೊಯ್ಲು ಮತ್ತು ಕೃತಕ ಅಂತರ್ಜಲ ಮರುಪೂರಣ ತಂತ್ರಜ್ಞಾನಗಳು, ಪ್ರಕೃತಿ ಆಧಾರಿತ ಪರಿಹಾರಗಳು, ಅಂತರ್ಜಲ ನಕ್ಷೆ ಮತ್ತು ಮಾಡೆಲಿಂಗ್, ಅತ್ಯಾಧುನಿಕ ನಿಗಾ ತಂತ್ರಜ್ಞಾನಗಳಾದ ಐಒಟಿ ಮತ್ತು ರಿಮೋಟ್ ಸೆನ್ಸಿಂಗ್ ಬಳಕೆ, ನೀತಿ ಆಯೋಗದ ವಿವಿಧ ಜಲ ಸಂರಕ್ಷಣಾ ಯೋಜನೆಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಮಹತ್ವಾಕಾಂಕ್ಷಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ನಡೆಸಿದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆಯವ್ಯಯದ ಘೋಷಣೆಯನ್ನು ಕಾಲಮಿತಿಯಲ್ಲಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಜೂನ್ 1 ಹಾಗೂ ಜೂನ್ 10ರಿಂದ ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಕಡೆಯ ವಿಮಾನ ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 2 ಮತ್ತು 3ನೇ ಸ್ತರದ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವುದರಿಂದ ಪ್ರಾದೇಶಿಕ ಅಭಿವೃದ್ಧಿ ಜೊತೆಗೆ ಮೂಲಸೌಕರ್ಯ ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತ ಕೆಎಸ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ದೂರಿನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ, ಸುರಕ್ಷತೆ ನೀಡಲು ಅರಣ್ಯಾಧಿಕಾರಿಗಳು ವಿಫಲರಾಗಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಎ ಗೋಪಾಲ್ ಮತ್ತು ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಅವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳನ್ನಾಗಿಸಿ ದುಬಾರೆಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು, ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತಾದ ಸಹಿ ಹೊಂದಿದ ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಾಶಾಕ್ ತರ್ಕ ಹಿಂಸಾ

0: ಶಿಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಈ ವಿಷಯವನ್ನು ಸಂಪುಟ ಉಪಸಮಿತಿಗೆ ನೀಡಿದ್ದು ಪ್ರತ್ಯೇಕವಾಗಿ ಚರ್ಚಿಸಿ ಒಟ್ಟು 52 ಪ್ರಕರಣಗಳನ್ನು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಲಾಡ್ಲೆ ಮಾಶಾಕ್ ದರ್ಗಾದಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಹಿಂತೆಗೆದುಕೊಂಡ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಎಂದು ದೂರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ಲೋಕಸೇವಾ ಆಯೋಗದ ಪ್ರಿಲಿಮಿನರಿ ಪರೀಕ್ಷೆ ನಡೆಯಲಿದೆ. ನಗರದ ಒಟ್ಟು 73 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಪರೀಕ್ಷೆಯು ಸುಗಮವಾಗಿ ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಸ್ಥಳ ಎಂದು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ಸೈಬರ್ ಜೆರಾಕ್ಸ್ ಕಂಪ್ಯೂಟರ್ ಕೇಂದ್ರಗಳನ್ನು ಮುಚ್ಚುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಬಿಎಂಆರ್ಸಿಎಲ್ ಭಾನುವಾರ ಮೆಟ್ರೋ ರೈಲು ಸೇವೆಯನ್ನು ಬೆಳಗ್ಗೆ 7 ಗಂಟೆ ಬದಲಾಗಿ 6 ಗಂಟೆಗೆ ಆರಂಭಿಸಲು ನಿರ್ಧರಿಸಿದೆ. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಆರಂಭಗೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಲಿದ್ದು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ, ಪ್ರವಾಹದಲ್ಲಿ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಅಧಿಕಾರಿಯ ಮೊದಲ ಆದ್ಯತೆಯಾಗಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ರೈತರಿಗೆ ಪರಿಹಾರ ನೀಡಲು ಪರಿಹಾರ ಪೋರ್ಟಲ್ನಲ್ಲಿ ವರದಿ ದಾಖಲಿಸಿದ್ದು, ಇನ್ನು 15-20 ದಿನಗಳಲ್ಲಿ ಪರಿಹಾರ ಮಂಜೂರಾಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲು 13,909 ನಿವೇಶನಗಳು ಸಿದ್ದವಾಗಿದ್ದು, ಲಾಟರಿ ಮೂಲಕ ಹಂಚಲಾಗುವುದು ಎಂದು ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ಮತ್ತು ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಪ್ರಾಣಿ ದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನ ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
2: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ನಮಸ್ಕಾರ.
1: ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ಬೆಳೆಯಾಗಿ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಗಳು, ಈ ಕುರಿತು ಶಿವಮೊಗ್ಗ ಜಿಲ್ಲೆ ಬಸವನಗಂಗೂರು ಗ್ರಾಮದ ರೈತರಾದ ಮೊಹಮ್ಮದ್ ನಜೀರ್ ಅವರೊಡನೆ ಸಂದರ್ಶನ ಕೇಳೋಣ.
3: ಆತ್ಮೀಯ ಕೃಷಿರಂಗ ಕಾರ್ಯಕ್ರಮ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಬಸವನಗಂಗೂರು ಗ್ರಾಮದಲ್ಲಿದ್ದೇನೆ. ಇಲ್ಲಿ ಮೊಹಮ್ಮದ್ ನಜೀರ್ ಅಂತ ಹೇಳಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಮಾವಿನ ತೋಟ ಮತ್ತೆ ಜೊತೆಗೆ ಮಧ್ಯಂತರ ಬೆಳೆಯಾಗಿ ಅಡಿಕೆ, ಆಮೇಲೆ ತೆಂಗು, ಆಮೇಲೆ ಗುಲಾಬಿ, ಆಮೇಲೆ ಬಾಳೆ, ಈ ಒಂದು ಪ್ರಮುಖ ಬೆಳೆನ ತಗೊಳ್ತಾ ಇದ್ದಾರೆ. ಈಗ ಇವರಿಂದ ಈ ಒಂದು ಮಾಹಿತಿ ಪಡೆದುಕೊಳ್ಳೋಣ. ಮೊದಲನೇದಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ನಜೀರ್ ಅವರೇ.
4: ನಮಸ್ತೆ.
3: ಎಷ್ಟು ವರ್ಷದಿಂದ ಈ ಮಾವಿನ ತೋಟ ನಿರ್ವಹಣೆ ಮಾಡ್ತಾ ಇದ್ರಿ?
4: ಸರ್, ಈಗ 18 ವರ್ಷ ಮಾಡ್ತಾ ಇದ್ದೀನಿ ನಾನು.
3: 18 ವರ್ಷದಿಂದ ಇಲ್ಲೇನೆ?
4: ಇಲ್ಲಿ ಇಲ್ಲಿ ಗುಡಿಸಲ್ ಹಾಕಿ ಇಲ್ಲಿ ಗುಡಿಸಲ್ನಲ್ಲಿ ನಾನು ಇಲ್ಲಿ ಇರ್ತೀನಿ. ಜೊತೆಗೆ ನಮ್ಗೆ ಎಲ್ಲ ಜನ ಹೆದರ್ತಾರೆ, ಏನ ಒಬ್ಬರೇ ಇರ್ತಾರಲ್ಲ ಅಂತ ಹೇಳಿ ನಮ್ಗೆ ಏನ್ ಹೆದರಿಕೆ ಇಲ್ಲ. ಇಲ್ಲಿ ನಾನು ಇಲ್ಲಿ ಇದ್ದಿ ಮಾವಿನ ತೋಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು
3: ಮಾವಿನ ತೋಟ. ಈ ಮಾವಿನಲ್ಲಿ ಯಾವ್ಯಾವ ತಳಿಗಳು ಇದಾವೆ?
4: ಇವಾಗ ಇದು ಅದನ್ನ ಅಪ್ಪುಸ ಒಂದ್ ಸ್ವಲ್ಪ ಇದ್ದಾರೆ, ಆಮೇಲೆ ಸಿಂಧೂರ, ಆಮೇಲೆ ಮಲ್ಗೂಬ, ಆಮೇಲೆ ಹಸಿ ಹಣ್ಣು, ಆಮೇಲೆ ಇದು ಮಲ್ಲಿಕಾ.
3: ಇದು ಎಷ್ಟು ವರ್ಷದಿದೆ ಅಂತ ಹೇಳ್ತೀರಿ?
4: ಇದು ಒಂದು 35 ವರ್ಷದಿಂದ ಇದೆ ಸರ್.
3: 35 ವರ್ಷ. ಈಗ ಇದರಲ್ಲಿ ಬೇರೆ ಬೇರೆ ಒಂದು ಬೆಳೆ ಹಾಕಿದಿರಲ್ಲ, ಪೇರಲೆ ಹಣ್ಣು ಇದೆ, ಗುಲಾಬಿನೂ ಇದೆ, ಬಾಳೆನೂ ಇದೆ.
4: ಅದೇ ಅವ್ರು ಜಯರಾಮ್ ಹಾಕಿದ್ದು, ಜಯರಾಮ್ ಅಂತ ಒಬ್ಬ ಅವರು ಇದ್ನಲ್ಲಿ ಇದ್ದಾರೆ, ಹೊಳೆಂದಿರ ಆಚೆ. ಇದು ಯಾವ್ದು? ಜಂಬಲ್ಗಟ್ಟೆ. ಜಂಬಲ್ಗಟ್ಟೆಯಿಂದ ಬಂದು ಅವರು ಅವರು ಸೌಕರ್ಯ ಇತ್ತಲ್ಲ, ಸೌಕರ್ಯ ತಂಗಿ ಮಗ ಅವರು, ಅವ್ರಿಗೆ ನಮ್ಮ ಸೌಕರ್ಯ ಅದಿಗೆಲ್ಲ ಕೊಟ್ಟಿದ್ದಾರೆ ಅವ್ರು.

0: ಗಿಡ
1: ಇದು ಸಾಗವಾನಿ ಗಿಡ ಏನು ಬೇಲಿ ಅಂತ ಹಾಕಿದಾರ?
0: ಬೇಲಿ ಪಕ್ಕ ಒಂದು ಐದೈದು ಗಿಡ ಹಾಕೊಂಡು ಪೂರ್ತಿ ಬೇಲಿ ಪಕ್ಕ ಹಾಕೊಂಡಿದ್ದಾರೆ. ಒಂದು ಐದೈದು ಲೈನ್ ಹಾಕೊಂಡು ಹೋಗಿದ್ದಾರೆ, ಐದು ಲೈನ್ ಅಂತ ಆ ತರ ಮಾಡಿದ್ದಾರೆ. ಬಹಳ ಜೆ ಸಿ ಪಿ ತಗೊಂಡು ಒಂದು 3 ತಿಂಗಳ ಕೆಲಸ ಮಾಡಿದ್ದಾರೆ ಜೆ ಸಿ ಪಿ ಅವರು. ಬಹಳ ಚಿಕ್ಕಾಪಟ್ಟ ದುಡ್ಡು ಖರ್ಚು ಮಾಡಿದ್ದಾರೆ ಅವರು.
1: ಇದು ಈಗ ಮಧ್ಯದಲ್ಲಿ ಬಾಳೆ ಮತ್ತೆ ತೆಂಗು ಹಾಕಿದಿರಲ್ಲ, ಇದು ಅಂತರ ಎಷ್ಟು ಇಟ್ಟಿದ್ದಾರೆ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ, ಯಾವ ರೀತಿಯಿಂದ ಡಿಸ್ಟೆನ್ಸ್ ಅಂತರ ಅಂತ ಹೇಳ್ತೀವಲ್ಲ,
0: ಅದು ಎಲ್ಲ ಒಂದು ಒಂದೂವರೆ ಅಡಿಗೆ ಇಟ್ಟಿದ್ದಾರೆ ಅವರು. ಒಂದೊಂದು ಯಾವುದು ಸಾಗುನ ಮಳ ಒಂದ್ ಎರಡು ಅಡಿಗೆ ಅಡಿಗೆ ಇಟ್ಟಿದ್ದಾರೆ. ಆಮೇಲೆ ಇದು ಅಡಿಕೆ ಐತೆಲ್ಲ 8-8 ಅಡಿಗೆ ಇಟ್ಟಿದ್ದಾರೆ.
1: ಬಾಳೆ
0: ದೂರ ದೂರ ಆದ್ರೂ 8-8 ಅಡಿಗೆ ಇಟ್ಟಿದ್ದಾರೆ.
1: ತೆಂಗು
0: ಇದಾರೆ, ತೆಂಗು ಒಂದು 20 ಅಡಿಗೆ ಇಟ್ಟಿದ್ದಾರೆ.
1: ಈ ಮಾವಿನಲ್ಲಿ ಪ್ರಮುಖವಾದ ಯಾವ ತಳಿಗಳಿದಾವೆ ಇಲ್ಲಿ ಈ ಒಂದು ತೋಟದಲ್ಲಿ?
0: ಜಾತಿ ಅದ ಮಲ್ಲಿಕ, ಆಮೇಲೆ ಅಪ್ಪುಸ್ ಅಂತ, ಆಮೇಲೆ ಸೇಂದೂರ, ಆಮೇಲೆ ರಸ್ಪುರಿ, ಆಮೇಲೆ ಒಂದ್ ಸ್ವಲ್ಪ ಬತಾಸ ಇದಾರೆ, ನಾಟಿ ಬಾದಾಮ್ ಅಂತ, ಅದು ಎಲ್ಲ ಆರು ತರ ಗಿಡ ಅದನ್ನ ಜಾತಿ.
1: ಈ ವರ್ಷ ಹೇಗೆ ಮಾವಿನ ಫಸಲು ಹೇಗಿದೆ ಈ ವರ್ಷ?
0: ಈ ವರ್ಷ ಪರವಾಗಿಲ್ಲ, ಮಾವಿನ ಫಸಲು ಚೆನ್ನಾಗಿ ನಮ್ಮಲ್ಲಿ. ಹೋದ ವರ್ಷ ಏನಿದ್ದಿಲ್ಲ, ಹೋದ ವರ್ಷ ಲಾಸ್ ಆಯ್ತು ನಮ್ಗೆ. ಈ ವರ್ಷ ಅವರು ಕೆಲಸ ಮಾಡಿದಾರಲ್ಲ, ಬಹಳ ಗಿಡಗೆ ಮಣ್ಣಿನ ಹಾಕಿದಾರಲ್ಲ, ಅದಿಗಿಂತ ಬಹಳ ಚೆನ್ನಾಗಿ ಫಸಲು ಬಂದಿದೆ.
1: ಆಮೇಲೆ ಈಗ ಇದು ಏನ್ ಹೇಳ್ತೀರಿ ನೀವು, ಹೂ ಬಿಡ್ಬೇಕಾದ್ರೆ ಏನ್ ಔಷಧಿ ಸಿಂಪಡಣೆ ಮಾಡಿದ್ರಿ?
0: ಅದು ಹೂ ಬಿಟ್ಟದ್ದು ಒಂದ್ 2 ತಿಂಗಳ ಮುಂಚೆ, ಒಂದ್ ಸ್ವಲ್ಪ ಬಿಸಿಲಿಗೆ ಹೂ ಬರ್ಲಿ ಅಂತ ಹೇಳಿ ಅದು ಔಷಧಿ ಹಾಕ್ತೀನಿ, ಒಂದ್ ಸ್ಪ್ರೇ ಮಾಡ್ತೀನಿ ಎಲ್ಲ. ಆಮೇಲೆ ಹೂ ಬಂದಿದ್ಮೇಲೆ ಹೂ ಮೇಲೆ ಒಂದ್ ಸ್ವಲ್ಪ ತೆಳ್ಳಿಗೆ ಅದು ಔಷಧಿ ಸ್ಪ್ರೇ ಮಾಡ್ತೀನಿ.
1: ಇದು ಯಾವ್ದು ಔಷಧಿ ಅಂತ ಹೇಳ್ಬಹುದ?
0: ಔಷಧಿ ಸರ್ ಅದೆಲ್ಲ ನಮ್ಗೆ ಹೆಸರು ಗೊತ್ತಾಗಲ್ಲ, ಅಂಗಡಿನಲ್ಲಿ ಹೋಗಿ ಕೇಳ್ತೀನಿ ನಾನು.
1: ಮಾವಿನಿಗೆ ಹೂ ಬರ್ಬೇಕು, ಜಾಸ್ತಿ ಇಳುವರಿ ಬರ್ಬೇಕು, ಅದಕ್ಕೆ ಕೊಡ್ರಿ ಅಂದ್ರೆ ಕೊಡ್ತಾರೆ.
0: ಅವ್ರು ಅಂಗಡಿನಲ್ಲಿ ಕೊಡ್ತಾರೆ, ಅವ್ರಿಗೆಲ್ಲ ಗೊತ್ತಿರ್ತಾರೆ ಯಾವ್ದು ಹಾಕ್ಬೇಕು ಏನಂತ. ನಾನೇನು ಹೋದಲ್ಲ, ನಮ್ಗೆ ಹೋದಾಗ ಬರಲ್ಲ, ಎಂತದ್ ಬರಲ್ಲ ಏನಿಲ್ಲ. ಅವ್ರಿಗೆ ಹೇಳಿದ್ರೆ ನೋಡಪ್ಪ ಈ ತರ ನಮ್ಗೆ ಔಷಧಿ ಉಳಿಬೇಕು ಮಾವಿನ ತೋಟಿಗೆ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ತಗೊಳ್ಳಿ ಸಾಹೇಬ್ ಈ ಹುಳಿ, ಇದ್ರಾಗೆ ಎಲ್ಲ ಇದ್ರ ರೋಗ ಇದ್ರೆ ರೋಗನೆ ಹೋಗ್ತಾರೆ, ಆಮೇಲೆ ಇದ್ರಾಗ ಹೂ ಬಹಳ ಚೆನ್ನಾಗಿ ಬರ್ತಾರೆ ಅಂತ ಔಷಧಿ ಅಂಗಡಿನಲ್ಲಿ ಕೊಡ್ತಾರೆ ನಮ್ಗೆ.
1: ಇದು ಈಗ ಅದು ಔಷಧಿ ಸಿಂಪಡಣೆ ಮಾಡೋದು ಮಷಿನ್ ಇಂದ ಮಾಡಿದಿರಾ ಇಲ್ಲ ಇದು ಬೆನ್ನಿಗೆ ಹಾಕೊಂಡು?
0: ಮಿಷಿನ್ ದೊಡ್ಡ ಮಿಷಿನ್, ನಮ್ಮ ಪೆಟ್ರೋಲ್ ಇಂದು ಮಿಷಿನ್ ಅದಾನೆ. ಅದ್ರಾಗ ನಾನು ಟ್ಯಾಂಕರ್ ಮಾಡ್ಕೊಂಡ್ ಬರ್ತೀನಿ, ಒಂದ್ ಸೌರ ನೀಡಿದ್ದು ಟ್ಯಾಂಕರ್ ಮಾಡ್ಕೊಂಡ್ ಬಂದು ಅವ್ ಸೌರ ನೀಟರ್ನಲ್ಲಿ ಔಷಧಿನಲ್ಲಿ ಎಲ್ಲ ಕಲ್ಕೊಂತೀನಿ ಔಷಧಿ ಎಲ್ಲ. ಒಂದ್ ಸೌರ ನೀಟರ್ ಒಂದ್ ದಿಸಿಗೆ ಖಾಲಿ ಮಾಡಿ ಹೋಗ್ತೀನಿ ನಾನು.
1: ಈ ಮಾವಿನ ತೋಟದ ನಿರ್ವಹಣೆ ಜೊತೆಗೆ ಜಾನುವಾರು ಏನಾದ್ರು ಸಾಕ್ತಾ ಇದ್ದೀರಾ? ಹಸುಗಳು, ಎಮ್ಮೆಗಳು, ಕುರಿಗಳು?
0: ಇಲ್ಲ ಏನಿಲ್ಲ, ಅದೆಲ್ಲ ಏನ್ ಸಾಕ್ತಾ ಇಲ್ವಾ.
1: ಇದು ಮತ್ತೆ ಈಗ ಇದರಲ್ಲಿ ಕಳೆ ಬರ್ತದಲ್ಲ, ಇದು ಕಳೆ ಎಲ್ಲ ಕಳೆನಾಶಕ ಸಿಂಪಡಣೆ ಮಾಡ್ತೀರಾ ಇಲ್ಲ ಜನರಿಂದ ತೆಗಿಸ್ತೀರಿ?
0: ಈ ಜನರ ಮೊದಲೇ ಎಲ್ಲ ತೆಗ್ದಿದ್ದ ಸರ್, ಇದು ಜನರಲ್ಲಿ ಎಲ್ಲ ಪಾಕ್ ಚೊಕ್ಕ ಮಾಡಿದವರು. ಹೆಚ್ಚು ಕಮ್ಮಿ ಎಷ್ಟು ಹಾಳಾಗಿದ್ದಾರೆ ಅಂತ ಗೊತ್ತಿಲ್ಲ, ಅದು ಬಹಳ ಜನ ಆಗಿದ್ದಾರೆ ಕೆಲ್ಸಿಗೆ, ಅದೆಲ್ಲ ತೆಗ್ದಾರೆ. ಮತ್ತೆ ಮಳೆ ಬಂದಿದ್ಮೇಲೆ ಮತ್ತೆ ಹೂ ಇದು ಬಹಳ ಬರ್ತಾ ಇದಾರೆ, ಇದು ಕಳೆನಾಶಕ ಈಗ ಹುಡ್ಕೊಂಡ್ ಬರ್ತಾ ಇದೀನಿ.
1: ನಿಮ್ ಜೊತೆಗೆ ಇನ್ನು ಎಷ್ಟು ಜನ ಕೆಲಸ ಮಾಡ್ತೀರಿ ತೋಟದಲ್ಲಿ?
0: ನಾನು ಬರೇ ಮಾವಿನ ತೋಟ ಅಷ್ಟು ನೋಡ್ಕೊಳ್ಳೋದು. ಈ ತರ ಜಯರಾಮ್ ಅಂತ ಒಬ್ಬ ಅವರು ಏನಾದಾರೆ, ಅವರು ಅಧಿಕಾರ ಇದು ಇಲ್ಲ, ಅವ್ರದ್ದು ಅಧಿಕಾರ. ಅವರು ಜನರಿಂದ ಒಂದ್ ದಿವಸ ಒಂದು 8 ಜನ 8 ಜನ 10 ಜನ 8 ಜನ ಬಹಳ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ. ಅದು ಎಷ್ಟು ಹಾಳಾಗಿದ್ದಾರೆ ಅಂತ ಗೊತ್ತಿಲ್ಲ, ಬಹಳ ಜನ ಕೆಲಸ ಮಾಡಿದ್ದಾರೆ.
1: ಆಮೇಲೆ ಈಗ ಈ ಕೆಂಪ್ ಮಣ್ಣು ಅಂತ ಹೇಳಿದ್ರಿ, ಇದು ಯಾವ ರೀತಿಯಿಂದ ಗಿಡದ ಬುಡಕ್ಕೆ ಮಣ್ಣು ಗೊಬ್ಬರ ಅಂತ ಹಾಕಿದ್ರ ಏನಿದು ಕೆಂಪ್ ಮಣ್ಣು ಯಾಕೆ ಹಾಕಿದ್ರಿ?
0: ಮಣ್ಣಿಗೆ ಯಾಕೆ ಹಾಕಿದೆ ಅಂದ್ರೆ ಒಂದ್ ಸ್ವಲ್ಪ ಶಕ್ತಿಯಿಂದ ಗಿಡ ಬರ್ತಾರಲ್ಲ, ಆ ಕೆಂಪ್ ಮಣ್ಣಲ್ಲಿ ಬಹಳ ಶಕ್ತಿ ಅದನ್ನ ಅಂತ ಹೇಳಿ ಕೆಂಪ್ ಮಣ್ಣು ಎಲ್ಲ ಗಿಡಗೆ ಒಂದೊಂದು ಪುಟ್ಟಿ ಹಾಕಿ ಮೊದ್ಲೇ ಹಚ್ಚ ಟೈಮಿಗೆ ಒಂದೊಂದು ಪುಟ್ಟಿ ಹಾಕಿದ, ಹಾಕಿ ಇದು ಮಾಡಿ ಆ ಜೆ ಸಿ ಬಿನ ಗುಂಡಿ ಮಾಡಿ ಗುಂಡಿನಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ಆಮೇಲೆ ಹಚ್ಚಿದ ಟೈಮಿಗೆ ಒಂದ್ ಸ್ವಲ್ಪ ಮಣ್ಣು ಹಾಕಿ ಅದೆಲ್ಲ ಹಚ್ಚಿದಾಳೆ.
1: ಈ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದಿತ್ತಲ್ಲ, ಅದಕ್ಕೇನು ಸಮಸ್ಯೆ ಆಗ್ಲಿಲ್ವಾ?
0: ಬೇರೆ ಜಾತಿಗೆ ಏನ್ ಸಮಸ್ಯೆ ಏನಾಗಿಲ್ಲ, ನಮ್ ಮಾವಿನಲ್ಲಿ ಒಂದ್ ಸ್ವಲ್ಪ ಬಹಳ ಸಮಸ್ಯೆ, ಗಾಳಿ ಬಂದು ಬಹಳ ಉದುರ್ತು ಮಾವಿನಕಾಯಿ,
1: ಆಮೇಲೆ
0: ಮಿಣಿಗಳು ಉದುರ್ತು, ಆಮೇಲೆ ಮೇಲ್ಗಡೆಯಿಂದ ಇದ್ ಬೀಳ್ತಾರಲ್ಲ ಆನೆಕಲ್ಲಿಂದ ಒಂದ್ ಸ್ವಲ್ಪ ಬಹಳ ಅದು ಹೊರತ ಬಿದ್ದಿ ಆಮೇಲೆ ಮಾವಿನಕಾಯಿ ಎಲ್ಲ ಉದುರ್ತದ್ದು ಇಲ್ಲ.
1: ಮಾವಿನಕಾಯಿ ಸ್ವಲ್ಪ ಉದುರಿದೆ ಅಂತ ಹೇಳ್ತೀರಾ? ಈಗ ಇದರಲ್ಲಿ ಏನು ಬರೀ ಹಣ್ಣಿಗೆ ಮಾತ್ರ ಉಪಯೋಗಿಸ್ತೀರಾ ಇಲ್ಲ ಉಪ್ಪಿನಕಾಯಿ ಮಾಡಕ್ಕೂ ಏನು ಉಪಯೋಗಿಸ್ತೀರಾ?
0: ಇಲ್ಲ ಉಪ್ಪಿನಕಾಯಿಗೆ ಅದು ಏನಂದ್ರೆ ಗಾಳಿಗೆ ಬಿದ್ದಿದ್ದಲ್ಲ ಅದ್ ಗಾಳಿಗೆ ಬಹಳ ಬಿದ್ದಿಲ್ಲ ಮಾವಿನಕಾಯಿ, ಅದೆಲ್ಲ ತಗೊಂಡೋಗಿ ಒಂದ್ 10 ರೂಪಾಯಿ ಕೆಜಿ ಹಂಗೆ ಉಪ್ಪಿನಕಾಯಿ ಹಾಕಿದೆ.
1: ಮಾಡಿದ್ರೆ
0: ಅದು

0: ಉಪ್ಪಿನಕಾಯಿ ಹಾಸ್ಕೊಂಡು ಹೋಗಿ ಎಲ್ಲ ಅದೆಲ್ಲ ಉಪ್ಪಿನಕಾಯಿಗೆ ಅಂತ ಹಾಕಿದೆ. ಈಗ ಎಲ್ಲ ಹಣ್ಣಿಗೆ ಕೊಯ್ತಾ ಇದ್ದೀನಿ.
1: ಇದು ಎಷ್ಟನೇ ಕಟಾವ್? ಈಗ ಮೊದಲನೇ ಕಟಾವ್ ಯಾವಾಗ ಮಾಡಿದ್ರಿ?
0: ಮೊದಲೇ ಕಟಾವ ಸರ್ ನಾನು ಅದು ನಮ್ಗೆ ಒಂದು ಚಿಕ್ಕ ಒಂದು ತಿಂಗಳಿಂದ ಸ್ವಲ್ಪ ಸ್ವಲ್ಪ ಕೊಯ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾವ್ದು ಕಾಯಿ ಬಂದ ನೋಡಿ.
1: ಹುಳಿ ಎಷ್ಟು ದಿವ್ಸಕ್ಕೆ ಒಂದ್ಸಲ ಕಟಾವ್ ಮಾಡ್ತೀರಿ?
0: ಅದು ಒಂದು ಒಂದು ಪಿಲ್ಲ ಕೊಯ್ದಿದ್ಮೇಲೆ ಮೊಟ್ಟೆ ಒಂದು 12 ದಿವಸ 10 ದಿವಸ ಬಿಟ್ಟು ಕೊಯ್ತೀನಿ, ಕಾಯಿ ಮಾಡ್ತೀನಿ. ಈಗ ಕಾಯಿ ಬಲ್ತಾಗ ಬಂದಿರಲ್ಲ, ಒಂದು ವಾರ ಒಳಗೆ ಮಾಡ್ತೀನಿ.
1: ಕೊನೆ ಕಟಾವ್ ಯಾವಾಗ ಮಾಡ್ತೀರಿ?
0: ಲಾಸ್ಟ್ ಅಲ್ಲೇ ನಮ್ಗೆ ಗೊತ್ತಾಗ್ತಾರೆ ಕಾಯಿ ಬಂದಿದ್ದು.
1: ಕಾಯಿ ಬಂದಿದ್ದು
0: ಕಾಯಿ ಗೊತ್ತಾಗ್ತಾರಲ್ಲ ನಮ್ಗೆ, ಉದುರ್ತಾರೆ ಕಾಯಿ, ಹಣ್ಣಾಗಿ ಹಣ್ಣಾಗಿ ಬೀಳ್ತಾ ಇರ್ತಾರೆ, ಆಮೇಲೆ ಕಾಯಿ ಬಂದಿದ್ದು ಅಂತ ನಮ್ಗೆ ಎಲ್ಲ ಗೊತ್ತಾಗ್ತಾರಲ್ಲ. ಆದರೆ ಹುಡುಗಿ ಹೇಳ್ತೀನಿ ಎಲ್ಲ ಕಾಯಿ ಎಲ್ಲ ಬಂದ್ಬಿಟ್ಟೆ, ಉದುರ್ತಾ ಇದ್ದಾರೆ ಬಹಳ ಕಾಯಿ, ಅದೆಲ್ಲ ಕೊಯ್ಬೇಕಂತ ಅಲ್ಲಿ ಕಟಾವ್ ಮಾಡ್ಕೊಂಡು ಫುಲ್ದು ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ.
1: ಈಗ ಇದು ಕಟಾವ್ ಮಾಡಿದ್ದು ಹಣ್ಣಿಗ ಅಂತ ಹೇಳಿನ ಅಥವಾ ಹೊರಗಡೆ ಏನಾದ್ರು ಕಳಿಸ್ತೀರಾ? ಹೊರಗಡೆ ಅಂತಂದ್ರೆ ಬೇರೆ ರಾಜ್ಯಕ್ಕೆ ತಗೊಂಡು ಹೋಗ್ತಾರಾ ಇಲ್ಲ ನೀವೇ ವ್ಯಾಪಾರ ಮಾಡ್ತೀರಾ?
0: ಸರ್ ನಾನೇ ವ್ಯಾಪಾರ ಮಾಡ್ತೀನಿ. ವ್ಯಾಪಾರ ಮಾಡಿದ್ರೆ ಮೊದಲೇ ಸಾಂಗ್ಲಿಗೆ ಹೋಗಿ ಕಳಿಸ್ತಿದ್ರು. ಹಂಗೆ ಕಾಯಿ ಎಲ್ಲ ಬಾಕ್ಸ್ ಮಾಡಿ ಬಾಕ್ಸ್ ನಲ್ಲಿ 25 ಕೆಜಿ ಬಾಕ್ಸ್ ನಲ್ಲಿ ಕಳಿಸ್ತಿದ್ರು. ಒಂದ್ ಬಾಕ್ಸ್ ನಲ್ಲಿ 4 ಡಜನ್ ಹಾಕಿ ಕಳಿಸ್ತಿದೆ. ಈಗ ಎಲ್ಲ ಆತರ ಹೋಗ್ತಾ ಇಲ್ಲ, ಬಹಳ ಕಡಿಮೆ ಹೋಗ್ತಾ ಇದ್ರೆ ಒಳಗೆ ದೇಶಕ್ಕೆ ಹೋಗ್ತಾ ಇಲ್ಲ ಮಾವಿನಕಾಯಿ ಅಂತ ಹೇಳಿ. ಇಲ್ಲಿ ಮಾರಾಟ ಶಿವಮೊಗ್ಗದಲ್ಲಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಮಾರಾಟ ಮಾಡ್ತಾ ಇದ್ದೀನಿ. ಈಗ ಒಳಗೆ ದೇಶಕ್ಕೆ ಹೋಗಿದ್ರೆ ನಮ್ಗೆ ಬಹಳ ಮಾವಿನಕಾಯಿ ಡಿಮಾಂಡ್ ಇರೋದು. ಈಗ ಒಳಗೆ ದೇಶಕ್ಕೆ ಯಾವ್ದು ಮಾವಿನಕಾಯಿ ಹೋಗ್ತಾ ಇಲ್ಲ ಅಂತ ಹೇಳಿ, ಯಾವ ಸ್ವಲ್ಪ ಮಾವಿನಕಾಯಿದ್ದು ಡಿಮಾಂಡ್ ಇಲ್ಲ.
1: ಯಾಕೆ ಹೋಗ್ತಾ ಇಲ್ಲ? ಏನು ಔಷಧಿ ಪ್ರಮಾಣ ಇದ್ದ
0: ಯಾರು ಅಧಿಕಾರ ಐತಲ್ಲ ಅವ್ರು ನಿಲ್ಸಿದ್ದಾರೆ. ಈಗ ಅಧಿಕಾರ ಐತಲ್ಲ ಅವರು ಅಲ್ಲಿ ಬೇಡ ಹೋಗೋದು ಅಂತ ಹೇಳಿ ಆ ತರ ನಿಲ್ಸಿದ್ದಾರೆ ಅವರು. ಆ ತರ ನಿಲ್ಸಿ ಈಗ ರೈತರಿಗೆ ನಮ್ಗೆ ವ್ಯಾಪಾರಿಗೆ ಬಹಳ ಲಾಸು. ಈಗ ಮಾವಿನ ತೋಟ ತಗೊಂಡಿಲ್ಲ ಅವ್ರಿಗೆ ಎಲ್ಲ ಬಹಳ ಲಾಸ್ ಆಗ್ತಾ ಇದಾರೆ. ಹೆಂಗಂದ್ರೆ ಒಳಗೆ ದೇಶ ಹೋಗಿದ್ರೆ ಮಾವಿನಕಾಯಿ ನಿಲ್ಲ ಮನೆ ಹತ್ರ ಇದ್ದಿಲ್ಲ, ಈಗ ಮನೆ ಹತ್ರ ಬಹಳ ಮಾವಿನಕಾಯಿ ಇದಾರೆ, ಯಾರು ತಗೊಳ್ಳೋರು ಇಲ್ಲ. ಆ ತರ ಆಗಿದ್ದಾರೆ. ಒಂದ್ ಸ್ವಲ್ಪ ಸ್ವಲ್ಪ ಯಾರು ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೀನಿ. ಈಗ ಮಂಡಿಗೆ ತಗೊಂಡು ಹೋಗಿದ್ರೆ ಅವ್ರ ಮನುಷ್ಯನಲ್ಲಿ ಹಂಗ್ ಬೇಕ ಹಂಗ್ ಕೂಗಿ ಹರಾಜ್ ಮಾಡ್ತಾ ಇದಾರೆ. ಆ ಡಿಮಾಂಡ್ ಏನು ಮಾವಿನಕಾಯಿನಲ್ಲಿ ಏನ್ ಡಿಮಾಂಡ್ ಮಾಡ್ತಾ ಇಲ್ವಾ?
1: ಎಲ್ಲಿ ಮಂಡಿಗೆ ಎಲ್ಲಿ ತಗೊಂಡು ಹೋಗ್ತೀರಿ? ಶಿವಮೊಗ್ಗ ತಗೊಂಡು ಹೋಗ್ತೀರಾ ದಾವಣಗೆರೆಗೆ?
0: ಸರ್ ಮೊದ್ಲೇ ನಾವು ಸಾಂಗ್ಲಿ ಪೂನಾ ಕಳಿಸಿದ್ದೆ, ಕಾಯಿ ಕಳಿಸಿದ್ದೆ, ಆಮೇಲೆ ಒಂದ್ ಸ್ವಲ್ಪ ದಿವಸ ಬಿಟ್ಟು ಸಾಂಗ್ಲಿಗೆ ಹಣ್ಣು ಮಾಡಿ ಕಳಿಸಿದೆ. ಈಗ ಸಾಂಗ್ಲಿನಲ್ಲಿ ಬಹಳ ಅಲ್ಲಿ ಬಹಳ ಡಿಮಾಂಡ್ ಕಮ್ಮಿ ಆಯ್ತು ಅಂತ ಈಗ ಬಾಕ್ಸ್ ಒಂದು 20 ಕೆಜಿ ಬಾಕ್ಸ್ ಮಾಡಿ ಶಿವಮೊಗ್ಗದಲ್ಲಿ ಮಂಡಿಗೆ ಬಿಡ್ತಾ ಇದ್ದೀನಿ.
1: ಎಷ್ಟು ಈಗ ರೇಟ್ ಫಿಕ್ಸ್ ಮಾಡಿದ್ದಾರೆ ಆ ಮಂಡಿಯಲ್ಲಿ?
0: ಸರ್ ಮಂಡಿನಲ್ಲಿ ಫಸ್ಫೇಟ್ ಐತಲ್ಲ ನಮ್ಗೆ ಒಂದು 40 ರೂಪಾಯಿ 50 ರೂಪಾಯಿ ಹಂಗ್ ಸಿಕ್ತು ಕೆಜಿ. ಈಗ ಎಲ್ಲ ಒಂದು 20 ರೂಪಾಯಿ 25 ಒಂದ್ ಕೆಜಿಗೆ ಆತರ ಮಾಡಿದ್ದಾರೆ. ಮೊದ್ಲೇ ಬೆಲ್ಲ ಫಸ್ಟ್ ಕಡಾಯ ಮಾಡಿದಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಬಹಳ ಚೆನ್ನಾಗಿ ಒಳ್ಳೆ ರೇಟ್ ಸಿಕ್ತು. ಈ ತರ ಈಗ ಬಂದು ಹೋಗ್ತಾ ಕಾಯಿಗೆ ರೇಟ್ ಸಿಗ್ತಾ ಇಲ್ವಾ?
1: ಈಗ ಕಟಾವ್ ಮಾಡ್ಬೇಕಾದ್ರೆ ಏನು ಕೈಯಿಂದನೇನಾ ಅಥವಾ ಅದಕ್ಕೆ ಏನಾದ್ರು ಒಂದು
0: ದೋಟಿ ಅದನ್ನಲ್ಲ ದೋಟಿ ಅದನ್ನ ಸರ್ ಈಗ ಇಷ್ಟೇನಲ್ಲ
1: ದೋಟಿಯಿಂದ
0: ನೋಡಿ. ನಮ್ಮಲ್ಲಿ ಈಗ ಒಂದು 9 ಜನ ಬಂದಿದ್ದಾರೆ. 9 ಜನಗೆ ಎಲ್ಲ ನೋಡಿ ಖರ್ಚು ಒಂದು ಒಬ್ಬರಿಗೆ ಒಂದು 800 ರೂಪಾಯಿ ಕೂಲಿ ಕೊಡ್ಬೇಕು
1: ಒಂದ್ ದಿವಸಕ್ಕೆ.
0: ತಿಂಡಿ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ್ ಬರ್ಬೇಕು. ಅವ್ಳು ಯಾರು ಅವ್ರು ಚಟ ಯಾವ್ದು ಮಾಡ್ತಾರೆ ಆ ಚಟ ಎಲ್ಲ
1: ತಂಬಾಕು ಚಹಾ
0: ಎಲ್ಲ ತಿಂಡಿನಲ್ಲಿ ಬಂತು. ಟೀ ಎಲ್ಲ ತಿಂಡಿನಲ್ಲಿ ಬಂತು.
1: ಬೆಳಿಗ್ಗೆ ಎಷ್ಟು ಗಂಟೆಯಿಂದ?
0: ನಾನು ಬೆಳಿಗ್ಗೆ ಅಲ್ಲಿ 8 ಗಂಟೆನ ಬಂದ್ಬಿಡ್ತೀನಿ. 8 ಗಂಟೆನ ಬಂದು ನಮ್ಮ ಹುಡುಗರು ಏನಾಗ್ತಾರೆ ಅಂದ್ರೆ 3 ಜನ ಇಷ್ಟ ಅಷ್ಟ ಅಂತ ಎಲ್ಲ ಒಂದ್ ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಕೆಲಸ ಮಾಡಿ ಹೋಗ್ತಾರೆ. ಒಟ್ಟಿಗೆ ಏನಾರ ಅವ್ರಿಗೆ ಹೇಳ್ಬಾರ್ದು. ಅವ್ರು ಏನಾದ್ರು ಬೈದ್ರೆ ನಾನು ಅದು ಇದು ಮಾಡಿದ್ರೆ ನಾಳೆ ಮತ್ತೆ ಬರಲ್ಲ ಅವ್ರು ಬರಲ್ಲ ನಮ್ಗೆ ಆ ತರ ಚೆನ್ನಾಗಿ. ನಾನು ಜನಗ ಚೆನ್ನಾಗಿ
1: ಅವ್ರನ್ನ ಸ್ವಲ್ಪ ನಮ್ ಇದು ಮಾಡ್ಬೇಕು. ನೀನೇ ಹೌದಪ್ಪ ನೀ ಮಾಡದ ಕರೆಕ್ಟ್ ಇದೆ ಸ್ವಲ್ಪ ಅವರಿಗೆ ಮೃದುವಾಗಿ ಹೇಳ್ಬೇಕು. ಸೊ ಅದು ಹೇಳಿದ್ರೆ ಇದು ಮಾಡ್ತಾರೆ ಸ್ವಲ್ಪ
0: ಒಳ್ಳೆ ರೀತಿಯಿಂದ ಅವ್ರಿಗೆ ನೋಡ್ಕೊಂಡು ಅವ್ರಿಗೆಲ್ಲ ಖರ್ಚು ಏನ್ ಹೇಳ್ತಾರೆ ಅದ್ರ ಅವ್ರಿಗೆ ತಗೊಂಬಂದು ಕೊಟ್ಟು ನಾನು ಅವ್ರಿಗೆ ಒಟ್ಟು ಏನ್ ಹೇಳ್ಬಾರ್ದು ಅವ್ರಿಗೆ. ಒಂದ್ ಸ್ವಲ್ಪ ಒಳ್ಳೆ ಮಾತಿಂದ ಅದೇ ಮಾತು ಏನಂದ್ರೆ ಒಳ್ಳೆ ಮಾತಿಂದ ಇಲ್ಲಪ್ಪ ಹಿಂಗ ಹಿಂಗ್ ಮಾಡ್ಕೊಂಡು ಹೋಗು ಹಿಂಗ್ ಮಾಡ್ಕೊಂಡು ಹೋಗು ಅಂತ ಕರೀದ್ರೆ ನಮ್ಮ ಮನೆ ಹತ್ರ ಬರ್ತಾರೆ ಅವ್ರು. ನಾನು ಏನಾದ್ರು ಒಂದ್ ಸ್ವಲ್ಪ ಬೈದ್ರೆ ಅದು ಇದು ಮಾಡಿದ್ರೆ ಮತ್ತೆ ಬರೋದೇ ಇಲ್ಲ ಅವರು. ಏ ನಮ್ಗೆ ಕರ್ಕೊಂಡು ಹೋಗಿ ಬಹಳ ಸತಾಯಿಸ್ ಬಿಟ್ರು ಅವರು, ಹಂಗ್ ಮಾಡು ಹಿಂಗ್ ಮಾಡು ಅಂತ ಅಂತ ಬರೋಲ್ಲ ಜನ. ಆ ತರ ರೀತಿ ಅದನ್ನ
1: ಅಲ್ಲ. ಒಂದ್ ದಿವಸಕ್ಕೆ ಎಷ್ಟು ಕಟಾವ್ ಮಾಡ್ತೀರಾ, ಎಷ್ಟು ಕೆಜಿ ಎಷ್ಟು ಅಂತ
0: ತಗೊಂಡ್ಬರ್ತೀನಿ? ಒಂದು 50-40 ಬಾಕ್ಸ್ ತಗೊಂಡ್ಬರ್ತೀನಿ. ಒಂದ್ 50 ಬಾಕ್ಸ್
1: ಎಷ್ಟು ಕೆಜಿ ಆಗ್ತದೆ?
0: ಒಂದು 27 ಕೆಜಿ ಅದು ಬಾಕ್ಸ್. 7 ಕೆಜಿ ನಾನು ಲೆಕ್ಕ 7 ಕೆಜಿ ಬಾಕ್ಸ್ ಇಂದ ತೆಗ್ದಿ ಒಂದ್ 20 ಕೆಜಿ ಇದು ಲೆಕ್ಕ ಇಡ್ತೀನಿ ಅದ್ರಾಗೆ.
1: ಈಗ ಖರ್ಚು ಎಷ್ಟು ಬಂತಂತ ಹೇಳ್ತೀರಾ ಈಗ ಇಲ್ಲಿ ತನಕ? ಈಗ ಅದಕ್ಕೆ ಔಷಧಿ ಆಗಿರ್ಬೋದು ಇಲ್ಲ ಮಣ್ಣು ಹಾಕ್ಸೋದಾಗಿರ್ಬೋದು ಇನ್ನ ಬೇರೆ ಒಂದು ಎಷ್ಟು ಖರ್ಚು ಬಂತು ಈ ಒಂದು ಮಾವಿನ ತೋ ಇದಕ್ಕೆ?
0: ಸರ ಅದೆಲ್ಲ ಅವ್ರು ಮಾಡಿದ್ರಲ್ಲ ಅವ್ರಿಗೆ ತುಂಬಾ ಒಂದು

0: ನಲ್ವತ್ತ ಐದ್ ಲಕ್ಷ ಹೆಚ್ಚು ಕಮ್ಮಿ ಖರ್ಚು ಬಂದಿದ್ದಾರೆ ಅವ್ರ ಹತ್ರ ಅವ್ರಿಗೆ. ಈಗ ನಮ್ದು ಈಗ ಮಾಯಿನದು ಅಷ್ಟೇ, ಏನಂದ್ರೆ ಮಾಯಿನಲ್ಲಿ ಔಷಧಿ ಅದು ಇದು ನಮ್ಗೆ ಒಂದು ಎಷ್ಟು ಖರ್ಚು ಬಂದಿಲ್ಲ, ಇಲ್ಲಿ ಒಂದು 45,000 ರೂಪಾಯಿ ಖರ್ಚು ಬಂದಿಲ್ಲ ನಮ್ಗೆ. ಬರೀ ಜನದ ಕೂಲಿ ಬಿಟ್ಟು
1: ಕೂಲಿ ಬಿಟ್ಟು
0: ನಮ್ಗೆ ಔಷಧಿ ಅದು ಇದು ಇಲ್ಲಿ ನೋಡ್ಕೊಳ್ಳೋದು ನಮ್ಗೆ ಇಲ್ಲಿ ಹತ್ರ ಖರ್ಚು ಬಂದಿದ್ದಾರೆ. ಆಮೇಲೆ ಒಂದ್ ಪಟ್ಟ ಗಾಡಿ ಬಂದಿದ್ರೆ ಮಾಲ್ಕೈ ಕೊಯ್ಕೊಂಡು ಹೋಗಕ್ಕೆ ಒಂದ್ ಪಟ್ಟ 800 ರೂಪಾಯಿ ಖರ್ಚು ಬರ್ತಾರೆ ನಮ್ಗೆ. ಆ ಗಾಡಿ ಬಾಳ್ಗೆ ಕೂಲಿ ಎಲ್ಲ ಸೇರಿ ಒಂದ್ ಪಟ್ಟ ಬಂದಿದ್ರೆ ಕೊಯ್ಕೊಂಡು ಹೋಗಿ 800 ರೂಪಾಯಿ ಖರ್ಚು ಬರ್ತಾರೆ.
1: ಒಂದು ಇದಕ್ಕೆ 8,000 ರೂಪಾಯಿ ಖರ್ಚು ಬರ್ತದೆ. ಇದು ಎಲ್ಲ ಖರ್ಚೆಲ್ಲ ಹೋಗಿ ಲಾಭ ಅಂತ ಹೇಳ್ಬಹುದು ಎಷ್ಟು ಬರುತ್ತೆ
0: ಸರ್? ಲಾಭ ಒಂದ್ ಸ್ವಲ್ಪ ಕಾಯಿ ರೇಟ್ ಸಿಕ್ಕಿಂಗೆ, ರೇಟ್ ಒಳ್ಳೆ ಸಿಕ್ಬಿಟ್ರೆ ಅಂದ್ರೆ ನಮ್ಗೆ ಲಾಭ ಬರ್ತದೆ, ಇಲ್ಲ ರೇಟ್ ಸಿಕ್ಕಿಲ್ಲ ಅಂದ್ರೆ ಅದೇ ಕರೆಕ್ಟ್ ಸಮ ಆಗ್ಬಿಡ್ತಾರೆ.
1: ಇದು ನೀವು ರೇಟ್ ಅಂತಂದ್ರೆ ಮೊದ್ಲೇ ನಿಮ್ಗೆ ಗೊತ್ತಾಗುತ್ತಾ ಈ ಶಿವಮೊಗ್ಗದಲ್ಲಿ ಇಷ್ಟು ರೇಟ್ ನಡೀತಾ ಇದೆ ಅಥವಾ ದಾವಣಗೆರೆಯಲ್ಲಿ ಇಷ್ಟು ನಡೀತಾ ಇದೆ ಅಂತ ಹೇಳಿ ಗೊತ್ತಾಗುತ್ತಾ?
0: ಎಲ್ಲ ಗೊತ್ತಾಗ್ತಾರೆ ನಮ್ಗೆ. ಇಷ್ಟ ಇದ್ರೆ ಕೊಯ್ ಬಿಟ್ಟರೆ ಹಣ್ಣು ಇಡಿಂಗಿಲ್ಲಲ್ಲ, ಎಷ್ಟು ಹೋಗಿದ್ರೆ ಅಷ್ಟು ಮಾಡ್ಲೇಬೇಕು. ಅದು ಆ ರೇಟ್ ಎಷ್ಟಿಗೆ ಆಗ ಅಂದ್ರೆ ಇವತ್ತಿದ್ರೆ ನಾಳೆ ಇರಲ್ಲ ಅದು, ಮತ್ತೆ ಎಲ್ಲ ಕೊಲ್ತು ಹೋಗ್ತಾರೆ. ಈಗ 10 ರೂಪಾಯಿ ಕೇಳ್ರೆ ಕೊಡ್ಬೇಕು, 20 ರೂಪಾಯಿ ಕೇಳ್ರೆ ಕೊಡ್ಬೇಕು, ಆತರ ನಮ್ಗೆ 10 ರೂಪಾಯಿ ಕೇಳ್ರೆ ಕೊಟ್ಟು ಬರ್ಬೇಕು.
1: ಕಟಾವ್ ಮಾಡಾದ್ಮೇಲೆ
0: ಇಟ್ಕೊಳಂಗಿಲ್ಲ ಅದು, ಆತರ ಇದೇನ ಸರ್?
1: ಯಾಕೆ ನೀವೇ ಹಣ್ಣು ಮಾಡಿ ಮಾರಾಟ ಮಾಡಬಹುದಲ್ಲ?
0: ನಾನೇ ಹಣ್ಣು ಮಾಡಿ ಮಾರಾಟ ಮಾಡ್ತಾ ಇರೋದು. ಮೊದ್ಲೇ ಎಲ್ಲ ಹೊರಗೆ ದೇಶಕ್ಕೆ ಹೋಗ್ತಾ ಇದ್ದಿಲ್ಲ, ಹಣ್ಣು ಮಾಡ್ತಾ ಇದ್ದಿಲ್ಲ ನಾನು, ಬರೀ ಕಾಯಿನೇ ಕಳಿಸ್ತಾ ಇದ್ದೆ. ಈಗ ಒಳಗೆ ದೇಶಕ್ಕೆ ಹೋಗ್ತಾ ಇಲ್ಲ ಆರ್ ತರಿ ರೀತಿಗೆ ನಾನು ಏನ್ ಇಲ್ಲಿ ಹಣ್ಣು ಮಾಡಿ ಅದು ಹಣ್ಣು ಒಂದ್ ಪಣ ತಗೊಂಡು ಹೋಗಿ ನಾನು ಒಂದ್ 40 ಬಾಕ್ಸ್ ತಗೊಂಡು ಹೋಗಿ ಹಣ್ಣು ಅಂತ ತಿಳ್ಕೊಳ್ಳಿ, ಅದ್ರಾಗೆ ಅದು ಕೊಳ್ತಿದ್ದು ಅದು ಇದು ಎಲ್ಲ ತೆಗ್ದಿ ಒಂದ್ 10 ಬಾಕ್ಸ್ ಶಾರ್ಟೇಜ್ ಆಗ್ಬಿಡ್ತಾರೆ ಅದ್ರಲ್ಲಿ. ಒಂದ್ 50 ಬಾಕ್ಸ್ ತಗೊಂಡು ಹೋಗಿ 40 ಬಾಕ್ಸ್ ಸಿಕ್ಕದ್ ನಮ್ಗೆ.
1: ಇದು ಹಣ್ಣು ಮಾಡುವ ಒಂದು ವಿಧಾನಕ್ಕೆ ಬಂದ್ರೆ ಭತ್ತದ ಹುಲ್ಲಿನಿಂದ ಇದು ಹಣ್ಣು ಮಾಡೋ ವ್ಯವಸ್ಥೆ ಮಾಡಿದಿರಾ ಅಥವಾ ಔಷಧಿ ಹಾಕಿ ಹಣ್ಣು ಮಾಡ್ತೀರಾ?
0: ಇಲ್ಲ ಸರ್, ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಭತ್ತದ ಹುಲ್ಲು ಐತಲ್ಲ ಆ ಕೆಳಗೆ ಭತ್ತದ ಹುಲ್ಲು ಹಾಕ್ಬಿಡ್ತೀನಿ, ಭತ್ತದ ಹುಲ್ಲು ಹಾಕ್ತೀನಿ. ಆಮೇಲೆ ಅದಕ್ಕೆ ಮೇಲೆ ಪೇಪರ್ ಜೋಡಿಸ್ತೀನಿ, ನ್ಯೂಸ್ ಪೇಪರ್ ಜೋಡಿ ಅದಕ್ಕೆ ಮೇಲೆ ನಾನು ಮಾವಿನಕಾಯಿ ಜೋಡಿಸ್ಕೊಂಡ್ಬರ್ತೀನಿ.
1: ಮತ್ತೆ ಅದ್ರ ಮೇಲೆ ಮಾವಿನ ಮೇಲೆ
0: ಅದ್ರ ಮೇಲೆ ಅದು ಒಂದ್ ಸ್ವಲ್ಪ ಕಾರ್ಪೆಟರ್ ಅಂತ ಬರ್ತಾರೆ, ಅಲ್ಲಿ ಪಾಕಿ ಇರ್ತೀನಿ. ಅದು ಔಷಧಿ ಅದ ಇಟ್ಟಿದ್ರೆ ಅದ್ ಏನಂದ್ರೆ ಬಣ್ಣ ಬರ್ತಾರೆ, ಇಲ್ಲಿ ಬಣ್ಣ ಬರಲ್ಲ ಮಾವಿನಕಾಯಿಗೆ ಬಣ್ಣ ಬರಲ್ಲ, ಬಣ್ಣ ಬಂದ್ರೆ ಮಾರಾಟ ಆಗೋದು, ಇಲ್ಲಿ ಮಾರಾಟ ಆಗಲ್ಲ ಅಂತ ಹೇಳಿ
1: ಜನ ಕೂಡ ಬಣ್ಣ ಇದ್ರೆ ಒಳ್ಳೇದಿದೆ ಇದು ಸಿಹಿ ಇದೆ ಅಂತ ಹೇಳಿ ಸ್ವಲ್ಪ ಆಕರ್ಷಿತ ಆಗ್ತಾರೆ ಅದಕ್ಕೆ. ಈಗ ನಾವೇನ ಹೇಳ್ತೀವಿ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಇದು ಏನು ಹಾಗೆ ಓಪನ್ ಜಾಗದಲ್ಲಿ ಅಂದ್ರೆ ಖುಲ್ಲಾ ಜಾಗದಲ್ಲಿ ಹಣ್ಣು ಮಾಡ್ತೀರಾ ಇಲ್ಲ ದೊಡ್ಡ ಒಂದು ಗೋಡನ್ ತರ ಏನಾದ್ರು?
0: ನಮ್ದು ಗೋಡನ್ ತರ ಇದ್ರೆ ಮನೆಯಲ್ಲಿ ಗೋಡನ್ ತರ ಮಾಡಿದೀನಿ ನಾನು, ಅದ್ರಾಗ ಏನಾದ್ರು ಹುಲ್ಲು ಎಲ್ಲ ಹಾಕಿ ಅದ ನ್ಯೂಸ್ ಪೇಪರ್ ಹಾಕಿ ಎಲ್ಲ ಹಣ್ಣು ಮಾಡ್ತೀನಿ. ಇದ್ನಲ್ಲಿ ಖುಲ್ಲಾ ಜಾಗದಲ್ಲಿ ಹಾಕಲ್ಲ, ಆ ಮನೆ ಒಳಗೆ ಹಾಕ್ಬೇಕು. ಈಗ ನೋಡ ಒಂದು 8 ಜನ 9 ಜನ ಬಂದಿದ್ನಲ್ಲಿ ಮಾವಿನಕಾಯಿ ಕೊಯ್ಯಕಂತ, ಬೆಳಿಗ್ಗೆ ಬಂದೆ ಒಂದು 10 ಕಿಲೋ ಮಾವಿನಕಾಯಿ ಕೊಯ್ದಿದೆ. ಅವಾಗಿನ ಮಳೆ ಹಿಡ್ಕೊಂಡ್ಬಿಟ್ರು, ಮಳೆ ಹಿಡ್ಕೊಂಡ್ಬಿಟ್ಟಿದ್ದು ಏನ್ ಮಾಡಿಲ್ಲ, ಸುಮ್ನೆ ಈಗ ಬೆಳಗಿನ ನಾಷ್ಟ ಮಾಡಿದ್ರೆ ಮತ್ತೀಗ ಊಟ ತರಿಸಿ ಊಟ ಮಾಡಿಸಿದ್ರಿ, ಏನೋ ಮಳೆ ಬಿಟ್ಟು ಹೆಂಗೆ ಗಾಳಿ ಆದ್ರೆ ಕೊಯ್ಕೊಂಡು ಹೋಗಿರ್ಬೇಕು, ಇಲ್ಲಿ ವಾಪಸ್ ಹೋಗ್ಬೇಕು ಮನೆಗೆ, ಆತರ ಅಂತ ಕೂತಿದ್ದೀನಿ.
1: ಇದು ಈಗ ಈ ಒಂದು ಮಾವಿನಲ್ಲಿ ಹಕ್ಕಿಗಳ ಕಾಟ ಈತ ಗಿಳಿಗಳು
0: ಅದೆಲ್ಲ ತಿನ್ನೋದು, ಅವಳೆಲ್ಲ ಹಕ್ಕಿ ಅದೆಲ್ಲ ಪಕ್ಷಿ ಅದೆಲ್ಲ ತಿಂದು ಬಿಟ್ಟಿದ್ದು ನಾವು ತಗೊಂಡು ಹೋಗೋದು. ಅವ್ರಿಗೆಲ್ಲ ಏನ್ ಕೊಟ್ರು ಮಾಡಕ್ಕಾಗಲ್ಲ, ಆ ಪಕ್ಷಿ ಬಹಳ ತಿಂತಾರೆ, ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತಾರೆ ಯಾವ್ದು ಹಣ್ಣಿಗೆ ಬಂದಿಲ್ಲ ಏನಂತ, ಬಹಳ ಪಕ್ಷಿಗೆಲ್ಲ ಗೊತ್ತಾಗ್ತಾರೆ. ಆ ಪಕ್ಷಿ ಅದು ಎಲ್ಲ ಅವ್ರೆಲ್ಲ ತಿಂದು ಬಿಟ್ಟಿದ್ರ ಮೇಲೆ ನಾವು ತಗೊಂಡು ಹೋಗೋದು. ಆಮೇಲೆ ಗಾಳಿಗೆ ಬೇರೆ ಬಹಳ ಉದುರ್ತಾರೆ, ಗಾಳಿಗೆ ಆತರ ಸಮಸ್ಯೆ ಇದೆ ಸರ್ ಇದ್ರಾಗೆಲ್ಲ.
1: ಈಗ ಹಕ್ಕಿಗಳದ್ದು ಅದನ್ನೇನು ಮಾರಾಟ ಮಾಡ್ತೀರಾ? ಅದು ಅರ್ಧ ಕಚ್ಚಿ ಬಿಸಾಕಿರೋದು,
0: ಅದೇನ್ ಮಾರಾಟ ಮಾಡಲ್ಲ. ಅಕ್ಕಿ ಇದು ಯಾರೋ ತಿನ್ನಲ್ಲ ಅರ್ಧ ಅರ್ಧ ಕೊಯ್ಕೊಂಡು ತಿಂತಾರೆ, ಇಲ್ಲ ಕೆಲವು ಜನ ಬೆಳ ಹಾಕಿ ತಿಂದಿದ್ದು ತಿನ್ಬಾರ್ದು ಅಂತ ಹೇಳಿ ಹೋಗಿಸ್ಬಿಡ್ತಾರೆ. ಆತರ ಕೆಲವು ಜನ ನಾನು ಮಾತ್ರ ತಿಂತೀನಿ, ಅಕ್ಕಿ ಹುಡ್ದಿದ್ದು ಎಲ್ಲ ಆತರ ಹೋಗಿದ್ಮೇಲೆ ಚಾಕು ತಗೊಂಡು ಕೊಯ್ದು ನಾನು ತಿಂತೀನಿ, ನಮ್ಗೇನು ಗೊತ್ತಾಗಲ್ಲ. ಬೇರೆ ಜನ ಏನ್ ಹೇಳ್ತಾರೆ ಅಕ್ಕಿ ತಿಂದಿದ್ದು ತಿನ್ಬಾರ್ದು ಅದೇನ ಏನೋ ಇದ್ ಬರ್ತಾರೆ ಅಂತ ಹೇಳ್ತೀನಿ. ನಾನು ಈಗ ಬಹಳ ವರ್ಷದಿಂದ ತಿನ್ಕೊಂಡು ಹೋಗ್ತಾ ಇದ್ದೀನಿ, ನಮ್ಗೆ ಏನ್ ಸಮಸ್ಯೆ ಆಗಿಲ್ಲ.
1: ಅದು ಯಾಕಂತಂದ್ರೆ ಗಿಡದಲ್ಲಿ ಹಣ್ಣಾಗಿಂದು ಇರ್ತದೆ, ಅದಕ್ಕೇನು ನೈಸರ್ಗಿಕವಾಗಿ ಹಣ್ಣಾಗಿ ಅದು ಇದು ಆಗಿರ್ತದೆ, ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಆಮೇಲೆ ಈಗ ಒಟ್ಟಾರೆ ಎಷ್ಟು ಖರ್ಚೆಲ್ಲ ಹೋಗಿ ಲಾಭ ಅಂತ ಹೇಳ್ಬಹುದು, ಖರ್ಚೆಲ್ಲ ಕಳೆದು ಲಾಭ ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಅಥವಾ ಇದರಲ್ಲಿ ನಮ್ಗೆ ಏನು ಗಿಟ್ತಾ ಇಲ್ಲ ಅಂತಂತೀರಾ? ಹೇಗೆ
0: ಸರ್ ಅದೆಲ್ಲ ಹೇಳಕ್ ಬರಲ್ಲ, ಈಗ ಹೋದ ವರ್ಷ ಆಯ್ತಿಲ್ಲ.

0: ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ಕೇಳಿ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ.
1: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನ ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
0: ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ಸಂಗಡಿಗರಿಂದ ಜನಪದ ಗೀತೆ.

ಇದುವರೆಗೆ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ಸಂಗಡಿಗರಿಂದ ಜನಪದ ಗೀತೆ ಕೇಳಿದ್ರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ್ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ, 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000 ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ದೇಶದ ಒಟ್ಟು 47 ಸ್ಥಳಗಳಲ್ಲಿ 19ನೇ ರೋಜ್ಗಾರ್ ಮೇಳ ಆಯೋಜಿಸಲಾಗಿದೆ. ರೈಲ್ವೆ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು ಸೇವೆ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೇಮಕಾತಿ ಪತ್ರ ಪಡೆಯಲಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೈಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ, ಅತಿಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಭದ್ದತೆಗೆ ಅನುಗುಣವಾಗಿ ರೋಜ್ಗಾರ್ ಮೇಳಗಳನ್ನು ನಡೆಸಲಾಗುತ್ತಿದ್ದು ಇದುವರೆಗೆ 12 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ಭಾರತ ಮತ್ತು ಸೈಪ್ರಸ್ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಇಂದು ಒಪ್ಪಂದ ಮಾಡಿಕೊಂಡಿವೆ. ಭಯೋತ್ಪಾದನೆ ನಿರ್ಮೂಲನೆಗಾಗಿ ಜಂಟಿ ಕಾರ್ಯಕಾರಿ ಗುಂಪು ಸ್ಥಾಪನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆ ಮತ್ತು ಸಾಂಪ್ರತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ನವದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ನಿಟ್ಟನಲ್ಲಿ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಮತ್ತು ಜಾಗತಿಕ ಮಹತ್ವದ ವಿಚಾರ ಹಾಗೂ ಬಹುಕ್ಷೇತ್ರಗಳಲ್ಲಿ ಸಹಕಾರ ಕುರಿತಂತೆ ಉಭಯ ನಾಯಕರು ವಿಚಾರ ವಿನಿಮಯ ನಡೆಸಿದರು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.
1: ಯರ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈಪ್ರಸ್ ಕೆ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಆರ್ ಅಗ್ರಿಕಲ್ಚರ್ ಸೆಕ್ಟರ್ ಮೇ ಭಾರತೀಯ ಕಂಪನೀಸ್ ಕೆ ಲಿಯೆ ನಯೆ ಅವಸರ ಪ್ರದಾನ್ ಕರೇಗಿ ಆರ್ ಭಾರತ್ ಕೆ ತೇಜಿ ಸೆ ಬಡತೆ ಶಿಪಿಂಗ್ ಆರ್ ಮೆರಿಟೈಮ್ ಕ್ಷೇತ್ರೋ ಮೇ ನಯಾ ನಿವೇಶ ಲೇಕರ್ ಆಯೇಗಿ ಹಮ್ ಸೈಪ್ರಸ್ ಕೆ ಸಾಥ್ ಮಿಲ್ಕರ್ ಗಿಫ್ಟ್ ಸಿಟಿ ಕೋ ಏಕ್ ಗ್ಲೋಬಲ್ ಫೈನಾನ್ಸಿಯಲ್ ಆರ್ ಸರ್ವಿಸಸ್ ಹಬ್ ಬನಾನೆ ಕೆ ವಿಜನ್ ಕೋ ಗತಿ ದೇಂಗೆ ಆರ್ ದೋನೋ ದೇಶೋ ಕೆ ಇನೋವೇಶನ್ ಆರ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಕೆ ಬೀಚ್ ಕನೆಕ್ಟ್ ಬಡಾಯೆಂಗೆ.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟಗಳ ನಡುವಿನ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ.
2: ಐ ಫೀಲ್ ಎಕ್ಸೆಪ್ಷನಲ್ಲಿ ಆನರ್ ಅಂಡ್ ಪ್ರಿವಿಲೇಜ್ ಟು ಬಿ ಇನ್ ಡೆಲ್ಲಿ ಫಾರ್ ದಿಸ್ ಸ್ಟೇಟ್ ವಿಸಿಟ್ ಅಂಡ್ ವಿ ಸ್ಟ್ಯಾಂಡ್ ಟುಗೆದರ್ ಇನ್ ಮಾರ್ಕಿಂಗ್ ಅನದರ್ ಮೈಲ್ ಸ್ಟೋನ್ in further strengthening the long-standing bonds between our two countries and in deepening and expanding our strategic cooperation.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿಗೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 50 ಕೋಟಿ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಖಾತೆಗೆ ಸೇರಿಸಲಾಗಿತ್ತು. ಕಳೆದ 15 ತಿಂಗಳಲ್ಲಿ 100 ಕೋಟಿಗೂ ಅಧಿಕ ದಾಖಲೆಗಳನ್ನು ಸೇರಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಗಡಿ ಭದ್ರತಾ ಪಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡ್ರೋನ್, ರಡಾರ್, ಕ್ಯಾಮೆರಾ ಹಾಗೂ ಇತರ ತಾಂತ್ರಿಕ ಸಂಪನ್ಮೂಲಗಳಿಂದ ಸನ್ನದ್ದುಗೊಂಡ ಉಪಕ್ರಮ ಇದಾಗಿರುತ್ತದೆ ಎಂದರು.
6: आने वाले एक साल के अंदर ही स्मार्ट बॉर्डर कंसेप्ट के साथ सीमा सुरक्षा बल की सुरक्षा में सभी प्रकार की तकनीक को लैस कर एक अवैध बॉर्डर की हम सुरक्षा की ग्रिड बनाने का काम आगे बढ़ रहा है और बहुत कम समय में गृह मंत्रालय, ड्रोन, रडार, आधुनिक कैमराज और बाकी सारी तकनीक के साथ एक स्मार्ट बॉर्डर के प्रोजेक्ट को लेकर देश के सामने आएगा.
0: ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಭಿನ್ನವಾದ ಸವಾಲು ಎಂದು ಕಾಣದೆ ಸ್ಥೂಲ ಪ್ರಾದೇಶಿಕ ಜವಾಬ್ದಾರಿಯನ್ನಾಗಿ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಗಡಿ ಭದ್ರತಾ ಪಡೆ ದೇಶದ ಹೆಮ್ಮೆಯನ್ನು ಎತ್ತಿ ಹಿಡಿಯುವಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮ ನುಸುಳುವಿಕೆ, ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರ ಕಳ್ಳಸಾಗಾಟ, ನಕಲಿ ನೋಟು ಚಲಾವಣೆ ತಡೆಗಟ್ಟುವಲ್ಲಿ ಗಡಿ ಭದ್ರತಾ ಪಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು. 1965ರಲ್ಲಿ 25 ಬೆಟಾಲಿಯನ್ನೊಂದಿಗೆ ಆರಂಭವಾದ ಗಡಿ ಭದ್ರತಾ ಪಡೆ ಇಂದು 270,000 ಸಿಬ್ಬಂದಿ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿದೊಡ್ಡ ಗಡಿ ಕಾವಲು ಪಡೆ ಎನಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ದೇಶದ ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರ ವಿಮರ್ಶೆ ನಡೆಸಲಾಯಿತು. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಆರ್ಬಿಐನ ಒಟ್ಟು ಆದಾಯ 26.42%

0: ಘೋಷಿಸಿದೆ. ಕೇಂದ್ರೀಯ ನಿರ್ದೇಶಕ ಮಂಡಳಿ 2025-26 ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಅನುಮತಿ ನೀಡಿದೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ದೇಶಾದ್ಯಂತ ಮೇಲ್ಛಾವಣಿ ಸೌರ ವಿದ್ಯುತ್ಗಾಗಿ ಜನರು ಮುಂದಾಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೌರ ಕ್ರಾಂತಿ ವೇಗ ಪಡೆಯುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನ 2.71 ಕೋಟಿ ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಖೇತ್ ಬಚಾವೋ ಅಭಿಯಾನ ದೇಶಾದ್ಯಂತ ಅನೇಕ ವೇದಿಕೆಗಳ ಮೂಲಕ ರೈತರು ಮತ್ತು ಪಾಲುದಾರರಿಗೆ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಶಿಕ್ಷಣ ನೀಡಲು ಒಂದು ಬಲವಾದ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಈವರೆಗೆ ಒಟ್ಟು 12,929 ಜಾಗೃತಿ ಶಿಬಿರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಲಾಗಿದ್ದು 7,17,000ಕ್ಕೂ ಹೆಚ್ಚು ರೈತರನ್ನು ನೇರವಾಗಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಈಗ ವೇಳೆ 7:45:35. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಹಿಂದಿ ಚಿತ್ರಗೀತೆಗಳು. ಸರ್ಗಮ್ ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಲತಾ ಮಂಗೇಶ್ ಮತ್ತು ಮೊಹಮ್ಮದ್ ರಫೀ.

ಆಕಾಶವಾಣಿ ಭದ್ರಾವತಿ ಶಿವಮೊಗ. ಚಿತ್ರಗೀತೆಗಳು ಹಿಮಪಾತ ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ವರದು.

ಕಳ್ಳ ಕುಳ್ಳ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಸಂಗಡಿಗರು. ಸಾಹಿತ್ಯ ಚಿವದಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಬರೆದು.

ಕೇಳುವೆಯಲ್ಲ ಹೆಣ್ಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರಲ್ಲ ಮಗವು ಚೆನ್ನ ನಗುವು ಚೆನ್ನ ಮಗವು ಚೆನ್ನ ನಗುವು ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ

0: ವಿಷಯವ ಅರಿತಾಗ ನಾಚುತ ನೀ ನೋಡುವೆ. ತೋಟಕ್ಕೆ ಬಂದಾಗ ನನ್ನನ್ನು ಕಂಡಾಗ ಕಣ್ಣಲ್ಲಿ ನೀ ಕಾಡುವೆ. ಕೆಲಸವು ನಿಂತಾಗ ನೆರಳಿಗೆ ಬಂದಾಗ ಎದುರಲ್ಲಿ ನೀ ನಿಲ್ಲುವೆ. ಹಸಿರೆಲೆ ಕೈಯಲ್ಲಿ ಅಡಕೆಯು ಬಾಯಲ್ಲಿ ಸುಣ್ಣವ ತಾಯನ್ನುವೆ. ಪೂನಗೆಯ ಚೆಲ್ಲುತ್ತಲಿ ನನ್ನೇ ಗೆಲುವೆ.
1: ಭಾರಿ ಚೆಲುವ ಇವನು.
2: ಹೌದೇ
1: ಯಾವನ ಇವನು?

0: ಇಟ್ಕೊಳ್ಳಿ.
1: ಈ ಆಸೆ ಎಲ್ಲ ಇಟ್ಕೋಬೇಡ.
0: ಯಾವ ಆಸೆ ಇಟ್ಕೊಳ್ಳಿ?
1: ಯಾರಲ್ಲ ಇವನು?
2: ಯಾರು ನೀನು ಎಂದು ನನ್ನ ಕೇಳುವೆ ಎಲ್ಲ, ಹೆಣ್ಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರೆಲ್ಲ. ಮಗವು ಚೆನ್ನ, ನಗುವು ಚೆನ್ನ, ನುಡಿಯು ಚೆನ್ನ,

ವಾಣಿ ಜಯರಾಮ್ ಹಾಗೂ ಜಯಚಂದ್ರನ ಹಾಡಿರುವ ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಗೀತೆ ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಉಪೇಂದ್ರ ಕುಮಾರ್ ಅವರದ್ದು.

ಚಿತ್ರ ಕಾಡಿನ ರಾಜ ಹಾಡಿದ್ದಾರೆ ಎಸ್ ಜಾನಕಿ, ಎಸ್ ಪಿ ಬಾಲಸ್ವಾಮಿ ಮತ್ತು ಸಂಗಡಿಗರು. ಸಾಹಿತ್ಯ ಜೀವದ ಶಂಕರ್, ಸಂಗೀತ ರಾಜ ನಾಗೇಂದ್ರ ಅವರದು.

ಜಿಮ್ಮಿಗಲು ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ವಾಣಿ ಜೈರಾಮ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯ. ಸಾಹಿತ್ಯ ಶಿವದು ಶಂಕರ್, ಸಂಗೀತ ವಿಜಯ ಭಾಸ್ಕರ್ ಅವರದು.

0: ಏಕೆ?
1: ಅಯ್ಯಾರಿ ಮಗವ ನೋಡು, ವಯ್ಯಾರಿ ನಗುವ ನೋಡು,
0: ವಯ್ಯಾರಿ ನಡುವ ನೋಡು, ವಯ್ಯಾರಿ ಸೊಗಸ ನೋಡು,
1: ವಯ್ಯಾರಿ

0: ಏಕೆ?
1: ವಯ್ಯಾರಿ ಮಗವ ನೋಡು, ವಯ್ಯಾರಿ ನಗುವ ನೋಡು,
0: ವಯ್ಯಾರಿ ನಡುವ ನೋಡು, ವಯ್ಯಾರಿ ಸೊಗಸ ನೋಡು,
1: ವಯ್ಯಾರಿ
0: ನೋಡಲ ನೋಡು ಭಿನ್ನ ಭಿನ್ನ.
2: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸಿಜೆ ಶಶಿಕಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಒಂದು ಕವನ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 9:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ನಾವು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಿಸುತ್ತೇವೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿ ನಾಟಕ ಜೈ ಬೇತಾಳ, ರಚನೆ ಹೋನ್ನಾ ಸತ್ಯ, ನಿರ್ಮಾಣ ಎಂಎಸ್ ನಾಗೇಂದ್ರ ಹಾಗೂ ಎಸ್ ಉಷಾಲತಾ. ಕೇಳಿ ನಾಟಕ ಜೈ ಬೇತಾಳ.

0: ನಾನು ಸೂತ್ರಧಾರ, ನಾಟಕ ಆಡಲಿಕ್ಕೆ ಹೋಗ್ತಾ ಇದ್ದೀನಿ. ನಾನೇನಾದ್ರೂ ಹಾದಿ ತಪ್ಪಿಲ್ಲ ಅಂತ. ಈ ಜಾಗ ನೋಡಿದ್ರೆ ಸ್ಮಶಾನ ಥರ ಕಾಣಿಸ್ತಾ ಇದೆ, ಹೆದರಿಕೆ ಆಗ್ತಾ ಇದೆ. ದೇವ್ರೆ ದೇವ್ರೆ ಕಾಪಾಡಪ್ಪ, ಅಯ್ಯೋಯ್ಯೋ, ಯಾವ್ದಾದ್ರೂ ದೇವ ಬಂದು ಹಿಡ್ಕೊಂಡ್ಬಿಟ್ರೆ. ಇಲ್ಲಿ ಯಾರ್ಯಾರೋ ನಿಂತಂಗಿದೆ, ಮೂರ್ನಾಲ್ಕು ಜನ ಇದ್ದಾರೆ. ಇದೇನಿದು, ಸಮಾಧಿ ಒಳಗಿನಿಂದ ಎದ್ದು ಹೊರಗೆ ಬರ್ತಾ ಇದ್ದಾರಲ್ಲ, ಇವರೇನು ಮನುಷ್ಯರು ಅಥವಾ ದೇವಗಳು?
1: ಮಾತಾಡ್ತೀವಿ
0: ರೀ ಸ್ವಾಮಿ, ದಾರಿ ಯಾವ ಕಡೆ ಇದೆ?
2: ನೀವು ಎಲ್ಲಿಗೆ ಹೋಗ್ಬೇಕು, ಮೇಲಕ್ಕೋ ಕೆಳಕ್ಕೋ?
0: ಚೆನ್ನಾಗಿದೆ, ಒಳ್ಳೆ ಜೋಕು. ಇಷ್ಟು ಬೇಗ ಈಗಲೇ ಮೇಲಕ್ಕೆ ಯಾಕ್ರಿ ಹೋಗ್ಲಿ? ಏನು ನೀವು ಮೇಲಕ್ ಕೊಟ್ಟಿದ್ದೀರಾ?
2: ನಾ ಹೊರಟಿರೋದು ಮೇಲಕ್ಕಲ್ಲ, ಕೆಳಕ್ಕೆ, ಪಾತಾಳಕ್ಕೆ.
0: ಇದೇನಿದು ರೀ ಸ್ವಾಮಿ, ಅಯ್ಯೋಯ್ಯೋ, ಸಮಾಧಿ ಒಳಗೆ ಮಲಗ್ಬಿಟ್ರಲ್ಲ. ದೇವ್ರೆ ಕಾಪಾಡಪ್ಪ, ಇಲ್ಲಿಂದ ಮೊದಲು ಓಡ್ತೀನಿ, ಮೊದಲು ಓಡ್ತೀನಿ.
1: ಅಂತೂ ತಪ್ಪಿಸ್ಕೊಂಡು ಬಂದೆ.
0: ಓ, ಇಲ್ಲಿ ಯಾರೋ ನಿಂತಿದ್ದಾರೆ.
1: ಸದ್ಯ ಮನುಷ್ಯರು, ಮಾತಾಡಿಸ್ತೀನಿ.
0: ಸ್ವಾಮಿ ನಮಸ್ಕಾರ. ಸ್ವಾಮಿ
3: ನಮಸ್ಕಾರ. ಯಾರು ನೀವು? ಯಾಕೆ ಇಷ್ಟೊಂದು ಬೆವರಿದಿರಿ, ಭಯದಿಂದ ನಡುಕ್ತಾ ಇದ್ರಿ, ಯಾಕೆ?
0: ಸ್ವಾಮಿ ಹಾದಿನಿ ನೋಡಬಾರ್ದನ್ನ ನೋಡಿದೆ, ಆ ಭಯ ಇನ್ನೂ ಹೋಗಿಲ್ಲ. ನಾನು ಸೂತ್ರಧಾರ, ನಾಟಕ ಆಡಿಸ್ತೀನಿ. ಮತ್ತೆ ತಾವು?
3: ನಾವು ಈ ಊರಿನ ಧಣಿ. ಏ ತಮ್ಮ ಹಿಮ್ಮೇಳ, ಸ್ವಲ್ಪ ನಮ್ಮ ಪರಿಚಯ ಹಾಡ್ರೋ.

0: ಗೊತ್ತಾತ, ನಾನು ಅಂದ್ರೆ ನಾನೇ ಈ ಊರ್ ಡಿ ಸಿ, ನಾನೇ ಎಸ್ ಪಿ, ನಾನೇ ಸರ್ಕಾರಿ, ನಾನೇ ಅಬಕಾರಿ. ಸಾಕು ಸಾಕು ನಿಲ್ಸ್ರ, ನಾನೇ ಕುರ್ಚಿ, ನಾನೇ ಚಾವಟಿ, ನಾನೇ ಬಾವುಟ, ನಾನೇ ಏನೋ.
1: ಕುಂಬ್ಳೂರಿನ ವ್ಯಾಪಾರಿ ನಮ್ಮೂರ್ ಕಲ್ಸೆಟ್ಟಿ ಮ್ಯಾಲೆ ದೂರ್ ತಂದದಾನೆ.
0: ನಮ್ಮೂರ್ ಕಲ್ಸೆಟ್ಟಿ ಅಂದ್ರೆ ಅಕ್ಕಿಗಿಂತ ಕಲ್ಲೇ ಹೆಚ್ಚಿಗೆ ಇರ್ತಾವಲ್ಲ, ಆ ಅಕ್ಕಿ ಮಾರೋ ಸೆಟ್ಟಿ ಅಲ್ಲ.
1: ಹೌದು ದಣಿ,
0: ಹೇಳ್ಕಂಡ ಬಾ ಇಬ್ರು.
1: ಅಟ್ ಬಿದ್ದೆ ದಣಿ, ಅಟ್ ಬಿದ್ದೆ. ನಾನು ಹೊಸಕ್ಕಿ ಕಲ್ಸೆಟ್ಟಿ.
0: ನೀನು
2: ದಣಿ? ನಾನು ಕುಂಬ್ಳೂರಿನ ವ್ಯಾಪಾರಿ.
0: ಏನ್ ನಿಮ್ ತರ್ಲೆ?
2: ನಿಮ್ ಊರಿನ ಕಲ್ಸಟ್ಟಿ ಹತ್ರ ನಾನು ಯಾಲಕ್ಕಿ ಕೊಳ್ಳೋಣ ಅಂತ ಬಂದೆ. ಒಂದ್ ಸೇರಿಗೆ 100 ರೂಪಾಯಿ ಅಂದ. ನಾನು ಒಪ್ಪಿ ರೊಕ್ಕ ಕೊಟ್ಟು ಚೀಲ ಹಿಡಿದೆ. ಇವ ಸೇರನ್ನ ಉಲ್ಟಾ ಹಿಡಿದು ಏಲಕ್ಕಿ ಅಳೆಯಕ್ಕೆ ಶುರು ಮಾಡ್ದ. ನಾನು ಲೇ ತಮ್ಮ, ಸೇರಿನ ಬುಡದಿಂದ ಏಲಕ್ಕಿ ಅಳಿತಿದೆಯಲ್ಲೋ, ಹೊಟ್ಟೆ ಕಡೆಯಿಂದ ತುಂಬಪ್ಪ ಅಂದೆ. ಅದಕ್ಕೆ ಇವ, ನಮ್ಮೂರ್ನಾಗೆ ಏಲಕ್ಕಿ ಮಾತ್ರ ಸೇರಿನ ತಳದಿಂದ ಅಳಿಯೋದು ಇದೇ ರಿವಾಜು ಅಂತಾನೆ. ನೀವೇ ಹೇಳಿದ್ದಣಿ, ಇದು ನ್ಯಾಯನ, ಈ ವ್ಯಾಪಾರ ಧರ್ಮನ. ನಿಮ್ಮಂತ ಧರ್ಮಾತ್ಮರು ಇದ್ದು ಈ ಊರ್ನಾಗೆ ಹಿಂಗ್ ವ್ಯಾಪಾರ ಮಾಡಬಹುದಾ?
0: ಸೆಟ್ಟಿ, ನೀನೇನು ಕಲ್ಲು ಸೆಟ್ಟಿನೋ ಕಳ್ಳ ಸೆಟ್ಟಿನೋ, ಏನ್ ನಿನ್ನ ಕತೆ?
1: ದ್ಯಾವ್ರು, ಇದ ನೋಡ್ರಿ, ಇವ ಕೊಟ್ಟರು 100 ರೂಪಾಯಿ, ಇದು ತಗೊಳ್ರಿ 50. ನಿಮ್ ಖಜಾನೆ ಜಮಾ ಮಾಡ್ಕೊಳ್ರಿ, ಬಾಕಿ 50 ನಮ್ ಮನೆಯಾಗಿರೋ ಹುಂಡಿಗೆ ಹಾಕ್ತೀನಿ.
0: ನೀನು 50 ಖಜಾನೆಗೆ ಜಮಾ ಮಾಡಿಬಿಟ್ಟ ತಕ್ಷಣ ನಿಂಗೆ ಶಿಕ್ಷೆ ಕಡಿಮೆ ಆಗಲ್ಲ, ತಿಳ್ಕ.
1: ಧಣಿ, ನಮ್ಮೂರಾಗೆ ಏಲಕ್ಕಿ ಮಾತ್ರ ತಳದಿಂದಾನ ಅಳಿಯೋದು. ನಾವು ಕೊಳ್ಳುವಾಗ್ಲೂ ಹಂಗೆ ಕೊಳ್ತೀವಿ, ಮಾರುವಾಗ್ಲೂ ತಳದಿಂದಾನೇ ಅಳದು ಮಾರ್ತೀವಿ, ಇದೇ ವಾಡಿಕೆ. ಇದನ್ನ ಈ ಕುಂಬಳೂರನ ಮಡ್ಡನಿಗೆ ಹೇಳಿದ್ರೆ ಇಲ್ಲ ಬಾಯಿಂದ ಅಳಿ ಅಂತ ವಾದ ಮಾಡ್ತಾನೆ. ತೀರ್ಮಾನ ನೀವೇ ಹೇಳ್ರಿ.
2: ನೀವೇ ಹೇಳ್ರಿ ದಣಿ, ನೀವು ಹೇಳಿದ್ದನ್ನ ಒಪ್ಕೋತೀವಿ.
0: ನೋಡ್ರ ನೋಡ್ಕಳಿ, ನ್ಯಾಯ ಏನ್ ಗೊತ್ತಾ? ಈ ಸೇರಿನ ಪಾತ್ರೆನ ಹಿಂಗ್ ಅಡ್ಡಡ್ಡ ಇಡಬೇಕು, ಇದ್ರ ಹೊಟ್ಟೆ ಮ್ಯಾಲೆ ಏಲಕ್ಕಿ ಇಡಬೇಕು. ಅಲ್ಲಿ ಎಷ್ಟು ಕಾಳು ನಿಲ್ತಾವೋ ಅದೇ ಒಂದು ಸೀರು, ತಿಳಿತಾ?
2: ಏನ್ ನ್ಯಾಯ, ಬಾಯಿಂದಾನೂ ಅಳಿಯೋ ಹಂಗಿಲ್ಲ, ತಳದಿಂದಾನೂ ಅಳಿಯೋ ಹಂಗಿಲ್ಲ, ಅಡ್ಡಡ್ಡ ಸೇರು. ತಂದೆ ಧರ್ಮಾತ್ಮನಪ್ಪ ನೀನು.
0: ಈಗ ನಡೀರಿ.
3: ಊರ ಜನರಿಂದ ಕಪ್ಪ ಕಾಣಿಕೆ ವಸೂಲು ಮಾಡುವ ದೈವವೇ ನಮೋ ನಮೋ ನಮೋ ನಮೋ ನಮೋ ನಮೋ.

0: ಏ ಆಳ ಮಗ,
1: ಅದ್ ಯಾರೋ ಅಲ್ಲಿ ಹೆಣ್ಣು ಮಗಳು ಹಾಡು ಹೇಳ್ತಾ ಹೆಜ್ಜೆ ಹಾಕಿ ಕುಣಿತಾ ಇರೋದು?
2: ಯಾವ್ರ ಹಾಕಿ ನಿಮ್ ಮಗಳ?
0: ಅವ ಯಾರು ಆಲಪ್ಪಂಗಾವ?
2: ಅಮ್ಮ ಅವರಿಗೆ ನಾಟಿ ಔಷಧ ಕೊಟ್ಟು ಸೊಂಟ ನೋವು ಕಡಿಮೆ ಮಾಡಕ್ಕೆ ನಿಮ್ ಮನೆಯಾಗೆ ಉಳಿದಿದಾರಲ್ಲ ಆ ನಾಟಿ ವೈದ್ಯ.
1: ಎಲ ಎಲ ನಾಟಿ ವೈದ್ಯ ನನ್ನ ಮನೆಯಾಗೆ ತಿಂದು ನಮ್ಮನೆಗಳನ್ನೇ ಎಣಿಸ್ತಾ ಇದೀಯಾ ಏ ವೈದ್ಯ?
2: ನಮಸ್ಕಾರ ದಣಿ.
1: ಬೆಂಕಿ ಹಚ್ಚು ನಿನ್ನ ನಮಸ್ಕಾರಕ್ಕೆ. ತಿಂದು ಮನೆಗೆ ಎರಡು ಬಗೀತಾ ಇದೆಯಲ್ಲ ಅನ್ನೋ ದ್ರೋಹಿ.
3: ಅಪ್ಪ ಅವ್ರದೇನ್ ತಪ್ಪಿಲ್ಲ ಅಪ್ಪ, ನಾವಿಬ್ರು ತುಂಬಾ ಪ್ರೀತಿಸ್ತಾ ಇದೀವಿ.
1: ಮುಚ್ಚು ಬಾಯ್. ಹೇ ವೈದ್ಯ, ನನ್ನ ಹೆಂಡತಿ ಸೊಂಟಾನು ವಾಸಿ ಮಾಡೋ ಅಂದ್ರೆ ನನ್ನ ಮಗಳಿಗೆ ತಲೆನೋವು ಅಂಟಿಸ್ತಾ ಇದೀಯಾ? ನೀನು ನಮ್ಮೂರಿಗೆ ಬಂದಿದ್ದು ನನ್ನ ಹೆಂಡತಿಗೆ ಔಷಧ ಕೊಡಕ್ಕೆ, ಅದನ್ನು ಬಿಟ್ಟು ಏನ್ ಮಾಡ್ತಾ ಇದೀಯಾ ಅಯೋಗ್ಯ?
2: ಅಮ್ಮವರಿಗೆ ಔಷಧಿ ಕೊಟ್ಟಿದ್ದು ಆಯ್ತು, ಅವ್ರ ಸೊಂಟ ನೋವು ವಾಸಿ ಮಾಡಿದ್ದು ಆಯ್ತು, ಈಗ ನೀವು ನಂಗ್ ಕೊಟ್ಟ ಮಾತು ಉಳಿಸ್ಕೋಬೇಕು.
1: ಏನ್ ಮಾತು?
2: ನೀವು ಬಂದು ನನ್ನನ್ನ ನಿಮ್ಮೂರಿಗೆ ಬಾ ಅಂತ ಕರೆದಾಗ ನಾನೊಂದ್ ಷರತ್ ಹಾಕಿದ್ದೆ.
1: ಏನ್ ಷರತ್ತು?
2: ನಿಮ್ ಹೆಂಡತಿ ಕಾಯಿಲೆ ವಾಸಿ ಆದ್ರೆ ನಾನು ನಿಮ್ ಮನೆಯಲ್ಲಿ ಏನನ್ನು ಮುಟ್ತೀನೋ ಆ ವಸ್ತುನ ನಂಗೆ ಕೊಡ್ಬೇಕು ಅಂತ. ನೀವು ಆಗ್ಲಿ ಅಂತ ಒಪ್ಪಿ ಆಣೆ ಮಾಡಿದ್ರಿ.
1: ಓಹೋ, ಇದು ಸಮಾಚಾರ. ಈ ಕಳ್ಳ ಈಗ ನನ್ನ ಮಗಳನ್ನು ಮುಟ್ಟಿ ಈ ವಸ್ತು ಈಗ ನಂದು ಅಂತ ಕರ್ಕೊಂಡು ಹೋಗ್ತಾನೆ. ಏನು ಮಾಡೋದು? ಇರ್ಲಿ.
0: ಲೇ ಅಳ್ಮಗ ಬಾಯ್ಲಿ.
2: ದೇವ್ರ,
1: ನನ್ನ ಮಗಳನ್ನ ಆ ಅಟ್ಟದ ಮ್ಯಾಲ ಕೂರಿಸು.
0: ನಡಿ ಮಗಳೇ, ಅಲ್ಲಿ ಅಟ್ಟ ಹತ್ತು ಕೂತ್ಗ. ಲೇ ವೈದ್ಯ, ನಾನು ಕೊಟ್ಟ ಮಾತಿಗೆ ತಪ್ಪಲ್ಲ, ನಿಂಗೇನ್ ಇಷ್ಟಾನೋ ತಗೊಂಡ್ ಹೋಗು.
2: ಓಹ್, ನನ್ನ ಪ್ರೀತಿ ಹುಡುಗಿನ ಅಟ್ಟದ ಮೇಲೆ ಕೂರಿಸಿದ್ದಾರೆ. ಈ ಏಣಿಯಿಂದ ಅಟ್ಟು ಕತ್ತಿ ಮೊದಲು ಅವಳನ್ನೇ ಮುಟ್ತೀನಿ. ಬಾ ನನ್ ರಾಣಿ, ಏಣಿ ಹತ್ತೀನಿ. ರಾಣಿ ಬಾ ನನ್ ಜೊತೆ, ನಾನ್ ಮೊದಲು ಮುಟ್ಟಿದ್ದು ನಿನ್ನೇ, ಬಾ ಹೋಗೋಣ.
1: ಏ ಗುಗ್ಗು, ಹಳ್ಳಿ ಗುಗ್ಗು, ನೀನು ಮೊದಲು ಮುಟ್ಟಿದ್ದು ಏಣಿನ, ಏಣಿ ಬೇಕಾದ್ರೂ ಒಯ್ಯಿ, ನನ್ನ ಮಗಳನ್ನಲ್ಲ.
2: ಇದು ಮೋಸ, ಅನ್ಯಾಯ.
1: ಏ ಆಳ್ಗೊಳ್ರ್ಯ, ಇವಗ ಒದ್ದು ಇವನು ಎರಡೂ ಕಣ್ಣು ಕಿತ್ ಬಿಸಾಕ್ರಿ.
2: ಯಾಕ್ರಿ?
1: ಸಾಯೋ ತನಕ ಅವ ಯಾವುದೇ ಹೆಣ್ಣು ಮಕ್ಕಳು ಮುಖ ನೋಡಿರಬಾರದು.
2: ಅಯ್ಯೋ ಅಯ್ಯೋ, ಅನ್ಯಾಯ ಮೋಸ. ಏ ಬಿಡ್ರಿ, ನನ್ ಬಿಡ್ರಿ, ಏ ಬಿಡ್ರಿ.

0: ಬರೀ ದೇವುಗಳ ಸ್ವಲ್ಪ ತಳ್ಕೊಂಡ್ರು ಅಲ್ಲಿ ಯಾಕ ಹಂಗ ಮನುಷ್ಯರ ತರ ವಟ ವಟ ಅಂತೀರಾ?
1: ಹಸು ಸಿಕ್ಕಾಪಟ್ಟೆ ಹಸು, ತಡ್ಕೊಳಕ್ ಆಗ್ತಾ ಇಲ್ಲ.
2: ನಾವು ಊಟ ಮಾಡಿ ಎಷ್ಟ್ ದಿನ ಆಯ್ತು?
1: ಹಿಂದಿನ ದೊಡ್ಡ ಮಂತ್ರಿಗಳು ಯಾಗ ನಡೆಸಿದ್ರಲ್ಲ ಆಗ ಆಗ ತಿಂದಿದ್ದು ಅದೇ ಕೊನೆ.
0: ಹೌದಲ್ಲ
1: ಕೊನೆ?
0: ತಡೀರಿ ಹಾಗಾದ್ರೆ, ಆ ಬೇತಾಳ ಮಹಾರಾಜನ್ನೇ ಕೇಳೋಣ. ಅವರು ಮನಸ್ಸು ಮಾಡಿದ್ರೆ ನಿಮಗೆ ತಿನ್ನಕ್ಕೆ ಏನಾದ್ರು ಸಿಗುತ್ತೆ.
3: ಬೇತಾಳ ಮಹಾರಾಜ ಮಹಾರಾಜ.
4: ಮಕ್ಕಳ ಪ್ರಜೆಗಳ, ನಿಮಗೆಲ್ಲ ಹಸಿವಾಗಿದೆ ಅಂತ ಗೊತ್ತಾಯ್ತು. ಆದ್ರೆ ಏನ್ ಮಾಡದ್ ಹೇಳಿ? ನಾವು ದೇವುಗಳು, ಮನುಷ್ಯರ ತರ ಸಿಕ್ ಸಿಕ್ಕಿದ್ದನ್ನ ತಿನ್ನೋ ಹಾಗಿಲ್ಲ. ನಾವು ಏನನ್ನಾದ್ರೂ ತಿನ್ಬೇಕು ಅಂತಂದ್ರೆ ನಿಯಮದ ಪ್ರಕಾರನೇ ತಿನ್ಬೇಕು.

0: ಸ್ವಲ್ಪ ತಡೀರಿ, ಯಾರೋ ಬರ್ತಾ ಇದ್ದಾರೆ. ನೀವೆಲ್ಲ ಸ್ವಲ್ಪ ಹೊತ್ಕೊಳ್ಳಿ.
1: ಯಾರದು, ಯಾರು ನಿಂತಿರೋದು, ತಾವು ಯಾರು?
2: ನಾನು.
1: ಯಾವ ಊರು? ಪರಸ್ಥಳದವ್ರ? ಮುಖ ನೋಡ್ದಾಗಿಲ್ಲ.
2: ನಮಗೆಲ್ಲ ಸ್ಥಳ ಗಿಳ ಇಲ್ಲ ಸ್ವಾಮಿ. ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ ಅಂತಾರಲ್ಲ ಹಾಗೆ.
1: ಅಂದ್ರೆ?
2: ಅಂದ್ರೆ ಎಲ್ಲಿರ್ತೀವೋ ಅದೇ ಸ್ಥಳ.
1: ಅಂದ್ರೆ ತಿಳಿಲಿಲ್ಲ. ನೀವು ಯಾರು?
2: ನಾನು ಭೂತರಾಜ ಬೇತಾಳ.
1: ನಿಮ್ಮ ಪರಿಚಯ ಆಗಿದ್ದು ಒಳ್ಳೇದಾಯ್ತು. ನಾನು ಒಂಥರ ಭೂತನೆ, ನೀವು ದೆವ್ವಗಳು. ಜನಗಳ ಕಣ್ಣಿಗೆ ಕಾಣಿಸಿದ ಹಾಗೆ ಕಾಟ ಕೊಡ್ತೀರ. ನಾವು ಅಧಿಕಾರಿಗಳು, ಧಣಿಗಳು, ಜನಗಳ ಕಣ್ಣಿಗೆ ಬಿದ್ದೇ ಕಾಟ ಕೊಡ್ತೀವಿ. ಇಲ್ಲೇನು ಮಾಡ್ತಾ ಇದ್ದೀರಾ?
2: ಆಹಾರ ಹುಡುಕ್ತಾ ಇದ್ದೀನಿ.
1: ಬೇತಾಳ ದೆವ್ವ ಮಜಾ ಇದೆ. ಕೇಳಿದ್ದೆ, ಕಣ್ಣಿಂದ ನೋಡಿರಲಿಲ್ಲ. ನಿಮಗೆ ನಾನು ಆಹಾರ ಕೊಡಿಸಬಲ್ಲೆ. ಏನು ಬೇಕು? ರೊಟ್ಟಿ, ಅನ್ನ, ಸಾರು?
2: ಛೇ ಛೇ, ನಾವು ಅದನ್ನೆಲ್ಲ ತಿನ್ನಲ್ಲ. ಜೀವ ಇರೋ ವಸ್ತುಗಳನ್ನ ಗುಳುಂ ಅಂತ ನುಂಗ್ಬಿಡ್ತೀವಿ ಅಷ್ಟೆ.
1: ಓ, ಅಂದ್ರೆ ನಮ್ಮ ಥರ ನಾವು ಸರ್ಕಾರಿ ದುಡ್ಡನ್ನ ಹಾಗೆ. ಸರಿ ಸರಿ, ಸಜೀವ ವಸ್ತು ಬೇಕಾ? ತಡೀರಿ, ಸ್ವಲ್ಪ ತಡೀರಿ. ಯಾರೋ ಒಬ್ಬ ಬರ್ತಿದ್ದಾನಲ್ಲ. ಓ, ಒಕ್ಕಣ್ಣು ತಿಪ್ಪೇಶಿ.
3: ಅರರೆ, ಅಡ್ಬುದ್ದೆ ಧಣಿ.
1: ಲೇ ತಿಪ್ಪೆ ರುದ್ರ, ಅಯೋಗ್ಯ. ಯಾಕೋ ನಿನ್ನೆ ಪಟೇಲ್ರ ಹೆಂಡತಿ ಕಣ್ಣು ಹೊಡೆದಿಯಂತೆ. ಆ ಎಮ್ಮ ಅಳುತ್ತಿದ್ದಾಳೆ.
3: ಯಪ್ಪ ಯಪ್ಪ, ತಂದೆ ನಾನು ಬಲ್ಗಂಡ್ ರಪ್ಪಿ ಸರಿ ಇಲ್ಲ. ಅದಕ್ಕದೇ ಪಟ ಪಟ ಹೊಡ್ಕತ ಇರ್ತದೆ. ಏನ್ ಮಾಡ್ಲಿ, ನಾನು ಆ ತಾಯಿನ ಕಣ್ಣೆತ್ತೂ ನೋಡಿಲ್ಲ. ನಾನ್ ತಪ್ಪಿಲ್ಲ ಧಣಿ.
1: ನಂಗದೆಲ್ಲ ಗೊತ್ತಿಲ್ಲ. ಪಟೇಲ್ರು ನಿನ್ ಮೇಲೆ ದೂರು ಕೊಟ್ಟಿದ್ದಾರೆ. ನಿನಗೆ 500 ರೂಪಾಯಿ ದಂಡ ಹಾಕಿದ್ದೀನಿ.
3: 500 ರೂಪಾಯಿ? ಅಯ್ಯಯ್ಯೋ, ಎಲ್ಲಿಂದ ತರ್ಲಿ? ನಾನ್ ಬಡವ ಧಣಿ, ಬೇಕಾರೆ ಬರೀ ಮೈಯಾಗೆ ನಿಮ್ ಮನೆ ನೆಲ ಒರೆಸ್ತೀನಿ. ದಂಡ ಹಾಕ್ಬೇಡಿ ಧಣಿ.
1: ದಂಡ ಕೊಡಲ್ಲ ಅಂದ್ರೆ 25 ಛಡಿ ಏಟು. ಲೇ ಆಳ್ಗೊಡ್ರ, ಇವನ ಮನೆಯಲ್ಲಿ ಊಟಿ ಮಾಡಿ ಎಲ್ಲಾ ದನ ಕರ ತಂದು ನಮ್ಮ ವಾಡೆಗೆ ಹಾಕ್ರಿ. ಇವನ ಕಣ್ಣು ತೆಗೆದು ಬಾವಿಗೆ ಒಗಾಯಿಸ್ರಿ.
2: ಅಬ್ಬ, ಎಂಥ ನರಭಕ್ಷಕ.
1: ನಾವಿಬ್ರೂ ನರಭಕ್ಷಕರೇ. ನೋಡು, ಆಹಾರ ಹುಡುಕ್ತಾ ಇದ್ವಲ್ವಾ, ತಿಪ್ಪೇಶಿ ಸಿಕ್ಕ, ನಾನ್ ನಿನ್ಗೆ ಆಹಾರ ಕೊಡಿಸ್ತಾ ಇದ್ದೀನಿ. ಇವನು ನಾನ್ ನುಂಗು.
2: ಎಲ್ಲ ಅಡ್ಕೊಳ್ಳಿ.
1: ಏನ್ ಸದ್ದು ಇದು? ನೀವು ಏನಾದ್ರೂ ಹೇಳಿದ್ರ?
2: ತಪ್ಪು ತಿಳಿಬೇಡಿ ಸ್ವಾಮಿ, ನಮಗೆ ದೆವ್ವಗಳಿಗೆ ಹೀಗೆ ಅತ್ಯಾಚಾರ ಮಾಡೋದಕ್ಕೆ ಸರ್ವಥಾ ಅಧಿಕಾರ ಇಲ್ಲ. ನಾವು ಎಂದೂ ಪರಧನ ಪರವಸ್ತು ಅಪಹರಿಸಕ್ಕಾಗಲ್ಲ, ಅದು ಅಸಾಧ್ಯ.
1: ಮತ್ತೆ ನಿಮ್ಗ ಆಹಾರ ಸಿಗೋದ್ ಹೇಗೆ?
2: ಯಾರಾದ್ರೂ ಮನಃಪೂರ್ವಕವಾಗಿ ಕೊಟ್ರೆ ಮಾತ್ರ ನಾವು ಸಂತೋಷದಿಂದ ತಗೋತೀವಿ ಅಷ್ಟೆ.
1: ಒಳ್ಳೆ ತಮಾಷೆ ಅಲ್ಲ. ಯಾರಾದ್ರೂ ದೆವ್ವಕ್ಕೆ ಮನಃಪೂರ್ವಕವಾಗಿ ಏನನ್ನಾದ್ರೂ ಕೊಡ್ತಾರ? ನಮಗೆ ಅಧಿಕಾರಿಗಳಿಗೆ ಯಾರೂ ಒಂದು ಪೈಸೆ ಕೂಡ ಮನಃಪೂರ್ವಕವಾಗಿ ಕೊಡಲ್ಲ. ನೀವು ತಮಾಷೆ ಮಾಡ್ತಾ ಇಲ್ಲ ತಾನೆ?
2: ಇಲ್ಲ ಸ್ವಾಮಿ, ಇದು ನಮ್ಮ ನೀತಿ.
1: ಓಹೋ, ನೀತಿ ಗೀತಿ ಇದನ್ನೆಲ್ಲ ಪಾಲಿಸ್ತಾ ಇದ್ರೆ ಉಪವಾಸ ಕೂಡಬೇಕಾಗತ್ತೆ. ಬನ್ನಿ ಬನ್ನಿ, ಮುಂದೋಗೋಣ.

ಏನ್ ಸುಗ್ಗಿ ಏನ್ ಸುಗ್ಗಿ, ಈ ಬಾರಿ ಅಂತೂ ಬರೀ ಕಾಳೋ ಕಾಳು. ನನ್ ಒಂದೂವರೆ ಎಕರೆ ಹೊಲದಾಗೆ 20 ಚೀಲ ಜ್ವಾಳ ಅದು. ಎತ್ತಿನ ಬಂಡಿಗೂ ಜ್ವಾಳದ ಮುಟ್ಟೆ ತುಂಬಾತು.

0: ಇದೆಯಲ್ಲ ಇದ್ರ ವಜಾ ಹೆಚ್ಚಾತ ಹೇಳಿತಾನೆ ಇಲ್ಲ. ಏನಿದು ಈ ಎತ್ತುಗಳು ಬಂಡಿನ ಎಳಿತಾನೆ ಇಲ್ವಲ್ಲ? ಹ್ಮ್, ಚಕ್ರ ನಾರು ದಪ್ತೀನಿ, ಬಂಡಿ ಮುಂದಕ್ಕೆ ಹೋಗುತ್ತ ನೋಡೋಣ. ಎತ್ತು ಸಾಯ್ತದೆ.
1: ಊರಧಣಿ, ನೀವು ಊರಧಣಿ? ಈ ರೈತ ಒಬ್ಬನೇ ಬಂಡಿ ಓಡಿಸಕ್ಕೆ ಒತ್ತಾಡ್ತಿದ್ದಾನೆ. ನೀವು ಕೈ ಹಾಕಿ ಚಕ್ಕಡಿ ದಬ್ಬಿದ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ. ನೀವು ಈ ರೈತನಿಗೆ ಸಹಾಯ ಮಾಡಲ್ವಾ?
0: ಅದು ಅವನ ಹಣೆ ಬರಹ. ನಮ್ ಕೆಲಸ ಏನಿದ್ರು ಕಂದಾಯ ವಸೂಲಿ ಮಾಡೋದು, ಕೊಡದಿದ್ರೆ ಜಪ್ತಿ ಮಾಡೋದು
2: ಅಷ್ಟೇ.
0: ದರಿದ್ರಗಳ ಸೋಮಾರಿಗಳ ತಿನ್ನಕ್ಕೊಂದ್ ಸಾಯ್ತೀರ, ಮೂಟೆ ಮೂಟೆ ಹುರುಳಿ ತಿನ್ ಕೊಬ್ಬಿದೀರ, ಎಳೆಯಕ್ಕಾಗಲ್ಲ. ಎಳಿರಿ ಅಂದ್ರೆ ಗುತ್ತಿಗತ ಕಸಾಯಿ ಕಾಣೆ ಕಟ್ಬಿಡ್ತೀನಿ. ಜವು ತಿಂದ ಹಾಕ. ಏ ದೆವ್ವ, ಎಲ್ಲಿದ್ರು ಬಂದು ಎತ್ತುಗಳು ನುಂಗು ಬಾ ನುಂಗು.
3: ಬೇತಾಳ ನೋಡು, ನಿಂಗೆ ನುಂಗೋಕ್ಕೆ ಆಹುತಿ ಸಿಕ್ತು. ಹ್ಮ್, ನಡಿ ನಡಿ ನುಂಗು. ಇಂಥ ಅವಕಾಶ ಕಳ್ಕಬೇಡ.
4: ಸ್ವಲ್ಪ ತಾಳಿ, ಅವಸರ ಮಾಡಬಾರ್ದು.
3: ಅಯ್ಯ ನಿನ್ನ, ನಮಗೆ ಅವಕಾಶವೇ ಇಲ್ಲದೆ ಹೋದ್ರು ನಾವೇ ಕಷ್ಟಪಟ್ಟು ಅವಕಾಶ ಮಾಡಿಕೊಂಡು ನುಂಗ್ತೀವಿ. ನುಂಗೇ ನುಂಗುತ್ತೀವಿ. ನಿಂಗೇನಾಗಿದೆ? ಸಿಕ್ಕ ಅವಕಾಶನ ಬಿಡ್ತಾ ಇದೆಯಲ್ಲ. ನಡಿ ನಡಿ, ಆ ಎತ್ತುಗಳನ್ನ ನುಂಗು. ರೈತನೇ ಹೇಳ್ತಾ ಇದ್ದಾನೆ ದೇವ್ವ ನುಂಗ ಅಂತ.
0: ಶಭಾಷ್ ರಾಮು, ಶಭಾಷ್ ಭೀಮಾ. ನಡಿ ಮುಂದೋಗಿ, ಎತ್ತು ಅಂದ್ರೆ ನೀನೇ. ಹಂಗೆ ಹಂಗೆ ಎಳಿರಿ, ನನ್ ಬಂಗಾರದ ನಂದಿಗಳ್ರ ಎಳಿರಿ. ಮನೆಗೆ ಹೋದ ತಕ್ಷಣ ಹೊಸ ಹುಲ್ಲು ಹಾಕ್ತೀನಿ ನನ್ ಚಿನ್ಗಳ. ಹೈ ಹೈ
3: ನಾನಾಗಿದ್ರೆ ಇದೊಂದೇ ನೇವ ಮಾಡಿಕೊಂಡು ಆ ಎತ್ತು ಗಾಡಿ ರೈತ ಭತ್ತ ಎಲ್ಲಾನು ನುಂಗು ಬಿಡ್ತಿದ್ದೆ.
4: ನೋಡಿದ್ರ, ನಾನೇನಾದ್ರೂ ಅವಸರ ಮಾಡಿದ್ರೆ ಎಂಥ ತಪ್ಪಾಗ್ಬಿಡ್ತಿತ್ತು. ಆ ರೈತ ಮನಃಪೂರ್ವಕವಾಗಿ ಎತ್ತುಗಳನ್ನು ಕೊಟ್ಟಿರಲಿಲ್ಲ, ಪಾಪ ಸಿಟ್ಟಲ್ಲಿ ಬೈದಿದ್ದ ಅಷ್ಟೇ.
3: ಏ ಬೇತಾಳ, ನೀನು ದೆವ್ವ ಹೌದೋ ಅಲ್ವೋ, ಆದ್ರೆ ಮನುಷ್ಯನಾಗ್ಲಿಕ್ಕೆ ನಾಲಾಯಿಕು. ನಡಿ ನಡಿ ಮುಂದೆ ಹೋಗೋಣ ನಡಿ.

ಪುಟ್ಟ ಆ ಕೇಳದು ಜಾಣ ಮರಿ, ಮಲ್ಕೊಳಮ್ಮ ಕಂದ, ಆಟ ಮಾಡಬಾರ್ದು. ಒಲ್ಲಿ ತಾಚಿ ಮಾಡು, ಮಲ್ಕೊಮ್ಮ ಚಿನ್ನ, ತಾಚಿ ಮಕ್ಕೊಮ್ಮ, ಹೋಳು ತಾಚಿ ಮಾಡು.

0: ಶನಿ ಮುಂಡೆದೆ ಏನ್ ಕಾಡ್ತಾ ಇದೆಯೋ ಬೆಳಗಿನಿಂದ ದರಿದ್ರ. ಒಂದು ಕ್ಷಣ ಸುಮ್ಮನಿರೋ, ಪೀಡೆ. ಅಯ್ಯೋ ಕಚ್ಚತಿಯಾ ಕಚ್ಚತಿಯಾ, ನಿನ್ನ ದೆವ್ವ ತಿಂದು ಹೋಗ್ಬಾರ್ದ? ಏ ದೆವ್ವ, ಎಲ್ಲಿದ್ರೂ ಬಂದಿ ಇವನು ನುಂಗಾಕು.
1: ಏನಪ್ಪ ಬೇತಾಳ ಹೊಡೆದಿಲ್ಲ, ಅದೃಷ್ಟ. ಈಗಲಾದ್ರೂ ತಿಂದು ಹೊಟ್ಟೆ ತುಂಬಿಸ್ಕೊತೀಯೋ ಹೆಂಗೆ?
2: ಬಾ ಈ ಕಡೆ, ಆ ಮಗು ಹತ್ರ ಹೋಗ್ಬೇಡ, ಯಾರೋ ಅವ್ರ ಕಣ್ಣಿಗೆ ಬೀಳ್ಬೇಡ್ರಿ, ಬರ್ರಿ ಈ ಕಡೆ.
1: ಇಲ್ಲಿ ಬಿಡ್ರಿ, ಯಾಕೆ ಹಂಗ ಅಡ್ಡ ಬರ್ತೀರಾ? ಮಕ್ಕಳಲ್ಲೇನ್ರಿ ಪಾಪ, ಮುರಿದ್ಯವ್ವ ಆ ಮಗು ನುಂಗ್ತೀನಿ ಅಂತದೆ. ನುಂಗಿದ್ರೆ ತಪ್ಪೇನು? ಮಕ್ಕಳು ತಾನೇ ಮಕ್ಕಳನ್ನ ತಿನ್ನೋದು, ತಿನ್ಲಿ ಬಿಡ್ರಿ.
2: ಸ್ವಾಮಿ, ತಾವು ನಾಯಕರು, ಧಣಿಗಳು, ಎಚ್ಚರದಿಂದ ಮಾತಾಡಬೇಕು. ಮಕ್ಕಳೇ ಆದ್ರೂ ನಿಯಮನ ಯಾವ ಕಾರಣಕ್ಕೂ ಮೀರಬಾರದು. ಶಿಸ್ತು ಬಹಳ ಮುಖ್ಯ ಸ್ವಾಮಿ.
0: ಬೆಳಿಗ್ಗಿಂದ ರಚ್ಚೆ ಹಿಡ್ದಿದ್ದಾನೆ, ಊಟ ತಿನ್ನಿಸ್ಲಿವಾ? ಅಯ್ಯೋ, ನೀನ್ ತಿನ್ನಿಸ್ಲಿವಿನೆ ಮಗಳೇ, ಅದಕ್ಕೆ ಹಶ್ವಾಗಿ ಮಗು ಹಠ ಮಾಡ್ತಾ ಇದೆ. ಛೇ, ನನ್ನ ಹಾಳ್ ತಲೆನೆ. ಬಾರೋ ರಾಜ, ಬಾ ನನ್ ಮುದ್ಕಂದ. ಬಾಪ್ಪ ಅನ್ನ ತಿನ್ನಿಸ್ತೀನಿ, ಬಾ ಚಿನ್ನ. ಬಾ ಅಮ್ಮ ಕಂದ, ಬಾರೋ ಪುಟ.
2: ನೋಡಿದ್ರ ಸ್ವಾಮಿ, ನಮ್ಮ ವೃತ್ತಿ ಸುಲಭವಲ್ಲ, ನಾವು ಬಹಳ ತಾಳ್ಮೆಯಿಂದ ಕಾಯ್ಬೇಕಾಗತ್ತೆ. ತಾಳ್ಮೆ ಕಳ್ಕೊಳ್ಳೋಕೆ ನಾವೇನ್ ಮನುಷ್ಯರ ಸ್ವಾಮಿ? ಆ ತಾಯಿ ಯಥಾ ಪ್ರಕಾರ ಸಿಟ್ಟಿನಲ್ಲಿ ಅಂದಿದ್ದೆ ಹೊರತು ಮನಃಪೂರ್ವಕವಾಗಿ ಅಲ್ಲ ಸ್ವಾಮಿ.
1: ಮನಃಪೂರ್ವಕ ಮನಃಪೂರ್ವಕ ಒಟ್ಟಿನಲ್ಲಿ ಇವತ್ತು ನಿಮಗೇನೂ ಸಿಗೋದಿಲ್ಲ. ಅಲ್ಲ, ನಿಮ್ಮ ವೃತ್ತಿನೇ ಹಿಂಗೆ ಬಿಡಿ. ಈಗ ನೋಡು ನನ್ನ ಕೆಲಸ ಹೆಂಗೆ ಅಂತ. ಇದೇ ಹೆಂಗಸನ್ನ ಹೇಗೆ ಗೋಳಾಡಿಸ್ತೀನಿ ನೋಡು. ಏ ದರಿದ್ರಿ ಹೆಂಗಸೇ, ಬಾ ಹೊರಗೆ.
0: ದಣಿ, ನೀವು ಇಲ್ಲಿ. ಮಗಳ ಒಳಗ್ ನಡಿಯಮ್ಮ. ದಣಿ,
1: ಏ ಹೆಂಗಸೇ, ನಿನಗೆ ಪಂಚಾಯತಿಯಲ್ಲಿ ದಂಡ ಹಾಕಿ ಒಂದ್ ವಾರ ಆಯ್ತು, ನೀನ್ ಇನ್ನೂ ರೊಕ್ಕ ತಂದು ಕೊಟ್ಟಿಲ್ಲ. ಯಾಕೆ ಯಾಕೆ? ನಿಮ್ ಇಬ್ರು ಒದ್ದು ಸೆರೆಮನೆಗ್ ತಳ್ಬೇಕಾ?
0: ದಣಿ, ನಾನು ರೊಕ್ಕ ಎಲ್ಲಿಂದ ತರ್ಲಿ? ದಣಿ, ನಂಗ್ ಯಾಕೆ ದಂಡ ಹಾಕಿದೀರಾ? ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ನಂಗ್ ದಂಡ ಹಾಕಿದೀರಾ?
1: ಕೆಟ್ಟ ಹಿಂಗಸೆ, ನನಗೆ ಪ್ರಶ್ನೆ ಕೇಳ್ತೀಯ? ನೀನು ನಗಾ ನಾಣ್ಯ ಕದ್ದು ತಂದು ಈ ಮನೆಯಾಗ ಅಡಗಿಸಿಟ್ಟಿಲ್ಲ, ಎಲ್ಲಿಟ್ಟಿದ್ದೀ ಹೇಳೋ.
0: ಇಲ್ಲ ದಣಿ, ಇಲ್ಲ ದಣಿ, ನಾನ್ ಖಂಡಿತ ಕದ್ದಿಲ್ಲ.
1: ನಿಮ್ ಮನೆ ಹಿತ್ಲಾಗೆ ಹೆಂಡದ ಮಡಿಕೆ ಇಟ್ಟಿಲ್ಲ ನೀನು?
0: ಇಲ್ಲ ದಣಿ, ಇಲ್ಲ.
1: ನಿಮ್ ಮನೆಯಾಗ ಮಂದಿ ಬಂದು ಜೂಜಾಡೋದಿಲ್ಲ?
0: ಇಲ್ಲ.
1: ಪ್ರತಿನಿತ್ಯ ಇಲ್ಲಿ ಜೂಜಾಟ ನಡೀತಾ ಇಲ್ಲ?
0: ಇಲ್ಲ ದಣಿ, ಇಲ್ಲ.
1: ಏನು ಸುಳ್ಳು ಬುಗಳ್ತಿ? ಹೇ ಹೆಂಗಸೆ, ನಿನ್ನ ಮಗಳು ಇವಳು, ಈ ಹುಡುಗಿ ವೇಶ್ಯೆ ಕೊಲಟೆ ಹೌದಲ್ಲ?
0: ಅಯ್ಯೋ ಪಾಪಿ, ಅಯೋಗ್ಯ, ಏನ್ ಸುಳ್ಳು ಬುಗಳ್ತಾ ಇದೀಯೋ? ನಿನ್ನ ನಾಲ್ಗೆ ಸೇದ್ ಹೋಗ.
3: ನಾವು ಬಡವರು ಅಂತ ನಮ್ಮನ್ನ ಪೀಡಿಸ್ತಾ ಇದೀಯ
0: ಈ ರಾಕ್ಷಸ? ನಿನ್ನ ಕಣ್ಣು ಹಿಂಗ್ ಹೋಗ, ನನ್ನ ಮಗಳನ್ ಕುಲಟೆ ಅಂತೀಯ? ನಿನ್ನ ನಿನ್ನ ದೆವ್ವ ಬಂದ್ ನುಂಗ. ಏ ದೆವ್ಗಳೇ, ಎಲ್ಲಿದ್ರು ಬನ್ನಿ, ಈ ಪಾಪಿನ ನುಂಗಿ ನೀರ್ ಕುಡೀರಿ, ಇವನನ್ನ ತಿಂದ ಹಾಕ್ರಿ.
2: ತಾಯಿ ನಮಸ್ಕಾರ. ನಿಜ ಹೇಳಮ್ಮ, ನೀನು ಮನಃಪೂರ್ವಕವಾಗಿ ಈ ಮಾತನ್ನ ಹೇಳ್ತಾ ಇದೀಯಾ?
0: ಅಯ್ಯೋ ಇನ್ ಹ್ಯಾಗ ಹೇಳಪ್ಪ ತಂದೆ. ಈ ಪಾಪಿ ದಣಿ ದಿನಾ ಬಂದು ನಮ್ಮನ್ನ ಕಾಡಿ ಕಾಡಿ ಪೀಡಿಸ್ತಾ ಇದ್ದಾನೆ. ಅವನ ಕಣ್ಣೆಲ್ಲಾ ನನ್ನ ಮಗಳ ಮೇಲೆ. ಇವನ್ನ ಈ ದುಷ್ಟನ್ನ ದೆವ್ವನಾದ್ರೂ ನುಂಗಬಾರ್ದ?
2: ಆಗಲಿ ತಾಯಿ, ನಿಮ್ಮ ಅಪ್ಪಣೆ ಪ್ರಕಾರನೇ ಆಗಲಿ. ಯಜಮಾನ್ರೆ, ಮನಃಪೂರ್ವಕ ಅಂದ್ರೆ ಇದು.
1: ಅಂದ್ರೆ ನೀನು ನನ್ನ
2: ಯಜಮಾನ? ನಿನ್ ಹತ್ರ ಅಧಿಕಾರ ಇದೆ, ಆದ್ರೆ ಉದಾರತೆ ಇಲ್ಲ. ಎಲ್ಲಿ ಅಧಿಕಾರಿಗೆ ಆಡಳಿತ ಮಾಡೋ

0: ಚಂದ್ರಿಗೆ ವಿಶಾಲವಾದ ಮನಸ್ಸು ಇರಲ್ವೋ ಆ ಅಧಿಕಾರ ಮಾನವತೆಗೆ ತಾಪ ಕೊಡುತ್ತೆ, ಶಾಪ ಆಗುತ್ತೆ.
1: ಬೇಡ ಬೇಡ, ನನ್ ತಿನ್ಬೇಡ, ನನ್ನ ಬೇಡ.
0: ನಿನ್ನಂಥ ಬಲ ಶಕ್ತಿ ಉಳ್ಳೋರು ಕುರ್ಚಿ ಇರಬಹುದು, ದೊಣ್ಣೆ ಇರಬಹುದು, ಪೆನ್ನು ಪ್ರೆಸ್ ಇರಬಹುದು, ಬಸ್ ಇರಬಹುದು, ನಿಮ್ಮ ಸಂಯಮ ಇಲ್ಲದ ಶಕ್ತಿ, ಉದಾರತೆ ಇಲ್ಲದ ಬಲ ಸಮಾಜಕ್ಕೆ ಒಂದು ವೈರಸ್, ಕ್ಯಾನ್ಸರ್. ಸಮಾಜನ ಪೀಡಿಸೋಕೇನೆ ಈ ಬಲ ಇದೆ ಅಂತ ಅಂದ್ಕೊಂಡು ಬಿಟ್ಟಿದ್ದೀರಿ ನೀವು.
1: ಇಲ್ಲ ಇಲ್ಲ ಇಲ್ಲ, ತಪ್ಪಾಯ್ತು ತಪ್ಪಾಯ್ತು, ಇನ್ನು ಬೇರೆ ಹೀಗೆ ಮಾಡಲ್ಲ. ಈ ಹೆಂಗಸನ್ನ ಪೀಡಿಸಲ್ಲ ನಾನು, ನನ್ ಬಿಟ್ಬಿಡು, ಮಾಡಿಬಿಟ್ಬಿಡು. ಅಯ್ಯೋ ಬಿಡು ಬಿಡು.
0: ಎಲ್ಲ ಬನ್ನಿ, ಎಲ್ಲ ಬನ್ನಿ ಮಕ್ಕಳೇ, ಹೊಸ್ತಿರೋರೆಲ್ಲ ಬನ್ನಿ, ಯಾರಿಗೆ ಅವರೆಲ್ಲ ಬನ್ನಿ.
2: ನೋಡಿದ್ರಿ ಏನ್ರಪ್ಪ ನಾಟಕ, ನನ್ನ ಮಾಡ್ತೀನಿ ಮತ್ತೆ, ಸೂತ್ರಧಾರ ಅಲ್ಲ ನಾನು, ನಾಟಕ ಶುರು ಮಾಡಿದವನು. ದೇವಗಳಿಗೂ ನೀತಿ ಇದೆ, ಭೂತಗಳಿಗೂ ನಿಯಮ ಇದೆ, ಆದ್ರೆ ಮನುಷ್ಯರಿಗೆ ಮಂಗಳ ಆಡೋಣ ಏನು?
3: ಜೈ ಬೇತಾಳ ನಾಟಕವನ್ನು ಕೇಳಿದಿರಿ. ರಚನೆ ಹೊನ್ನ ಸತ್ಯ, ಪಾತ್ರವರ್ಗ ಭೂತರಾಯ, ಡಿಎಸ್ ಸೋಮಶೇಖರ್ ತೀರ್ಥಹಳ್ಳಿ, ಧ್ವನಿ ಗಣಪತಿ ಹೆಗಡೆ ಹಿತ್ತಲಕೈ, ಸೂತ್ರಧಾರ ಬಸವರಾಜ ಮಳಗಿ, ರೈತ ಹಾಗೂ ತಿಪ್ಪೇಶ ಜಿಎಸ್ ನಟೇಶ್, ವ್ಯಾಪಾರಿ ಯು ಆರ್ ರಾಮಚಂದ್ರ ಉಬ್ರಾಣಿ, ಕಲ್ಲಿಸೆಟ್ಟಿ ಉಮೇಶ್ ಗೌತಮ್, ಆಳು ವಸಂತರಾಜ್ ಎಚ್ ಬಿ, ತಾಯಿ ವಿಶಾಲಾಕ್ಷಿ. ಸಂಗೀತ ಸಂಯೋಜನೆ ಮಾಡಿ ಗೀತೆಗಳನ್ನು ಹಾಡಿದವರು ಗರ್ತಿಕೆರೆ ರಾಘವೇಂದ್ರ ಹಾಗೂ ವಾಸಂತಿ ಶೆಣೈ, ವಾದ್ಯ ಸಹಕಾರ ಬಿ ಆರ್ ಶ್ರೀಧರ್, ನಿರ್ಮಾಣ ಎಂ ಎಸ್ ನಾಗೇಂದ್ರ ಹಾಗೂ ಎಸ್ ಉಷಾಲತಾ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಈಗ ವೇಳೆ 10:32:25 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಸವಿ ನೆನಪು ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ನಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10 ಶುಭರಾತ್ರಿ, ಜೈ ಹಿಂದ್.